ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ, ಜ್ಯೇಷ್ಠ ಮಾಸದ 17ನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 7ನೆಯ ತಾರೀಖು ಭಾನುವಾರ. ಈಗ ಸಮಯ ಸರಿಯಾಗಿ 5:58:20. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತಂದೆ ತಾಯಿಯ ಮುಂದೆ ತಲೆ ತಗ್ಗಿಸಿ, ಬೇರೆಯವರ ಮುಂದೆ ಅವರು ತಲೆ ತಗ್ಗಿಸದಂತೆ ನೋಡಿಕೊಳ್ಳಿ. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:10. ಇದೀಗ ನಮ್ಮ ನಿಲಯದಿಂದ ಇಂದು

ಮೂಡಿ ಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನರೇಂದ್ರ ರೈ ಡೇರ್ಲಾ ಅವರಿಂದ ಚಿಂತನ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಸುಗಂಧರಾಜ ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳು. 7:15 ಭಾವತರಂಗ. 7:30 ಸೇವಾ ಮಾಹಿತಿ. 7:45 ಆಯುರ್ದಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವಿದ್ಯಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಬಿ ಭಾಸ್ಕರ್ ರಾವ್ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಚಿನ್ನರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸಲಿರುವ ನಾಟಕ ಮರೆಯಲಾಗದ ಮರದವ್ವ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮ. ವನಿತಾ ವಿಹಾರದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಆಧ್ಯಾತ್ಮಿಕ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹಾರ್ಮೋನುಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಉಲ್ಲಾಸ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಇನ್ನು ಸಂಜಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರಿನ ನರಸಿಂಹಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡ್ತಾ ಇದ್ದಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12 ಪೂರೈಸಿದ ಕೇಂದ್ರ ಸರ್ಕಾರದ ಧ್ವನಿ ಮುದ್ರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:35 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ನಾಟಕ ಕುಲಪುತ್ರಿ, ರಚನೆ ಕುಸುಮಾ ಬೆಟಗೇರಿ, ನಿರ್ವಹಣೆ ಎಸ್ಕೆ ನರೇಂದ್ರ. ನಂತರ 10:00-11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದ್ವಾನ್ ಡಾಕ್ಟರ್ ಮಂದಸುಧಾರಾಣಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿಸ್ತಾ, ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾರತದ ಪ್ರಸಿದ್ಧ ಧಾರ್ಮಿಕ ನೇತಾರರಲ್ಲಿ ಒಬ್ಬರಾದಂತಹ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹೊತ್ತು ತಂದಿದ್ದೇನೆ. ಹೌದು ಸ್ನೇಹಿತರೆ, ಕಾಳಿಯ ಆರಾಧಕರಾಗಿದ್ದಂತಹ ಪರಮಹಂಸರು ಅದ್ವೈತ ವೇದಾಂತ ಸಿದ್ಧಾಂತವನ್ನು ಬೋಧಿಸಿದ್ದಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಕೂಡ ಒಂದೇ ಗುರಿಯತ್ತ ನಮ್ಮನ್ನ ಒಯ್ತವೆ ಅಂಥೇಳಿ ನಂಬಿದ್ದಂತಹ ವ್ಯಕ್ತಿ. 19ನೇ ಶತಮಾನದ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ವ್ಯಕ್ತಿಗಳಲ್ಲಿ ರಾಮಕೃಷ್ಣ ಪರಮಹಂಸರು ಕೂಡ ಒಬ್ರು. ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ನೀಡ್ತಾ ಹೋಗ್ತೇನೆ. ಇದೀಗ ಆರಂಭದಲ್ಲಿ ಕೇಳಿ ಬರೋಣ ಎಚ್ ಎಸ್ ಚೈತ್ರ ಅವರ ದನಿ ಇರುವ ಅಂಬಾಬಾಯಿಯವರ ರಚನೆ. ಆಟವಾಡುವ ಕೂಸು ನಾನು ಕೃಷ್ಣ, ಕಾಟ ಬಡಿಸುವೆ ನಿನ್ನ ಸಾಧನವ ನೀಡೋ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ವ್ಯಕ್ತಿಗಳಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಒಬ್ಬರು. ಇವರ ಮೊದಲ ಹೆಸರು ಗದಾಧರ. ಪರಮಹಂಸರ ಜೀವನ ಮತ್ತು ಬೋಧನೆಗಳು ಭಾರತೀಯ ಸಂಸ್ಕೃತಿ ಮತ್ತು ನಂಬಿಕೆಗಳ ಮೇಲೆ ನಿಜಕ್ಕೂ ಕೂಡ ಆಳವಾದ ಪ್ರಭಾವವನ್ನು ಬೀರಿದ್ವು. ರಾಮಕೃಷ್ಣ ಮಿಷನ್ ಅನ್ನು ಇವರ ಗೌರವಾರ್ಥವಾಗಿ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದರು. ಪರಮಹಂಸರು ಅನುಭವಿಸಿದರೆಂದು ಹೇಳಲಾದಂತಹ ನಿರ್ವಿಕಲ್ಪ ಸಮಾಧಿಯಿಂದ ಅವರು ಅವಿದ್ಯಾಮಾಯೆ ಮತ್ತು ವಿದ್ಯಾಮಾಯೆ ಎಂಬ ಎರಡು ಬಗೆಯ ಮಾಯೆಗಳನ್ನು ಅರಿತುಕೊಂಡ್ರು ಅಂಥೇಳಿ ಹೇಳಲಾಗುತ್ತೆ. ಅವಿದ್ಯಾಮಾಯೆ ಅನ್ನೋದು ಸೃಷ್ಟಿಯ ಕಾಳಶಕ್ತಿಗಳನ್ನು ಪ್ರತಿನಿಧಿಸುತ್ತೆ, ಅಂದರೆ ಕ್ರೌರ್ಯ, ಲೋಭ ಇತ್ಯಾದಿ. ಇನ್ನು ವಿದ್ಯಾಮಾಯೆ ಅನ್ನೋದು ಸೃಷ್ಟಿಯ ಉಚ್ಚತರ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ, ಅಂದರೆ ಪ್ರೇಮ, ಆಧ್ಯಾತ್ಮಿಕ ದೃಷ್ಟಿ ಇತ್ಯಾದಿ. ಪರಮಹಂಸರ ದೃಷ್ಟಿಯಲ್ಲಿ ಭಕ್ತರು ವಿದ್ಯಾಮಾಯೆಯಿಂದ ಅವಿದ್ಯಾಮಾಯೆಯನ್ನು ಗೆದ್ದು ನಂತರ ಸಂಪೂರ್ಣವಾಗಿ ಮಾಯಾತೀತರಾಗುವತ್ತ ಹೆಜ್ಜೆಯನ್ನು ಹಾಕಬಹುದು. ನಿರ್ವಿಕಲ್ಪ ಸಮಾಧಿಯಿಂದ ಹುಟ್ಟಿದ ರಾಮಕೃಷ್ಣರ ಇನ್ನೊಂದು ನಂಬಿಕೆ ಏನಪ್ಪ ಅಂದರೆ, ಜನರು ನಂಬುವಂತಹ ಎಲ್ಲ ದೇವರುಗಳು ಕೂಡ ಒಬ್ಬ ಸರ್ವಾಂತರ್ಯಾಮಿಯಾದ ದೇವನನ್ನು ನೋಡುವ ವಿವಿಧ ಬಗೆಗಳಷ್ಟೇ. ಋಗ್ವೇದದ ವಾಕ್ಯವಾದ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ, ಅಂದರೆ ಒಂದೇ ಸದ್ವಸ್ತುವನ್ನು ಜನರು ವಿವಿಧ ಹೆಸರುಗಳಿಂದ ಕರೆಯುತ್ತಾರಷ್ಟೇ ಎನ್ನುವಂತಹ ವಿಚಾರವನ್ನು ಇವರು ಎತ್ತಿ ಹಿಡಿದ್ರು. ಹಾಗಾಗಿ ರಾಮಕೃಷ್ಣರ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದೇ. ತಮ್ಮ ಜೀವನದ ಕೆಲ ವರ್ಷಗಳ ಕಾಲ ಇತರ ಧರ್ಮಗಳನ್ನು ಕೂಡ ಇವರು ಅಭ್ಯಾಸ ನಡೆಸ್ತಾರೆ.

ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಅಂದ್ರೆ ಒಂದೇ ಸದ್ವಸ್ತುವನ್ನು ಜನರು ವಿವಿಧ ಹೆಸರುಗಳಿಂದ ಕರೆಯುತ್ತಾರಷ್ಟೇ ಎನ್ನುವಂತಹ ವಿಚಾರವನ್ನ ಇವರು ಎತ್ತಿ ಹಿಡಿದ್ರು. ಹಾಗಾಗಿ ರಾಮಕೃಷ್ಣರ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದೇ. ತಮ್ಮ ಜೀವನದ ಕೆಲ ವರ್ಷಗಳ ಕಾಲ ಇತರ ಧರ್ಮಗಳನ್ನು ಕೂಡ ಇವರು ಅಭ್ಯಾಸ ನಡೆಸ್ತಾರೆ. ರಾಮಕೃಷ್ಣರ ನಾಲ್ಕು ಮುಖ್ಯ ತತ್ವಗಳ ಬಗ್ಗೆ ನಂತರದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ರಚನೆ.

ಏಕತೆ, ಹಾಗೆಯೇ ಎಲ್ಲ ಧರ್ಮಗಳ ಸಾಮರಸ್ಯ. ಈ ನಾಲ್ಕು ತತ್ವಗಳನ್ನ ಅವರು ನಂಬಿದ್ರು, ಜೊತೆಗೆ ಬೋಧಿಸಿದ್ರು ಕೂಡ. ರಾಮಕೃಷ್ಣರ ಜೀವನ ಮತ್ತು ಬೋಧನೆಗಳನ್ನ ಅವರ ಶಿಷ್ಯರಲ್ಲಿ ಒಬ್ಬರಾದಂತಹ ಮಹೇಂದ್ರನಾಥ್ ಗುಪ್ತಾ ಅವರು ದಾಖಲಿಸ್ತಾರೆ. ಕ್ರಿಸ್ತಶಕ 1875 ಇಸ್ವಿಯ ಸಮಯ, ಗಂಗಾ ನದಿಯ ತೀರದಲ್ಲಿ ದಕ್ಷಿಣೇಶ್ವರವೆಂಬ ಒಂದು ಪ್ರದೇಶ, ಅಲ್ಲಿ ಭವತಾರಿಣಿ ಜಗನ್ಮಾತೆಯ ಒಂದು ಸುಂದರ ದೇವಾಲಯ. ದೇವಸ್ಥಾನದ ಹೊರಗೆ ದಟ್ಟವಾದ ಕಾಡಿತ್ತು. ಸಹಸ್ರಾರು ಹಕ್ಕಿಗಳು ಸಂಜೆ ಮರದ ಮೇಲೆ ಕುಳಿತುಕೊಂಡು ವಿಧ ವಿಧವಾದ ಗಾನ ನೈವೇದ್ಯವನ್ನ ಜಗನ್ಮಾತೆಗೆ ಅರ್ಪಿಸ್ತಾ ಇವೆ. ಪಡವಲಂಚಿನಲ್ಲಿ ಸೂರ್ಯ ಸಂಜೆ ಓಕುಳಿಯ ಚೊಲ್ಲಿ ಮುಗಿಲಿನ ಅಂಚಿನ ಹಿಂದೆ ಮರೆಯಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಸುಮಾರು 20 ಯುವಕನೊಬ್ಬ ಮುಳುಗುತ್ತಿರುವ ರವಿಯನ್ನು ನೋಡಿ ನಿಟ್ಟುಸಿರು ಬಿಡ್ತಾನೆ. ಅಯ್ಯೋ, ನನ್ನ ಜೀವನದಲ್ಲಿ ಆಗ್ಲೇ ಒಂದು ದಿನ ಕಳೆದು ಹೋಯ್ತು, ಇನ್ನೂ ತಾಯಿಯ ದರ್ಶನವಾಗಲಿಲ್ಲ ಅಂಥೇಳಿ ಕಂಬನಿ ತುಂಬಿಕೊಂಡು ಅಳ್ತಾ ಇರ್ತಾನೆ. ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ ಕೂಡ. ನದಿಗೆ ಬಂದವರು ಹಿಂದಿರುಗಿ ಹೋಗುವಾಗ ಈ ದೃಶ್ಯವನ್ನ ನೋಡಿ ಅಯ್ಯೋ ಪಾಪ, ಹುಡುಗ ಹೆತ್ತ ತಾಯಿಗಾಗಿ ಅಳ್ತಾ ಇದನೋ ಏನೋ ಅಂಥೇಳಿ ಸಹಾನುಭೂತಿಯನ್ನ ತೋರಿ ಮುಂದೆ ಮುಂದೆ ಸಾಗ್ತಾ ಇದ್ದಾರೆ. ಎಳೆ ಮಗು ಮರೆಯಾದ ತಾಯಿಗಾಗಿ ಎಷ್ಟು ಅಳುವುದೋ ಅಷ್ಟು ಅಳ್ತಾನೆ ಆ ಯುವಕ ಜಗನ್ಮಾತೆಗಾಗಿ. ಸಂದೇಹಾಸ್ಪದವಾದ ಕಣ್ಣಿಗೆ ಕಾಣದ ದೇವರಿಗಾಗಿ ಅಷ್ಟು ವ್ಯಥೆಪಟ್ಟವರು ನಿಜಕ್ಕೂ ಕೂಡ ಅಪರೂಪ. ಧಾರ್ಮಿಕ ಜೀವನದಲ್ಲಿ ಕೊನೆಗೆ ನಿರಾಶನಾಗಿ ಗರ್ಭಗುಡಿಯಲ್ಲಿದ್ದ ಬಲಿ ಕೊಡುವ ಖಡ್ಗವನ್ನು ತೆಗೆದುಕೊಳ್ತಾನೆ. ಅದರಿಂದ ದೇವರೆದುರಿಗೆ ತನ್ನ ರುಂಡವನ್ನು ಈಡಾಡುವುದರಲ್ಲಿರ್ತಾನೆ. ತಕ್ಷಣ ದೇವಿ ಪ್ರತ್ಯಕ್ಷಳಾಗ್ತಲೇ ಯುವಕನ ಮನಸ್ಸು ಪ್ರಪಂಚವನ್ನು ತೊರೆದು ಅವರ್ಣನೀಯ ಆನಂದದಲ್ಲಿ ತಲ್ಲೀನವಾಗುತ್ತೆ. ದೇವರು ನಿಜಕ್ಕೂ ಕೂಡ ಪರೀಕ್ಷಿಸ್ತಾನೆ. ಅವನು ನಮ್ಮ ಸರ್ವಸ್ವವನ್ನೂ ಕೂಡ ತೆತ್ತಲ್ಲದೆ ಬರೋದಿಲ್ಲ. ನಮ್ಮೆಲ್ಲವನ್ನೂ ಕೂಡ ದೇವರಿಗೆ ಕೊಟ್ಟರೆ ದೇವರು ಕೂಡ ತನ್ನ ಎಲ್ಲವನ್ನೂ ಭಕ್ತನಿಗೆ ಕೊಡ್ತಾನೆ. ತನ್ನ ಇಡೀ ಜೀವನವನ್ನ ನಿವೇದಿಸಿ ಜಗನ್ಮಾತೆಯನ್ನ ಪಡೆದುಕೊಂಡವರು ಶ್ರೀ ರಾಮಕೃಷ್ಣ ಪರಮಹಂಸರು. ಈ ವ್ಯಕ್ತಿಯೇ ಮುಂದೆ ಜಗದ್ವಂದ್ಯ ಶ್ರೀ ರಾಮಕೃಷ್ಣ ಪರಮಹಂಸರಾಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಸಾಶಿ ಮರುಳಯ್ಯ ಅವರ ರಚನೆ. ರವಿವಾರ ಬಂತಣ್ಣ, ರವಿವಾರ ಬಂತಣ್ಣ, ಮೈಲಾರಲಿಂಗನನ್ನು ಮನದಣಿಯೇ ಪೂಜಿಸುವ ರವಿವಾರ ಬಂತಣ್ಣ.

ಸ್ನೇಹಿತರೆ, ಇನ್ನು ಶ್ರೀರಾಮಕೃಷ್ಣ ಪರಮಹಂಸರ ನಾಲ್ಕು ಪ್ರಮುಖ ತತ್ವಗಳು ಅಂದರೆ ಎಲ್ಲ ಅಸ್ತಿತ್ವದ ಏಕತೆ, ಮಾನವರಲ್ಲಿಯೂ ಇರುವಂತಹ ದೈವತ್ವ,

ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಶ್ರೀರಾಮಕೃಷ್ಣರ ಜೀವನ ವೇದ ವೇದಾಂತಗಳಿಗೆ ಬರೆದಿರುವಂತಹ ಸಚೇತನ ಭಾಷ್ಯವಾಗಿದೆ. ಅಂದರೆ ಅವರು ಏನು ಹೇಳ್ತಾ ಇದ್ರೋ ಹಾಗೇನೇ ನಡೆದುಕೊಳ್ತಾ ಇದ್ರು ಕೂಡ. ಸುಮಾರು 30 ಕೋಟಿ ಭಾರತೀಯರ 2000 ವರ್ಷಗಳ ಜೀವನವನ್ನು ಇವರು ತಮ್ಮ ಒಂದೇ ಜೀವನದಲ್ಲಿ ಅಳವಡಿಸಿಕೊಂಡಿದ್ರಂತೆ. ಇವರ ಜೀವನ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ತ್ರಿವೇಣಿ ಸಂಗಮವಾಗಿತ್ತು ಅಂಥೇಳಿ ತಿಳಿಸಿದ್ದಾರೆ. ಭಗವಂತನನ್ನು ಹಲವಾರು ಭಾವಗಳಲ್ಲಿ ಕಂಡು ಪ್ರೀತಿಸಿದವರು ಶ್ರೀ ರಾಮಕೃಷ್ಣ ಪರಮಹಂಸರು. ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತು ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಜೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವೂ ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನ

0: ಜ್ಞಾನದ ಸದ್ದು ಹುಡುಕುವ ಕೇಳುವ ಕಿವಿ ಕಣ್ಣು ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ ತಿನ್ನುವ ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
1: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನೆ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 6:35. ಇದೀಗ ದೇಶಭಕ್ತಿ ಗೀತೆ. ರಚನೆ ಬೆಳವಾಡಿ ಗಿರಿಯಣ್ಣ ಹೆಬ್ಬಾರ್. ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ, ಭರತ ಮಾತೆ ಪಾಲಿಸೆಮ್ಮನು. ಈ ಗೀತೆ ವೃಂದಗಾನದಲ್ಲಿ ಮೂಡಿಬಂದಿದೆ.

ಪ್ರಿಯ ಕೇಳುಗರೇ, ಎಲ್ಲ ಯಶಸ್ಸಿಗೂ ಮೂರು ಔಷಧಗಳಿವೆ: ವಿದ್ಯೆ, ದುಡಿಮೆ ಮತ್ತು ತಾಳ್ಮೆ. ಈ ಮೂರು ಔಷಧಗಳಿಂದ ಪ್ರತಿಯೊಬ್ಬರೂ ಕೂಡ ಯಶಸ್ಸನ್ನು ಪಡೆಯಬಹುದು.

0: ಸ್ನೇಹಿತರೆ 102.6 ತರಂಗಾಂತರಗಳಲ್ಲಿ ದುರ್ಗೋದಯದ ಪ್ರಸಾರದ ಕಾರ್ಯಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ 6:40:10 ಈಗ ಕೇಳೋಣ ರೈತರಿಗೆ ಸಲಹೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ. ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಮೀನು ಮರಿಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಮತ್ತು ಎಲ್ಲಿಂದ ಮೀನು ಮರಿಗಳನ್ನು ತರಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಸ್ಪಾನ್ ಮೀನು ಮರಿಗಳ ಪಾಲನೆ ಸಾಮಾನ್ಯವಾಗಿ ರಾಜ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಪ್ರೌಢಾವಸ್ಥೆಯ ವಿವಿಧ ಗೆಂಡೆ ಜಾತಿಯ ಮೀನು ಮರಿಗಳನ್ನು ಉಪಯೋಗಿಸಿ ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದಿಸಲಾಗುತ್ತದೆ. ಗೆಂಡೆ ಮೀನುಗಳು ಅಂತಂದರೆ ನಮ್ಮ ಭದ್ರಾ ರಿಸರ್ವ್ ಪ್ರಾಜೆಕ್ಟಲ್ಲಿ 6 ವಿವಿಧ ತಳಿಯ ಮೀನುಗಳನ್ನು ನಾವು ಪಡೆಯಬಹುದು. ವಿವಿಧ ತಳಿಯ ಮೀನುಗಳೆಂದರೆ ಭಾರತೀಯ ಗೆಂಡೆ ಮೀನುಗಳು, ಅದರಲ್ಲಿ ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ ಸಿಗ್ತವೆ. ಇನ್ನೊಂದು ಎಕ್ಸೋಟಿಕ್ ಕಾರ್ಪ್ಸ್ ಅಂತ ಬರುತ್ತೆ, ಗೌರಿ ಮೀನು ಅಂತ ಹೇಳ್ತಿರಲ್ಲ ಕಾಮನ್ ಕಾರ್ಪು, ಮತ್ತು ಸಿಲ್ವರ್ ಕಾರ್ಪು, ಬೆಳ್ಳಿ ಗೆಂಡೆ ಮತ್ತು ಇನ್ನೊಂದು ಹುಲ್ಲು ಗೆಂಡೆ. ಈ 6 ವಿಧದ ಮೀನು ಮರಿಗಳನ್ನು ನಾವು BRP ಭದ್ರಾ ರಿಸರ್ವ್ ಪ್ರಾಜೆಕ್ಟಿಂದ ತಂದು ಮೀನು ಮರಿಗಳನ್ನು ಸಾಕಾಣಿಕೆ ಮಾಡುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಈ ಮೀನು ಮರಿಗಳು 6 mm ಅಂದರೆ ಅಂದಾಜು 1.5 cm ಉದ್ದವಿದ್ದು ಉತ್ಪಾದನಾ ಕೆರೆಗಳಿಗೆ ನೇರವಾಗಿ ಬಿತ್ತುವುದು ಅಸಮರ್ಪಕವಾಗಿ ಕಂಡುಬರುತ್ತೆ. ಅಂದರೆ ನೀವು ಆ ಮೀನು ಮರಿಗಳನ್ನು ಡೈರೆಕ್ಟಾಗಿ ನೈಸರ್ಗಿಕ ಕೊಳಗಳಲ್ಲಿ ಸ್ಟಾಕ್ ಮಾಡಬಾರ್ದು ಅಂತ ಒಂದು ವಿಷಯ. ಆದ ಕಾರಣ ಉತ್ಪಾದನಾ ಕೆರೆಗಳಿಗೆ ಬಿತ್ತನೆ ಗಾತ್ರದ ಅಂದರೆ 5-6 cm ಮೀನು ಮರಿಗಳನ್ನು ಬಿತ್ತಿ ಬೆಳೆಯುವುದು ಸೂಕ್ತ ಮತ್ತು ಪ್ರಾಫಿಟ್ ಲಾಭದಾಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಪಾನ್ ಫ್ರೈ ಮೀನು ಮರಿಗಳನ್ನು ನರ್ಸರಿ ಕೊಳಗಳಲ್ಲಿ ಪಾಲನೆ ಮಾಡಿ ಬೆಳೆಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಪಾಲನೆ ಕೊಳಗಳು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲು ಇಚ್ಛಪಡುತ್ತೇನೆ. ಸ್ಪಾನ್ ಮೀನು ಮರಿಗಳನ್ನು ಪಾಲನೆ ಮಾಡಲು ನರ್ಸರಿ ಕೊಳಗಳು ಆಯತಾಕಾರದಲ್ಲಿದ್ದು 200-1000 m² ಅಳತೆಯೊಂದಿಗೆ ನೀರಿನ ಆಳ ಸುಮಾರು 4-5 feet ಇಷ್ಟೇ ಇದ್ದರೆ ಒಳ್ಳೆಯದು. ಈ ಕೊಳಗಳಲ್ಲಿ ಪಾಲನೆಗೆ ಮರಿಗಳನ್ನು ಬಿತ್ತುವ ಮುನ್ನ ಕೊಳಗಳ ಮಣ್ಣಿನ ತಳಭಾಗವನ್ನು 4-6 ಬಿಸಿಲಿಗೆ ಒಣಗಿಸಬೇಕು. ಅಂದರೆ ಆ ಪಾಂಡ್ ಬಾಟಮನ್ನು ಒಂದು 4 ಅಥವಾ 5 ಡ್ರೈ ಮಾಡಿದರೆ ಉತ್ತಮವಾಗಿರುತ್ತದೆ. ನಂತರ ಆ ಕೊಳಗಳಿಗೆ 1/2 ಅಂದರೆ 2-3 feet ನೀರನ್ನು ಶುದ್ಧ ನೀರನ್ನು ತುಂಬಿಸಿಕೊಳ್ಬೇಕು. ಕೊಳದ ನೀರಿನ ರಸಸಾರ ಅಂದರೆ ನಾವು pH ಅಂತ ಏನು ಹೇಳ್ತೀವಲ್ಲ ಅದು 6-6.5-7 ಇದ್ದರೆ ಒಳ್ಳೆಯದು. ಕಡಿಮೆ ಇದ್ದಲ್ಲಿ ರಸಸಾರ ಅಂದರೆ pH ಕಡಿಮೆ ಇದ್ದರೆ ಸುಣ್ಣವನ್ನು 1 hectare 250-1500 kg ಹಾಕಿ ರಸಸಾರವನ್ನು 7-8 ನೀವು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನಂತರ ಸ್ಪಾನ್ ಮೀನು ಮರಿಗಳ ನೈಸರ್ಗಿಕ ಆಹಾರದ ಉತ್ಪಾದನೆಗೆ ಸಗಣಿ ಗೊಬ್ಬರ, ಶೇಂಗಾ ಹಿಂಡಿ ಮತ್ತು ಸೂಪರ್ ಫಾಸ್ಫೇಟ್ ಅಂತ ಏನು ಹೇಳ್ತೀವಲ್ಲ ಈ ಗೊಬ್ಬರಗಳನ್ನು ಬಗ್ಗಡದ ರೂಪದಲ್ಲಿ ಪ್ರತಿ ಘನ

0: ಮೊದಲ ದಿನಕ್ರಮವಾಗಿ 300, 150 ಹಾಗೂ 4 ಗ್ರಾಂನಂತೆ ಹಾಕಿ ನೀರನ್ನು ನೀವು ಫಲವತ್ತತೆಗೊಳಿಸಿಕೊಳ್ಳಬೇಕಾಗುತ್ತೆ. ಹಾಗೆಯೇ ದಿನ ಬಿಟ್ಟು ದಿನ 150, 75 ಮತ್ತು 4 ಗ್ರಾಂನಂತೆ ಒಂದು ವಾರಗಳ ಕಾಲ ಪ್ರತಿ ಘನಮೀಟರ್ಗೆ ಕ್ರಮವಾಗಿ ಹಾಕಿ ನೀರಿನ ಫಲವತ್ತತೆಯನ್ನು ಸ್ಥಿರಗೊಳಿಸಿಕೊಳ್ಳುವುದು ಅತಿ ಸೂಕ್ತ. ನೀರಿನ ಫಲವತ್ತತೆಯಲ್ಲಿ ನೈಸರ್ಗಿಕ ಆಹಾರದ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ 50 ಲೀಟರ್ ನೀರಿಗೆ 1.5 ರಿಂದ 2 ಮಿಲಿಲೀಟರ್ನಷ್ಟು ಇರುವಂತೆ ಗೊಬ್ಬರದ ನಿರ್ವಹಣೆಯೊಂದಿಗೆ ಸರಿಪಡಿಸಿಕೊಳ್ಳಬಹುದು. ಅಂದರೆ ನಿಮಗೆ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಒಂದು 50 ಲೀಟರ್ ನೀವು ಫಿಲ್ಟರ್ ಮಾಡಿದಾಗ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಸಾಂದ್ರತೆ ಎಷ್ಟಿರಬೇಕು ಅಂತಂದರೆ 1.5 ರಿಂದ 2 ಮಿಲಿಮೀಟರ್ನಷ್ಟು ಇರಬೇಕಾಗುತ್ತೆ. ಅಷ್ಟು ಇದ್ದರೆ ನಿಮಗೆ ಒಳ್ಳೆ ಪ್ರೊಡಕ್ಟಿವಿಟಿ ಸಿಗುತ್ತೆ ಮತ್ತು ಮೀನು ಮರಿಗಳ ಬದುಕಿಕೊಳ್ಳಿಕೆ ಮತ್ತು ಗ್ರೋತ್ ಚೆನ್ನಾಗಿರುತ್ತೆ. ಸ್ಪಾನ್ ಮೀನು ಮರಿಗಳನ್ನು ಒಂದು ದಿನ ಮುಂಚಿತವಾಗಿ ಕೊಳದಲ್ಲಿನ ಜಲಕೀಟಗಳನ್ನು ಅಂದರೆ ನಾವು ಇನ್ಸೆಕ್ಟ್ಸ್ ಅಂತಂದು ಏನು ಹೇಳ್ತೀವಲ್ಲ ಅದನ್ನು ನಾಶಪಡಿಸಲು ಡೀಸೆಲ್ ಹಾಗೂ ಸಾಬೂನು ಮಿಶ್ರಣವನ್ನು ಕೊಳಕ್ಕೆ ಸಿಂಪಡಿಸಬೇಕಾಗುತ್ತೆ. ಇದನ್ನು ಸಿಂಪಡಿಸಿದ್ರಿಂದ ಅಲ್ಲಿರ್ತಕ್ಕಂಥ ಕೀಟಗಳು ಸತ್ತು ಹೋಗ್ತವೆ. ಇದರಿಂದ ಹಾನಿಕಾರಕ ಕೀಟಗಳು ಸಾಯೋದರಿಂದ ಮೀನಿನ ಎಳೆ ಮರಿಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿದಂತಾಗುತ್ತದೆ. ವಿವಿಧ ಅಳತೆಯ ನೈಲಾನ್ ಹಾಪುಗಳನ್ನು ಉತ್ಪಾದನೆ ಕೆರೆಯ ನೀರಿನಲ್ಲಿಯೇ ಕಟ್ಟಿ ಸ್ಪಾನ್ ಮರಿಗಳ ಶುಶ್ರೂಷಣೆಯನ್ನು ಸಹ ಕೈಗೊಳ್ಳಬಹುದು. ಮೀನು ಮರಿ ಸಾಕಾಣಿಕೆ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:45. ಇದೀಗ ಒಂದು ಭಾವಗೀತೆ. ರಚನೆ ರಂಜನಿ ಪ್ರಭು, ಉಪಾಸನಾ ಮೋಹನ್ ಅವರ ಸಂಗೀತ ಸ್ವರದಲ್ಲಿ. ಕವಿತೆಗೆ ಧ್ವನಿಯಾಗಿದ್ದಾರೆ ಎಂಟಿ ಪಲ್ಲವಿ.

ಎಂಟಿ ಪಲ್ಲವಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ರಂಜನಿ ಪ್ರಭು ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಮತ್ತೆ ನಮ್ಮ ನಿಲಯದಿಂದ 7:15 ಭಾವಗೀತೆಗಳು ಮೂಡಿಬರಲಿವೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಸುಗಂಧರಾಜ ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳು.
1: ಮಾರುಕಟ್ಟೆಯಲ್ಲಿ ಸಿಗುವಂಥ ಹೂವಿನ ಹಾರಗಳಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಬಿಳಿಯ ಹೂವು ಸುಗಂಧರಾಜ. ಸುಗಂಧರಾಜ ಹೆಸರೇ ಸೂಚಿಸುವ ಹಾಗೆ ಅತ್ಯಂತ ಆಹ್ಲಾದಕರ ಪರಿಮಳ ಹೊಂದಿರುವಂಥ ಸುಂದರವಾದ ಪುಷ್ಪ. ಸುಗಂಧರಾಜ ಗಿಡದಲ್ಲಿ ಔಷಧಿಗಾಗಿ ಉಪಯುಕ್ತವಾದ ಭಾಗಗಳು ಯಾವುದು ಅಂದರೆ ಅದರ ಗಡ್ಡೆ, ಬೇರು, ಹೂವು ಮತ್ತು ಬೀಜ. ಸುಗಂಧರಾಜ ಗಡ್ಡೆ ವಾಂತಿಯನ್ನು ಉಂಟು ಮಾಡುತ್ತದೆ, ಮೂತ್ರಸ್ರಾವವನ್ನು ಹೆಚ್ಚು ಮಾಡುತ್ತೆ. ಚಿಕ್ಕ ಮಕ್ಕಳಲ್ಲಿ ಮೈ ಮೇಲೆ ಗುಳ್ಳೆಗಳಿದ್ದಾಗ ಸುಗಂಧರಾಜ ಗಡ್ಡೆಯನ್ನು ಅರಿಶಿಣ ಮತ್ತು ಬೆಣ್ಣೆಯ ಜೊತೆಗೆ ಅರೆದು ಲೇಪಿಸೋದ್ರಿಂದ ವಾಸಿಯಾಗುತ್ತೆ. ಉರಿ ಮೂತ್ರವಿರುವಾಗ ಸುಗಂಧರಾಜ ಬೇರಿನ ಕಷಾಯ ತಯಾರಿಸಿ ಕುಡಿಯೋದು ಒಳ್ಳೆಯದು. ಸುಗಂಧರಾಜ ಕಷಾಯ ಕುಡಿಯೋದ್ರಿಂದ ದೇಹದ ಉಷ್ಣತೆ ತಗ್ಗುತ್ತೆ. ಅರುಚಿ ಮತ್ತು ಹಸಿವು ಇಲ್ಲದೇ ಇರುವಾಗ ಸುಗಂಧರಾಜ ಬೇರಿನ ಪುಡಿಯನ್ನ ಜೇನುತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಕಿವಿ ನೋವಿನಿಂದ ಬಳಲ್ತಾ ಇರೋರು ಸುಗಂಧರಾಜ ಬೀಜದ ರಸ ತಯಾರಿಸಿ ಸ್ವಲ್ಪ ಬಿಸಿ ಮಾಡಿ ಕಿವಿಗೆ ಹಾಕಿಕೊಳ್ಳೋದ್ರಿಂದ ನೋವು ಕಡಿಮೆಯಾಗುತ್ತೆ. ದೇವರ ಪೂಜೆಗೆ ಸೇವಂತಿಗೆ ಹೂವು ಅತ್ಯಂತ ಶ್ರೇಷ್ಠ.

0: ಅನ್ನೋದು ನಮ್ಮ ಭಾವನೆ. ಸೇವಂತಿಗೆಯ ಔಷಧೀಯ ಗುಣಗಳು ಏನಪ್ಪ ಅಂದ್ರೆ, ಇದು ತಿಕ್ತರಸ ಹೊಂದಿದ್ದು ಪಿತ್ತ ಮತ್ತು ಕಫ ದೋಷಹರವಾಗಿದೆ. ಕೆಮ್ಮಿರುವಾಗ ಸೇವಂತಿಗೆ ಎಲೆಗಳ ರಸದಲ್ಲಿ ಜೇನುತುಪ್ಪವನ್ನು ಬೆರೆಸಿ ಸೇವಿಸೋದ್ರಿಂದ ಗುಣ ಕಾಣಬಹುದು. ರಕ್ತ ಭೇದಿಯಾಗ್ತಾ ಇದ್ರೆ ಹೂಗಳನ್ನು ಅರೆದು ಸಕ್ಕರೆ ಮತ್ತು ಜೀರಿಗೆ ಪುಡಿ ಬೆರೆಸಿ ಸೇವಿಸಿ ನಂತರ ನೀರು ಕುಡಿಬೇಕು. ಜ್ವರದಿಂದ ಬಳಲ್ತಾ ಇದ್ರೆ ಸೇವಂತಿಗೆಯ ಕಾಂಡ ಮತ್ತು ಬೇರಿನ ಕಷಾಯವನ್ನು ತಯಾರಿಸಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಬೆರೆಸಿ ಕುಡಿಯೋದ್ರಿಂದ ಗುಣವಾಗುತ್ತೆ. ಜಂತು ಹುಳುಗಳ ಬಾಧೆ ಇದ್ರೆ ಸೇವಂತಿಗೆ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಅದರ ಜೊತೆಗೆ ಸ್ವಲ್ಪ ಇಂಗು ಬೆರೆಸಿ ಕೊಡಬೇಕು. ಇದನ್ನು 3-4 ದಿನ ಕೊಟ್ಟು ನಂತರ ಶುದ್ಧವಾಗಿರುವಂಥ ಔಡಲ ಎಣ್ಣೆ, ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂತೀವಲ್ಲ, ಅದನ್ನು 1 ಔನ್ಸ್ನಷ್ಟು ಕುಡಿಸ್ಬೇಕು.
1: ಇದುವರೆಗೂ ಸುಗಂಧರಾಜ ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳು ಈ ವಿಷಯದ ಕುರಿತಾಗಿ ಮಾಹಿತಿ ತಿಳಿದುಕೊಂಡಿರಿ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು.

0: ಸ್ನೇಹಿತರೆ, ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಯಃ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಮಂ ಆಕಾರಿತಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಉಪವೇಶನೆ ಪ್ರಧಾನಮಂತ್ರಿ ಪರಿಷತ್ ಸದಸ್ಯಾಶ್ಚ ವೈಶ್ವಿಕ ನಿಶ್ಚಿತತಾ ಕಾಲಿ ಭಾರತಸ್ಯ ಭೂಯೋಪಿ ಆರ್ಥಿಕ ವೃದ್ಧಿಂ ಕರ್ತುಂ ವಿಭಿನ್ನೇಷು ಪರಾಮರ್ಶೋಪಾಯೇಷು ಚರ್ಚಿತವಂತೌ. ಜೀವನಸ್ತರಂ ವ್ಯಾಪಾರಂ ಚ ಸುಗಮೀಕರ್ತುಂ ಅಪಿ ಸವಿಸ್ತರಂ ವಿಚಾರಣಾ ಜಾತಾ. ಸದಸ್ಯೈ ಭಾರತೆ ವಿಶ್ವೆ ಚ ಪಶ್ಚಿಮೈಷ್ಯಾ ಸಂಘರ್ಷೇಣ ಉತ್ಪನ್ನ ಪ್ರಭಾವಾನಾಂ ಅಪಿ ಆಕಲನಂ ಪ್ರಸ್ತುತಂ. ವಿದೇಶ ಮಂತ್ರಿ ಡಾ ಸುಬ್ರಹ್ಮಣ್ಯಂ ಜಯಶಂಕರ ಉಕ್ತವಾನ್ ಯತ್ ಭಾರತಂ ನೇಪಾಲಂ ಚ ಸುದೀರ್ಘ ಮುಕ್ತ ಸೀಮಾಯಾಂ ಸುರಕ್ಷಾ ವ್ಯವಸ್ಥಾಂ ಪ್ರವರ್ತಯಿತುಂ ದೃಢತಯಾ ಸಹಯೋಗಂ ಕುರುತಃ. ಅಪಿ ಚ ಉಭೌ ದೇಶೌ ಸಂಕಟಕಾಲೇ ಅಪಿ ಸರ್ವದೈವ ಪರಸ್ಪರಂ ಸಹಾಯ್ಯಂ ಕುರುತಃ. ನವದೆಹಲ್ಯಾಂ ನೇಪಾಲಸ್ಯ ವಿದೇಶ ಮಂತ್ರಿಣಾ ಶಿಶಿರ ಖನಾಲೇನ ಸಹ ಉಪವೇಶನೆ ಡಾ ಜಯಶಂಕರ ಅವದತ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಜೀವಿತ ಜನಸಂಬಂಧಸ್ಯ ಸೀಮಾಪಾರ ಸಂಪರ್ಕಸ್ಯ ಪಾರಸ್ಪರಿಕ ಸಾಂಸ್ಕೃತಿಕ ಧಾರ್ಮಿಕ ಪರಂಪರಾಣಾಂ ಚ ಸುದೃಢಾಧಾರೆ ವಿನಿರ್ಮಿತಃ ಅಸ್ತಿ. ಕೇಂದ್ರೀಯಃ ಗೃಹಮಂತ್ರಿ ಅಮಿತ್ ಶಾಹಃ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಸ್ಯ ಭವನ ನಿರ್ಮಾಣಸ್ಯ ಸಂಪತ್ತಿ ಕ್ರಯ ವಿಕ್ರಯಣಸ್ಯ ಚ ವಿಷಯೆ ವಿಶೇಷ ಸಮವಧಾನತಾಯೈ ಆಹೂತವಾನ್. ಏಷ ನಿರ್ದೇಶ ಬಿಎಸ್ಎಫ್ ಇತಿ ಸೀಮಾ ಸುರಕ್ಷಾಬಲಸ್ಯ ತ್ರಿಪುರಾ ಸೀಮಾ ಮುಖ್ಯಾಲಯೆ ಗೃಹಮಂತ್ರಿಣಃ ಅಧ್ಯಕ್ಷತಾಯಾಂ ಆಕಾರಿತೆ ಪೂರ್ವೋತ್ತರ ರಾಜ್ಯ ಸೀಮಾ ಕ್ಷೇತ್ರ ವಿಷಯಕೆ ಸಮ್ಮೇಳನೆ ಪ್ರದತ್ತಃ. ಗೃಹಮಂತ್ರಿ ವಿಗತ ಪಂಚವರ್ಷಾಣಾಂ ಭೂಮಿ ಲೇಖಾನಾಂ ಪರೀಕ್ಷಣಾಯ ಅಪಿ ನಿರ್ದಿಷ್ಟವಾನ್. ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಅಂಕ ಸತ್ಯಾಪನಾರ್ಥಂ ಪುನರ್ಮೂಲ್ಯಾಂಕನಾರ್ಥಂ ಚ ಆವೇದನ ಸಮರ್ಪಣಾಯ ಅಂತಿಮಾಂ ತಿಥಿಂ ಜೂನ್ ಮಾಸಸ್ಯ ಸಪ್ತಮ ದಿನಾಂಕ ಪರ್ಯಂತಂ ಅಗ್ರೇ ಸಾರಿತವತಿ. ಪರಿಷದ ಉಕ್ತಂ ಯತ್ ವಿದ್ಯಾರ್ಥಿನಃ ಅದ್ಯ ಮಧ್ಯರಾತ್ರಿಂ ಯಾವತ್ ಸ್ವಾವೇದನಾನಿ ಅರ್ಪಯಿತುಂ ಅರ್ಹಂತಿ. ಇತಃ ಪೂರ್ವಂ ಆವೇದನ ಸಮರ್ಪಣಾಯ ಅಂತಿಮ ತಿಥಿಃ ಅಸ್ಯ ಮಾಸಸ್ಯ ಷಷ್ಠ ದಿನಾಂಕ ಏವ ಆಸೀತ್.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ ಭಾಗ 60 ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ವಿದ್ಯಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ಅನಂತರ 7:15 ನಮ್ಮ ನಿಲಯದಿಂದ ಭಾವತರಂಗ, ಭಾವಗೀತೆಗಳು ಮೂಡಿಬರಲಿವೆ.
1: ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್

0: ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও

0: आता मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ
4: ಏಕೆಂದರೆ ನೀರು ಜೀವಜಲ
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ. ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿದ್ದಾರೆ.

0: ಎನ್ನುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು

ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:15:40. ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಇದೀಗ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಂಆರ್ ಕಮಲ ಅವರ ರಚನೆ. ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಎಂಡಿ ಪಲ್ಲವಿ. ಕೇಳಿ ಅಮ್ಮ ಹಚ್ಚಿದೊಂದು ಹಣತೆಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತ್ಯಾನಂದ ಪತ್ರೋಟ ಅವರ ರಚನೆ. ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ರಾಜು ಅನಂತಸ್ವಾಮಿ. ಕೇಳಿ, ಬಡವನಾದರೆ ಏನು ಪ್ರಿಯೆ, ಕೈತುತ್ತು ತಿನಿಸುವೆ.

ಇನ್ನು ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ. ಎನ್ಎಸ್ ಪ್ರಸಾದ್ ಅವರ ಸಂಗೀತ ನಿರ್ದೇಶನದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್. ಕೇಳಿ, ಬೃಂದಾವನವೇ ಹಚ್ಚಗೆ ಹೇಗೆ ಕಣ್ಣನ್ನು ತುಂಬುವೆ ನನ್ನ.

0: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೂಟ್ಸೆಟ್ ಸಂಸ್ಥೆ ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಈಗ ಹೇಳುವ ತರಬೇತಿಗಳನ್ನು ಇದೇ June 8, 2026 ಸೋಮವಾರದಂದು ಪ್ರಾರಂಭಿಸಲಾಗುವುದು. ಆಸಕ್ತರು ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ಸಮಗ್ರ ಕೃಷಿ ತರಬೇತಿಯಲ್ಲಿ ಹೈನುಗಾರಿಕೆ, ಕುರಿ, ಕೋಳಿ, ಮೀನು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು. ತರಬೇತಿಯ ಅವಧಿ 13 ದಿನಗಳು. ಅಭ್ಯರ್ಥಿಗಳ ಅರ್ಹತೆ ಹೀಗಿರಬೇಕು: 19-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದಲು ಬರೆಯಲು ಬಲ್ಲವರಾಗಿರಬೇಕು, ತರಬೇತಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು, ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು, ಹಾಗೆಯೇ ಈ ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ 8

0: ಆರು 2026ರ ಸೋಮವಾರದಂದು ರುಟ್ಸೆಟ್ ಸಂಸ್ಥೆಯಲ್ಲಿ ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಜೂನ್ 30, 2026ರವರೆಗೆ ಹಾಗೆಯೇ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಜುಲೈ 31, 2026ರವರೆಗೆ ಆಹ್ವಾನಿಸಲಾಗಿದೆ. ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರು ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯ ಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟಿನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ

0: ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85%ರಷ್ಟನ್ನು ಪ್ರತಿನಿಧಿಸುವ ವಿಶ್ವದ 370 ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್

ಪಂತ್ ಕಣದಲ್ಲಿದ್ದಾರೆ. ಎರಡನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ ಮೂರನೇ ದಿನದಂದು ಭಾರತದ ಸಾಗರ್ ಜಾಗ್ಲನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸಮಯ ಸರಿಯಾಗಿ 7:45:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ, ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಬಂಡೆಬೊಮ್ಮನಹಳ್ಳಿ, ಆಯುಷ್ ಇಲಾಖೆ ಚಿತ್ರದುರ್ಗ. ಇವತ್ತಿನ ವಿಷಯ, ಎಲ್ಲರ ಮನೆ ಅಂಗಳದಲ್ಲಿ ಅಲಂಕಾರಕ್ಕಾಗಿ ಬೆಳೆಸಬಹುದಾದಂತಹ, ಮನೆ ಮದ್ದಿಗೂ ಆಹಾರದಲ್ಲಿ ಬಳಸಬಹುದಾದಂತಹ ಔಷಧಿ ಸಸ್ಯ ದೊಡ್ಡಪತ್ರೆ. ಸಾಮಾನ್ಯವಾಗಿ ಈ ಸಸ್ಯಕ್ಕೆ ಪಾಷಾಣ ಭೇದಿ, ಕರ್ಪೂರವಳ್ಳಿ, ಸಾಂಬಾರ್ ಬಳ್ಳಿ ಎಂಬ ಹೆಸರು ಕೂಡ ಇದೆ. ಭಾರತದಲ್ಲಿ, ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಹೆಚ್ಚು ಕಂಡುಬರುತ್ತದೆ. ದೊಡ್ಡಪತ್ರೆಯ ಸಸ್ಯವು ಸುಮಾರು 30-90 cm ಎತ್ತರದವರೆಗೂ ಬೆಳೆಯಬಲ್ಲದು. ಇದರ ಎಲೆಗಳು ದೊಡ್ಡದಾಗಿ ಮತ್ತು ದಪ್ಪವಾಗಿದ್ದು ಕಡು ಸುವಾಸನೆ ಹೊಂದಿವೆ. ದೊಡ್ಡಪತ್ರೆಯ ರಂಬೆಗಳು ಮತ್ತು ಹೂಗಳು ಚಿಕ್ಕದಾಗಿರುತ್ತದೆ. ಇದನ್ನು ಪುಟ್ಟ ಪಾಟ್ನಲ್ಲಿ ಇಟ್ಟು ಬೆಳೆಸಬಹುದಾಗಿದೆ. ಇದರ ಸಾಂಬಾರ್, ಸೊಪ್ಪು ಅಥವಾ ಅಜವಾನ್ ಗಿಡ ಎಂದು ಕೂಡ ಕರೆಯುತ್ತಾರೆ. ಆಫ್ರಿಕಾದಂತಹ ದೇಶಗಳಲ್ಲಿ ಇದನ್ನು ಪುದೀನಾದ ಬದಲಿಗೆ ಖಾದ್ಯಗಳಲ್ಲಿ ಬಳಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಇದನ್ನು ಜ್ವರ, ಶೀತ, ಕೆಮ್ಮುಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ. ಕರ್ನಾಟಕದಲ್ಲಿ ದೊಡ್ಡಪತ್ರೆಯ ಚಟ್ನಿ, ತಂಬುಳಿ ಮಾಡಲಾಗುತ್ತದೆ. ಗಾಯ ಅಥವಾ ಚೇಳು ಕಡಿತವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಇದರ ಎಲೆಗಳನ್ನು ಜಜ್ಜಿ ಬಳಸಲಾಗುತ್ತದೆ. ಈಗ ಈ ದೊಡ್ಡಪತ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಆಹಾರ ಸೇವನೆಯಲ್ಲಿ ಬದಲಾವಣೆ, ಹವಾಮಾನದಲ್ಲಿ ವ್ಯತ್ಯಾಸದಿಂದ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಳ್ಳುತ್ತದೆ. ಇದರಿಂದ ಶೀತವಾದರೆ ಎಷ್ಟೇ ದಿನವಾದರೂ ಕಡಿಮೆಯಾಗುವುದಿಲ್ಲ. ಇದಕ್ಕೆ ದೊಡ್ಡಪತ್ರೆ ಸೊಪ್ಪು ಉತ್ತಮ ಮನೆ ಮದ್ದಾಗಿದೆ. ದೊಡ್ಡಪತ್ರೆ ಎಲೆ, ತುಳಸಿ ಎಲೆ, ವಿಳ್ಳೆದೆಲೆ ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ನೆಗಡಿ ಕೆಮ್ಮು ದೂರವಾಗುತ್ತದೆ. ಚಿಕ್ಕ ಮಕ್ಕಳಿಗೂ ಕೂಡ ಈ ದೊಡ್ಡಪತ್ರೆ ಸೊಪ್ಪನ್ನು ಔಷಧಿಯಾಗಿ ಬಳಸಬಹುದಾಗಿದೆ. ದೊಡ್ಡಪತ್ರೆ ಸೊಪ್ಪನ್ನು ಕೊಯ್ದು ತಂದು ಬೆಂಕಿಯಲ್ಲಿ ಸುಟ್ಟು ಅದರ ರಸವನ್ನು ತೆಗೆದು ಅದಕ್ಕೆ 1/2 ಚಮಚ ಬೆಲ್ಲ ಸೇರಿಸಿ ಕುಡಿದರೆ ಒಂದೇ ದಿನದಲ್ಲಿ ಶೀತ, ಕಟ್ಟಿದ ಮೂಗಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡಪತ್ರೆ ಎಲೆ ಬಾಡಿಸಿ ನೆತ್ತಿಯ ಮೇಲೆ ಇಡುತ್ತಾರೆ. ಚೇಳು ಕಚ್ಚಿದ ಗಾಯಕ್ಕೆ ಈ ಎಲೆಗಳ ಪೇಸ್ಟ್ ತಯಾರಿಸಿ ಹಚ್ಚಿದರೆ ನೋವು ದೂರವಾಗುತ್ತದೆ. 1 ವಾರದವರೆಗೂ ದೊಡ್ಡಪತ್ರೆ ಎಲೆಗಳನ್ನು ತಿಂದರೆ ಅರಿಶಿನ ಕಾಮಾಲೆ ವಾಸಿಯಾಗುತ್ತದೆ. ಇನ್ನು ಕೆಲವರು ದೊಡ್ಡಪತ್ರೆಯನ್ನು ಜೀರಿಗೆ ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿಯುತ್ತಾರೆ. ಇದರಿಂದ ಪಿತ್ತದ ಕಾಯಿಲೆಗಳು ಗುಣಮುಖವಾಗುವುದು. ದೊಡ್ಡಪತ್ರೆ ಎಲೆಯನ್ನು ಉಪ್ಪಿನ ಸಹಿತ ತಿಂದರೆ ಜೀರ್ಣಶಕ್ತಿ ಅಧಿಕವಾಗುತ್ತದೆ. ಇಸುಬು, ಹುಳಕಡ್ಡಿಯಂತಹ ಚರ್ಮದ ಕಾಯಿಲೆ ಇರುವವರು ದೊಡ್ಡಪತ್ರೆ ಎಲೆಗಳನ್ನು ಚರ್ಮಕ್ಕೆ ತಿಕ್ಕುವುದರಿಂದ ಹುಳಕಡ್ಡಿಯು ನಿವಾರಣೆ ಆಗುತ್ತದೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್, ಕ್ಯಾಲ್ಸಿಯಂ ಗುಣ ಹೇರಳವಾಗಿದೆ. ಇದನ್ನು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ಸಹಾಯ ಮಾಡುತ್ತದೆ. ಇನ್ನು ಕೆಲವರು ದೋಸೆ ಮಾಡುವಾಗ

0: ದೊಡ್ಡಪತ್ರೆ ಎಲೆಗಳನ್ನು ಬಳಸುತ್ತಾರೆ. ಇದು ರುಚಿಯೊಂದಿಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ. ದೊಡ್ಡಪತ್ರೆ ಗಿಡದ ಎಲೆಯನ್ನು ತಂದು ಬಾಡಿಸಿ ರಸ ತೆಗೆದು ಜೇನುತುಪ್ಪ ಸೇರಿಸಿ ಕುಡಿದರೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಕಂಬಳಿ ಹುಳ ಅಥವಾ ಇತರೆ ಕೀಟಗಳು ಕಚ್ಚಿದರೆ ಸಹಿಸಲಾರದ ಉರಿ ಚರ್ಮದಲ್ಲಿರುತ್ತದೆ. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪು ಸಹಾಯಕವಾಗಿದೆ. ದೊಡ್ಡಪತ್ರೆ ಎಲೆ ರಸಕ್ಕೆ ಬೆಲ್ಲ ಸೇರಿಸಿ ಕುಡಿದಾಗ ದೇಹದಿಂದ ವಿಷಯುಕ್ತ ಪದಾರ್ಥವನ್ನು ಹೊರಹಾಕಲು ನೆರವಾಗುತ್ತದೆ. ಇಷ್ಟೆಲ್ಲಾ ಔಷಧಿ ಗುಣಗಳನ್ನು ಹೊಂದಿರುವಂತಹ ದೊಡ್ಡಪತ್ರೆ ಸಸ್ಯವನ್ನು ಎಲ್ಲರೂ ನಮ್ಮ ಮನೆ ಅಂಗಳದಲ್ಲಿ ಬಳಸೋಣ ಹಾಗೂ ಆರೋಗ್ಯವಾಗಿರೋಣ. ಗಮನದಲ್ಲಿರಲಿ, ಓಂ ಕಾಳು ದೇಹವನ್ನು ಬೆಚ್ಚಗಾಗಿಸುವ ಪರಿಣಾಮ ವನ್ನು ಹೊಂದಿದೆ ಮತ್ತು ಇದು ಪಿತ್ತ ದೋಷವನ್ನು ಉಲ್ಬಣಗೊಳಿಸುತ್ತದೆ. ಆದ್ದರಿಂದ ಪಿತ್ತ ಹೆಚ್ಚಾದಾಗ ಇದನ್ನು ಸೇವಿಸಬೇಡಿ ಮತ್ತು ಬಂಜತನದಿಂದ ಬಳಲುತ್ತಿರುವ ಪುರುಷರು ಕೂಡ ಇದರಿಂದ ದೂರವಿರಬೇಕು. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ವಿದ್ಯಾ. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸಮಯ ಸರಿಯಾಗಿ 7:50.25. ಪದಬಂಧ ಕಾರ್ಯಕ್ರಮ.
3: ಸ್ಕೂಲ್ ಎಲ್ಲ ಇನ್ನೇನು ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
7: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು, ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9488640273 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ. ಹಾಗೆಯೇ ಸ್ನೇಹಿತರೆ, ಹೆಸರುಗಳ ಪಟ್ಟಿ ಸಾಧ್ಯವಾದಷ್ಟು ಕಡಿಮೆ ಇರಲಿ ಅಂಥೇಳಿ ಆಶಿಸ್ತೇವೆ. ಇನ್ನು ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು ಹೀಗಿದೆ: ಸಂಗ್ರಹಿತ ಲೇಖನಗಳ ಹೊತ್ತಿಗೆಯನ್ನು ಹೀಗನ್ನಿ. ಸಂಗ್ರಹಿತ ಲೇಖನಗಳ ಹೊತ್ತಿಗೆಯನ್ನು ಹೀಗನ್ನಿ. ಈ ಪದದ ಕೊನೆಯ ಅಕ್ಷರದಿಂದ, ಸ್ನೇಹಿತರೆ ಗಮನಿಸಿ, ಈ ಪದದ ಕೊನೆಯ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ಹೇಷಾರವ ಕಟ್ಟಿದ ಕ್ಷೀರವಿದು. ಹೇಷಾರವ ಕಟ್ಟಿದ ಕ್ಷೀರವಿದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು: ಸಂಗ್ರಹಿತ ಲೇಖನಗಳ ಹೊತ್ತಿಗೆಯನ್ನು ಹೀಗನ್ನಿ. ಈ ಪದದ ಕೊನೆಯ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ಹೇಷಾರವ ಕಟ್ಟಿದ ಕ್ಷೀರವಿದು. ಯಾವುವು ಆ ಎರಡೂ ಪದಗಳು? ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿರುವ ಸಾಮ್ರಾಟ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಮುಖದಲ್ಲಿ ಮೊಡವೆ,

0: ಜೀಹುಳಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಮತ್ತೆರಡು ಪದಗಳ ಸುಳುಹುಗಳು. ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು, ಸಸಿ ನೆಡಲು ಭೂಮಿಗೆ ಮಾಡುವ ಸಂಸ್ಕಾರ. ಸಸಿ ನೆಡಲು ಭೂಮಿಗೆ ಮಾಡುವ ಸಂಸ್ಕಾರ. ಈ ಪದದ ಮೊದಲ ಅಕ್ಷರದಿಂದ ಐದು ಅಕ್ಷರಗಳಿರುವ ಎರಡನೇ ಪದದ ಸುಳುಹು, ಕೇರಳದಲ್ಲಿ ಪ್ರಚಲಿತ ಜ್ಯೋತಿಷ್ಯದ ಎಂಟರ ಶುಭ ಪ್ರಶ್ನಾವಳಿ. ಕೇರಳದಲ್ಲಿ ಪ್ರಚಲಿತ ಜ್ಯೋತಿಷ್ಯದ ಎಂಟರ ಶುಭ ಪ್ರಶ್ನಾವಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು, ಸಸಿ ನೆಡಲು ಭೂಮಿಗೆ ಮಾಡುವ ಸಂಸ್ಕಾರ. ಈ ಪದದ ಮೊದಲ ಅಕ್ಷರದಿಂದ ಐದು ಅಕ್ಷರಗಳಿರುವ ಎರಡನೇ ಪದದ ಸುಳುಹು, ಕೇರಳದಲ್ಲಿ ಪ್ರಚಲಿತ ಜ್ಯೋತಿಷ್ಯದ ಎಂಟರ ಶುಭ ಪ್ರಶ್ನಾವಳಿ. ಯಾವುವು ಆ ಎರಡೂ ಪದಗಳು? ಯೋಚನೆ ಮಾಡಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿಕೊಡಿ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿರುವ ಈ ಹೃದಯ ನಿನಗಾಗಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಕೆ ಕಲ್ಯಾಣ್, ವಿ ಮನೋಹರ್, ಎಂಎನ್ ವ್ಯಾಸರಾವ್. ಸಂಗೀತ ನಿರ್ದೇಶನ ವಿ ಮನೋಹರ್.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಂತಹ ಸುಳುಕುಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳುವಂತಹ ಸಮಯ. ಹಾಗೆಯೇ ಯಾರೆಲ್ಲ ಸರಿ ಉತ್ತರಗಳನ್ನು ಜೊತೆಗೆ ಪ್ರಯತ್ನ ಮಾಡಿದವರಂತಹ ಹೆಸರುಗಳನ್ನು ಕೂಡ ತಿಳಿಸುವಂತಹ ಸಮಯ ಇದೀಗ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಾರ್ಯಕ್ರಮದ ಆರಂಭದಲ್ಲಿ ಮೊದಲನೇ ಸಂದೇಶವಾಗಿ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮತ್ತೆ ಮನೆಯವರು, ನೇತ್ರ ನಟರಾಜ್ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಯಶೋಧ ಯರಾಳನಾಯಕ ಚಿರತಗೊಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಅಂಥೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕಿನಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ ಮತ್ತು ಡಾಕ್ಟರ್ ರವಿ ಹಾಗೆ ಡಾಕ್ಟರ್ ಅನನ್ಯ ಅವರು, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮ ಅಂಥೇಳಿ ತಿಳಿಸಿದ್ದಾರೆ. ಇನ್ನು ಹಂಪಣ್ಣ ನ್ಯಾಮ್ತಿಯಿಂದ ಸಿ ತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಕೂಡ ಜೊತೆಯಲ್ಲಿರುವಂಥದ್ದು ಮಲ್ಲಾಪುರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಕೆ ಬಿ ಪಾಲಯ್ಯ ಚಿರತಗೊಂಡುವಿನಿಂದ, ಹಾಗೆಯೇ ವನಜಾಕ್ಷಿ ನೀರ್ಬಾವಿ ಓಬಣ್ಣ ಅಂಥೇಳಿ ತಿಳಿಸಿದ್ದಾರೆ. ಕೆ ಬಿ ಕಾನಹೊಸಹಳ್ಳಿ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಹೊನ್ನೂರಲ್ಲಿ ಹನುಮಂತಾಪುರದಿಂದ ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಪ್ರಣತಿ ವಿಸ್ಮಯ ಶಾಂತಕುಮಾರಿ ಹಾಗೂ ಮಂಜುನಾಥ್ ಅವರು, ನರಸಿಂಹಮೂರ್ತಿ ಉತ್ತರಾದಿ ಮಠ ಚಿತ್ರದುರ್ಗದಿಂದ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ಎಲ್ಲಿಂದ ಅಂದರೆ ತುರ್ವನೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ತರುಣ್ ಮತ್ತು ಸ್ಮಿತಾ ಮಹೇಂದ್ರಕರ್ ರಾಣೆಬೆನ್ನೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಗಾಯತ್ರಿ ಶ್ರೀನಿವಾಸ್ ಮಸ್ಕಲ್ನಿಂದ, ಯಶಸ್ ದಾಸ್ ಕೂಡ ಜೊತೆಯಲ್ಲಿರುವಂಥದ್ದು. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿಬಿಟ್ಟು ಹರಿಹರದಿಂದ ಸುರೇಶ್ ಬೆಣ್ಣಿಯವರು ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು, ಹಾಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಲೀಲಾ ಉಮೇಶ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಶುಭಾಂಗ್ ಮತ್ತು ಹವೀಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೆ ಮನೆಯವರು, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಮೋಹನ್ ಕುಮಾರ್ ಅವ್ರದ್ದು ನಿಮ್ಮ ಹೆಸರನ್ನು ಈಗಾಗಲೇ ನಾನು ತೆಗೆದುಕೊಂಡಿದ್ದೆ.

0: ಭರಮಸಾಗರ ಚಳ್ಳಕೆರೆ ಅಂತ ಹೇಳಿ ತಿಳಿಸಿದ್ದೇನೆ ಕೂಡ. ಓಕೆ, ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆ 4ನೇ ತಿರುವು ಚಿತ್ರದುರ್ಗದಿಂದ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ 8ನೇ ಕ್ರಾಸ್ ಚಿತ್ರದುರ್ಗದಿಂದ. ಓಕೆ, ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಡ್ತಾ ಇದ್ದಾರೆ ನಮ್ಮ ಕೇಳುಗರು. ಇನ್ನು ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಕೂಡ ಜೊತೆಯಲ್ಲಿರುವಂಥದ್ದು, ಹೊಸ ಮಾಳಿಗೆ ಚಿತ್ರದುರ್ಗ ಅಂಥೇಳಿ ತಿಳಿಸಿದ್ದಾರೆ. ಇನ್ನು ಹೇಮಾ ಸಂತೋಷ್ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ, ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಿಂದ, ತಿಪ್ಪಮ್ಮ ನಳರಾಜ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ರಾಧಾ ರಚಿತ್ ರಂಗನಾಥ್ ಚಿತ್ರದುರ್ಗದಿಂದ, ಅನುರಾಧಾ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿಕೆಪುರದಿಂದ, ನಿರ್ಮಲಾ ಪ್ರಸಾದ್ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಇಂದಿರಾ ಜಯದೇವಮೂರ್ತಿ ಗೆಳಗೋಟೆಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ರೂಪಾಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರು, ನಂಬರ್ ಎಂಡಿಂಗ್ ವಿತ್ 9614 ಯಾರಿದು ಅಂದರೆ ಗಾಯತ್ರಿ ಸಂಜಯ್ ತೃಪ್ತಿ ರಾಧಾಬಾಯ್ ರಾಣೆಬೆನ್ನೂರಿನಿಂದ. ಓಕೆ, ಮತ್ತೆ ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ತನುಜ ರವಿ ಏನಿದು ಬೊಮ್ಮನಕಟ್ಟೆ ಶಿವಮೊಗ್ಗ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಹಾಸನದಿಂದ ಶಾಂತಿನಿಯವರು, ರಾಘವೇಂದ್ರ ಎಳೆಹೊಳೆಯಿಂದ, ಜೊತೆಗೆ ಸ್ಫೂರ್ತಿ ಮತ್ತು ಶಶಿಕಲಾ ಕೂಡ ಜೊತೆಯಲ್ಲಿರುವಂಥದ್ದು ಶಿಕ್ಷಕರು ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ರತ್ನ ಬಸವರಾಜ್ ರಾಕೇಶ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಿತ್ರದುರ್ಗ ಅಂಥೇಳಿ ತಿಳಿಸಿರುವಂಥದ್ದು. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಜಿಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಡಿವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಪ್ರಜ್ವಲ್ ಮತ್ತು ನಿಹಾರಿಕಾ ಚಿತ್ರದುರ್ಗದಿಂದ, ಸುಜಾತಾ ಮಂಜುನಾಥ್ ಜೆಸಿಆರ್ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗದಿಂದ, ಶ್ರೀಲತಾ ಪ್ರಥಮ್ ಫಿಲ್ಟರ್ ಹೌಸ್ ಅಂಥೇಳಿ ತಿಳಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಹಾಗೆಯೇ ಕೊಟ್ಟೂರಿನಿಂದ ಜವಳಿ ಶಾರದಾ ಅವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು, ಜೊತೆಗೆ ಚಂದ್ರಶೇಖರ್ ಕೂಡ ಜೊತೆಯಲ್ಲಿರಿದ್ದಾರೆ. ಇನ್ನು ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಸರಳಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆಯೇ ಸಲ್ಮಾ ಟೀಚರ್ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು ಯಾರಪ್ಪ ಅಂದರೆ ತರೀಕೆರೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಹಾಗೆ ಗುಡ್ ಮಾರ್ನಿಂಗ್ ಅಂಥೇಳಿ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ ಸ್ನೇಹಿತರೆ. ಸಂದೇಶಗಳನ್ನು ಕಳುಹಿಸಿದಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಹೃದಯಪೂರ್ವಕ ಧನ್ಯವಾದಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಹಾಗೆ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮತ್ತೊಂದು ಸಂದೇಶ ಬಂದ್ಬಿಟ್ಟಿದೆ. ಓಕೆ, ಇನ್ನೊಂದು ಮೂರು ಸಂದೇಶಗಳಿವೆ, ತೆಗೆದುಕೊಂಡು ಬಿಡ್ತೇನೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜಾ ಅವರು, ಹಾಗೆ ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಕೂಡ ಜೊತೆಯಲ್ಲಿರುವಂಥದ್ದು ಚಿತ್ರದುರ್ಗದಿಂದ, ಹಾಗೆ ಸಿಟಿ ಚಂದ್ರಶೇಖರ್ ಹಾಗೆ ವಸಂತಕುಮಾರಿಯವರು ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಸುಳುಹುಗಳಿಗೆ ಉತ್ತರಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ, ಸಂಗ್ರಹಿತ ಲೇಖನಗಳ ಹೊತ್ತಿಗೆಯನ್ನು ಹೀಗನ್ನಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸಂಚಿಕೆ. ಸಂಚಿಕೆ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಈ ಪದದ ಕೊನೆಯ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಹೇಷಾರವ ಕಟ್ಟಿದ ಕ್ಷೀರವಿದು ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಕೆನೆ ಹಾಲು. ಕೆನೆಗಟ್ಟಿರುವಂತಹ ಹಾಲನ್ನು ಹೇಷಾರವ ಅಂಥೇಳಿ ಕರಿತೇವೆ ಅಲ್ವಾ. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಅಂದ್ಕೊಳ್ತೇನೆ, ಸಂಚಿಕೆ ಹಾಗೆಯೇ ಕೆನೆ ಹಾಲು. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು ಹೀಗಿತ್ತು, ಸಸಿ ನೆಡಲು ಭೂಮಿಗೆ ಮಾಡುವ ಸಂಸ್ಕಾರ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಅಗೇತ. ಅಗೇತ ಅನ್ನೋದು ಭೂಮಿಯನ್ನು ಅಗೀತೀವಲ್ವಾ, ಗಿಡವನ್ನು ಅಥವಾ ಸಸಿಯನ್ನು ನೆಡೋದಕ್ಕಿಂತ ಮುಂಚೆ ಭೂಮಿಯನ್ನು ಅಗಿಯುವಂಥದ್ದನ್ನ ನಾವು ಒಂದು ಸಂಸ್ಕಾರ ಅಂಥೇಳಿ ಕರೀತೇವೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಅಗೇತ ಎನ್ನುವಂಥದ್ದಾಗಿತ್ತು. ಈ ಪದದ ಮೊದಲ ಅಕ್ಷರದಿಂದ ಐದು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಕೇರಳದಲ್ಲಿ ಪ್ರಚಲಿತ ಜ್ಯೋತಿಷ್ಯದ 8ರ ಶುಭ ಪ್ರಶ್ನಾವಳಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:30:15. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳಿಸ್ತಾ ಒಂದು ಟಾಪಿಕ್ ಅಥವಾ ವಿಷಯವನ್ನ ತೆಗೆದುಕೊಂಡು ಅದರ ಬಗ್ಗೆ ನಿಮ್ಗೊಂದು ಪ್ರಶ್ನೆ ಕೂಡ ಇರುತ್ತೆ. ಪ್ರಶ್ನೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರಿ. ಆರಂಭದಲ್ಲಿ ಒಂದು ಪ್ರಕಟಣೆಯನ್ನ ಕೇಳಿ ನಂತರದಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ ಕೇಳಿ ಬರೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ದೇವ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರ ಅವರು ಹಾಡಿರುವ ಅಮೃತವರ್ಷಿಣಿ ಚಿತ್ರದ ಗೀತೆ ಇದೀಗ

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಹೇಳಿ ಹೇಳಿದ್ದೆ ಅಲ್ವಾ. ಇವತ್ತು ಜೂನ್ 7, ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಹಾಗಾದರೆ 2026ರ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, 2026ರ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ 2 ಹಾಡಿನ ಕಾಲಾವಕಾಶದಲ್ಲಿ ನಿಮ್ಮ ಉತ್ತರಗಳು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯನ್ನು ತಲುಪಲಿ. ಇನ್ನು ವಾಟ್ಸಪ್ ಸಂಖ್ಯೆ 944864020273. ಈ ಸಂಖ್ಯೆಗೆ ನಿಮ್ಮ ಉತ್ತರದ ಸಂದೇಶಗಳು ಹರಿದು ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಚಿತ್ರ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಮಸ್ತಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ. ಪ್ರಶ್ನೆಯನ್ನ ಒಮ್ಮೆ ನೆನಪು ಮಾಡ್ತಾ ಇದ್ದೇನೆ. 2026 ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನು? ಸಾಕಷ್ಟು ಜನ ನಮ್ಮ ಕೇಳುಗರು ಈಗಾಗಲೇ ಸಂದೇಶಗಳನ್ನ, ಸರಿಯಾದ ಉತ್ತರಗಳನ್ನೇ ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಒಂದು ಹಾಡಿನ ಕಾಲಾವಕಾಶ ಬಾಕಿ ಇರೋದ್ರಿಂದ ಮತ್ತಷ್ಟು ಸಂದೇಶಗಳು, ಮತ್ತಷ್ಟು ಹೊಸ ಕೇಳುಗರು ತಮ್ಮ ಸಂದೇಶಗಳ ಮೂಲಕ ನಮ್ಮನ್ನ ತಲುಪಲಿ ಅಂತೇಳಿ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ. ಪ್ರೀತಿ ನೀ ಇಲ್ಲದೇನ ಹೇಗಿರಲಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿಬರುವ ಯುಗಳ ಸ್ವರಗಳು ರಾಜೇಶ್ ಕೃಷ್ಣನ್ ಹಾಗೂ ಸುಮಾ ಶಾಸ್ತ್ರಿ ಇವರವು. ನಾಗೇಂದ್ರ ಪ್ರಸಾದ್ ಬರೆದಿರುವ ಈ ಗೀತೆಗೆ ಚೈತನ್ಯ ಅವರ ಸಂಗೀತವಿದೆ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದೆ. 2026 ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನು ಅಂತ ಹೇಳಿಬಿಟ್ಟು ಈ ಪ್ರಶ್ನೆಗೆ ಉತ್ತರಗಳನ್ನ ಕಳುಹಿಸಿಕೊಡ್ಲಿಕ್ಕೆ ನಿಮ್ಮ ಕಾಲಾವಕಾಶ ಮುಗಿದಿದೆ. ಯಾರೆಲ್ಲ ನಮಗೆ ಸರಿ ಉತ್ತರಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೆಲಿ ಆದಿತ್ಯ ಶಿವಲೀಲ ತೆಲಿ ಮತ್ತೆ ಮನೆಯವರು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ನಾಗರಾಜ್ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ರಶ್ಮಿ ಗಂಗಾಧರ ಎಂಟಿ ಶಿಕ್ಷಕರು ಅಂಥೇಳಿ ತಿಳಿಸಿದ್ದಾರೆ. ಜೊತೆಗೆ ಚೇತನ ಕೂಡ ಸಂದೇಶದಲ್ಲಿ, ಚೇತನ್ ಕುಮಾರ್ ಹಾಗೆ ದಿಶಾಂತ್ ಜಿಆರ್ ಕೂಡ ಜೊತೆಲಿರುವಂಥದ್ದು ಬಿದರಿಕೆರೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಕೂಡ್ಲಿಗಿ ತಾಲೂಕಿನ ಹೂಡೆಮ್ನಿಂದ ಪ್ರಣತಿ ವಿಸ್ಮಯ ಶಾಂತಕುಮಾರಿ ಹಾಗೂ ಮಂಜುನಾಥ್ ಅವರು, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಜಿಸಿಎಚ್ ಗೊಂಜಿಗಾರ್ ಭರಮಸಾಗರದಿಂದ, ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಶೀಲಾ ಗಿರೀಶ್ ಮತ್ತೆ ರತ್ನಮ್ಮ ಅವರು ವಿಪಾಳ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ವಿಭಾ ದೀಪಕ್ ಬ್ಯಾಂಗ್ಳೂರಿನಿಂದ, ಡಿವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಚಿತ್ರದುರ್ಗದಿಂದ ಸಂದೇಶವನ್ನು ಕ್ಷಮಿಸಿ, ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ಇನ್ನು ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾರ

ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ರೂಪಾ ಪರಮೇಶ್, ರಶ್ಮಿತಾ, ಧನ್ಯ, ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ. ಓಕೆ, ಇನ್ನು ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್ ಮತ್ತು ಅಚ್ಯುತ್ ಸೂರ್ಯ ಕಲಾವತಿ ಕೂಡ ಜೊತೆಲಿರುವಂಥದ್ದು, ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಮತ್ತು ಮೀನಾಕ್ಷಿ, ಸ್ವರ್ಣಶ್ರೀ ಮತ್ತು ಮಲ್ಲಿಕಾರ್ಜುನ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಸಿಟಿ ಚಂದ್ರಶೇಖರ್, ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಮಂಜುನಾಥ ಶೆಟ್ಟಿ ಗುಮಾಸ್ತರ್ ಕಾಲೋನಿ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಮಹಾದೇವಿ ಹಾರಕಬಾವಿಯಿಂದ, ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್ ಹಾಗೆ ಸಚಿನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ರಾಯಭಾಗ್ ತಾಲೂಕು ಮುಗಳಕೋಡಿನಿಂದ ಶಿವಲಿಂಗಯ್ಯ ಹಿರೇಮಠ್ ಹಾಗೆ ಕಲಾವತಿ ಹಿರೇಮಠ್ ಮತ್ತು ಅಭಿಷೇಕಯ್ಯ ಹಿರೇಮಠ್ ಅವರು, ಶಾಂತಾಚಾರ ಪಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಓಕೆ, ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ತಿಳಿಸಿದ್ದೀರಿ ಕೂಡ. ಇನ್ನು ಸಂದೇಶಗಳನ್ನು ಕಳುಹಿಸದೇ ಇದ್ರೂ ಕೂಡ ನಮ್ಮ ಕೇಳುಗರಿಗೆ ಈ ವಿಚಾರ ತಿಳಿದಿರಬಹುದು, ಇನ್ನು ಕೆಲವರಿಗೆ ತಿಳಿಯದೇ ಇರಬಹುದು. ಹಾಗಾದರೆ ಈ ವರ್ಷದ ಘೋಷವಾಕ್ಯ ಏನು ಅಂಥೇಳಿ ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗೂ ಇದೆಯಾ? ಖಂಡಿತವಾಗ್ಲೂ ಕೂಡ ವಿಶ್ವ ಆಹಾರ ಸುರಕ್ಷತಾ ದಿನದ 2026ರ ಘೋಷವಾಕ್ಯ ಏನಪ್ಪ ಅಂದರೆ, ಫ್ರಮ್ ಬರ್ಡನ್ ಟು ಸಲ್ಯೂಷನ್ಸ್, ಸೇಫ್ ಫುಡ್ ಎವ್ರಿವೇರ್. ಅಂದರೆ ಸಮಸ್ಯೆಗಳಿಂದ ಅಥವಾ ಹೊರೆಯಿಂದ ಪರಿಹಾರಗಳಿಗೆ, ಎಲ್ಲೆಡೆ ಸುರಕ್ಷಿತ ಆಹಾರ ಅನ್ನೋದು ಈ ವರ್ಷದ ಘೋಷವಾಕ್ಯ. ಹೊರೆಯಿಂದ ಪರಿಹಾರಗಳಿಗೆ, ಎಲ್ಲೆಡೆ ಸುರಕ್ಷಿತ ಆಹಾರ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಹೌದು ಸ್ನೇಹಿತರೆ, ನಮ್ಮ ಎಲ್ಲ ಕೇಳುಗರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವ ಆಹಾರ ದಿನವೇ ಬೇರೆ, ವಿಶ್ವ ಆಹಾರ ಸುರಕ್ಷತಾ ದಿನವೇ ಬೇರೆ. ಯಾಕೆ ಹೇಳಿ ಸ್ನೇಹಿತರೆ, ನಾವು ಇವತ್ತು ತಿಂತಾ ಇರುವಂತಹ ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಕಲಬೆರಕೆಯನ್ನು ಕಾಣ್ತಾ ಇದ್ದೀವಿ, ಹಾನಿಕಾರಕ ರಾಸಾಯನಿಕ ಬಣ್ಣಗಳನ್ನು ಕಾಣ್ತಾ ಇದ್ದೀವಿ ಅಲ್ವಾ. ಸೊ ಹಾಗಾಗ್ಬಿಟ್ಟು ಅಸುರಕ್ಷಿತ ಆಹಾರದಿಂದ ಉಂಟಾಗುವಂತಹ ಕಾಯಿಲೆಗಳನ್ನು ತಡೆಗಟ್ಟೋದು, ಪತ್ತೆ ಹಚ್ಚೋದು ಮತ್ತು ನಿರ್ವಹಿಸೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಈ ಜಾಗತಿಕ ಅಭಿಯಾನವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋದು ಜಂಟಿಯಾಗಿ ಮುನ್ನಡೆಸ್ತಾ ಇದೆ. ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಇರುವಂತಹ ಪ್ರಮುಖ ವಿಚಾರಗಳೇನಪ್ಪ ಅಂತಂದರೆ, ಪ್ರತಿ ವರ್ಷ ಲಕ್ಷಾಂತರ ಜನರು ಕಲುಷಿತ ಆಹಾರ ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಕೃಷಿಕರಿಂದ ಹಿಡಿದು ಗ್ರಾಹಕರವರೆಗೆ ಪ್ರತಿಯೊಬ್ಬರೂ ಕೂಡ ಸುರಕ್ಷಿತ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಜಾಗೃತಿಯನ್ನು ಮೂಡಿಸಲಾಗುತ್ತೆ ಈ ದಿನ. ಇನ್ನು ವಿಶ್ವ ಆಹಾರ ಸುರಕ್ಷತಾ ದಿನದಂದು ಆಹಾರ ಪೂರೈಕೆ ಸರಪಳಿಯಲ್ಲಿ ಸುರಕ್ಷತೆಯನ್ನು ಹೇಗೆ ಖಾತ್ರಿಪಡಿಸ್ಕೋಬೇಕು, ಮನುಷ್ಯರ ಆರೋಗ್ಯವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಮತ್ತು ಆರ್ಥಿಕ ಸಮೃದ್ಧಿಯನ್ನು ಹೇಗೆ ಉತ್ತೇಜಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಹಾಗಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಇದರ ಬಗೆಗಿನ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂಥೇಳಿ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಸತ್ಯವಾನ್ ಸಾವಿತ್ರಿ ಚಿತ್ರದಿಂದ ಆಯ್ದ ಗೀತೆಯನ್ನು. ಕವಿರಾಜ್ ಬರೆದಿರುವ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಕೇಳಿಬರುವ ಕಂಠಸಿರಿ ಲಕ್ಷ್ಮೀ ಅವರದು.

ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮತ್ತೆರಡು ಸಂದೇಶಗಳು ಬಂದಿವೆ. ಮತ್ತೆ ಅವರಿಗೆ ಬೇಜಾರಾಗೋದು ಬೇಡ ಅಂತ ಹೇಳಿಬಿಟ್ಟು ಹೆಸರನ್ನ ತೆಗೆದುಕೊಳ್ತಾ ಇದ್ದೇನೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹಾಗೇನೆ ಹರ್ಷವರ್ಧನ್ ಮತ್ತು ಚಿರಂತ್ ಸಿರಿಗೆರೆಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವ ಆ ದಿನಗಳು ಚಿತ್ರದಿಂದ ಆಯ್ದ ಗೀತೆಯನ್ನು. ಕೇಳಿಬರುವ ಯುಗಳ ಸ್ವರಗಳು ಇಳೆಯರಾಜ ಹಾಗೂ ನಂದಿತಾ ಅವರವು.

0: ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:50. ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ ಅಂದರೆ ಎಸ್ಎಚ್ಪಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಜೂನ್ 30, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಹಾಗೂ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ https://shp.karnataka.gov.in ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಆತ್ಮೀಯರೇ, ಇನ್ನು ಮುಂದೆ 9:30 ಗಂಟೆ ನಮ್ಮ ನಿಲಯದಿಂದ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆಯೇ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳಿ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ.
2: ಜೊರಕ ಜೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ.

0: ಕಸನೆ ಯಾಕ ಪರಸ್ತೆಗೆಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
0: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಸ್ನೇಹಿತರೆ, ನಿಲಯದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:05 ಇದೀಗ ಕೇಳೋಣ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಬಿ ಭಾಸ್ಕರ್ ರಾವ್ ಅವರಿಂದ.
5: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
6: ಪ್ರಕೃತಿ ಪ್ರೇಮ ಮನುಷ್ಯನ ವಿಕಾಸದ ಜತೆಯಲ್ಲೇ ಸಾಗಿ ಬಂದಿದೆ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಖಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ. ಅಂದರೆ ಗೆಳೆತನದಲ್ಲಿ ಬಂಧಿಸಲ್ಪಟ್ಟ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ಕುಳಿತಿವೆ. ಅವುಗಳಲ್ಲಿ ಒಂದು ಹಕ್ಕಿ ಮರದ ಹಣ್ಣುಗಳನ್ನು ಖುಷಿಯಿಂದ ತಿನ್ನುತ್ತಿದ್ದರೆ ಇನ್ನೊಂದು ಹಣ್ಣು ತಿನ್ನದೆ ಸುಮ್ಮನೆ ನೋಡುತ್ತಾ ಕುಳಿತಿದೆ ಎನ್ನುತ್ತದೆ ಮುಂಡಕೋಪನಿಷತ್. ಅಮೆರಿಕನ್ ಕವಿ ಚಿಂತಕ ಎಮರ್ಸನ್ ಕಾಡುಗಳು ಚರ್ಚಿಗೆ ಸಮಾನ ಎನ್ನುತ್ತಾನೆ. ಭಯ ಹುಟ್ಟಿಸುವ ದಟ್ಟ ಕಾಡುಗಳು ಪ್ರಕೃತಿ, ಹೀಗೆ ಮನುಷ್ಯನ ಆಧ್ಯಾತ್ಮಿಕ ಚಿಂತನೆಯ ವಸ್ತು ಪ್ರತಿರೂಪವಾಗಿ ದೇಹ, ಜೀವಾತ್ಮ ಮತ್ತು ಪರಮಾತ್ಮರ ಕಲ್ಪನೆ ಮರ ಮತ್ತು ಎರಡು ಹಕ್ಕಿಗಳಲ್ಲಿ ರೂಪ ಪಡೆದವು. ಅಷ್ಟೇ ಅಲ್ಲ, ಪ್ರಕೃತಿ ಸಂಪತ್ತಾದ ಕಾಡುಗಳು ನಮ್ಮ ದೇಶದ ಅಸಂಖ್ಯಾತ ಬಡವರ ಪಾಲಿಗೆ ಆಸರೆಯನ್ನೂ ನೀಡಿದವು. ಪ್ರಾಚೀನ ಮಾನವ ತನ್ನ ಸುತ್ತ ನಡೆಯುವ ಪ್ರಾಕೃತಿಕ ವ್ಯಾಪಾರಗಳಿಂದ ಕುತೂಹಲಿಯಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ. ಮಳೆ, ಗುಡುಗು, ಮಿಂಚು, ಸಿಡಿಲು, ಬಿರುಗಾಳಿ, ಭೂಕಂಪಗಳು ಮಾನವನಿಗೆ ಪ್ರಕೃತಿಯ ರೌದ್ರಮುಖದ ಪರಿಚಯ ಮಾಡಿಸಿದರೆ ಗಿಡ ಬಳ್ಳಿ ಮರಗಳು, ಹೂಗಳು, ಹರಿಯುವ ತೊರೆಗಳು, ಹಾರುವ ಹಕ್ಕಿಗಳು, ಕಾಮನಬಿಲ್ಲಿನ ಬಣ್ಣಗಳ ಮೋಡಿ ಮತ್ತು ಪ್ರಕೃತಿಯ ಮಡಿಲಲ್ಲಿರುವ ಸಾವಿರಾರು ಜೀವಜಂತುಗಳು ಪ್ರಕೃತಿಯ ವೈವಿಧ್ಯ ವಿಪುಲತೆಯ ಬಗ್ಗೆ ಮನುಷ್ಯನಲ್ಲಿ ಆಶ್ಚರ್ಯ ಮತ್ತು ಮೆಚ್ಚುಗೆ ಮೂಡಿಸಿದವು. ಪ್ರಕೃತಿಯನ್ನು ಪೂಜಿಸುವುದು ಮನುಷ್ಯನ ಪಾಲಿಗೆ ಅನಿವಾರ್ಯವಾಗಿತ್ತು, ಯಾಕೆಂದರೆ ಅವ ಪ್ರಕೃತಿಯ ಶಿಶುವಾಗಿದ್ದ. ತನ್ನ ಬದುಕಿಗಾಗಿ ಪ್ರತಿಕ್ಷಣವೂ ಅವ ಪ್ರಕೃತಿಯನ್ನು ಅವಲಂಬಿಸಲೇಬೇಕಾಗಿತ್ತು. ಆದರೆ ನಾಗರಿಕತೆ ಬೆಳೆದಂತೆ, ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳು ಹೆಚ್ಚಿದಂತೆ ಪ್ರಕೃತಿಯ ಮೇಲೆ ಮಾನವ ದಾಳಿ ನಡೆಸತೊಡಗಿದ. ಧನದಾಹಕ್ಕಾಗಿ ಪ್ರಕೃತಿಯನ್ನು ನಾಶಪಡಿಸತೊಡಗಿದ. ಪರಿಣಾಮವಾಗಿ ಗಾಳಿ ನೀರು ಮಲಿನವಾಯಿತು. ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಅನಾದಿಯಿಂದಲೂ ಬೆಳೆದು ಬಂದ ಸಂಬಂಧದ ಕೊಂಡಿಗಳು ಒಂದೊಂದಾಗಿ ಕಳಚಿಬಿಡತೊಡಗಿದವು. ಪರಿಸರ ಮಲಿನವಾಯಿತು. ನಗರ ಪ್ರದೇಶಗಳಂತೂ ಎಲ್ಲ ರೀತಿಯ ಮಾಲಿನ್ಯಗಳಿಂದ ತುಂಬಿ ಜನವಸತಿಗೆ ಅಯೋಗ್ಯ ಸ್ಥಳಗಳಾದವು. ಆದ್ದರಿಂದಲೇ ನಾವೀಗ ಮತ್ತೆ ಶುದ್ಧ ಪರಿಸರವನ್ನು, ಸುಂದರ ಪ್ರಕೃತಿಯನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋಗಿ ಮನುಷ್ಯ ಪ್ರಕೃತಿಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಇಂದು ತನ್ನ ಉಳಿವಿಗಾಗಿಯೇ ಪ್ರಕೃತಿಯನ್ನು ಪ್ರೀತಿಸಬೇಕಾಗಿದೆ. ಪ್ರಕೃತಿ ನಾಶ, ಪರಿಸರ ಮಾಲಿನ್ಯ ಇಂದಿನಗತಿಯಲ್ಲೇ ಮುಂದುವರಿದಲ್ಲಿ ಈ ಭೂಮಿ ಬಹಳ ಕಾಲ ಉಳಿಯಲಾರದು. ಅಭಿವೃದ್ಧಿಯ ಹೆಸರಿನಲ್ಲಿ ಆಧುನಿಕ ಮಾನವ ಭಾರೀ ಪ್ರಮಾಣದ ಕಾಡುಗಳನ್ನು ನಾಶ ಮಾಡಿದ್ದಾನೆ. ಭೂಮಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಸುರಿದಿದ್ದಾನೆ. ನಮಗಾಗಿ ಅಷ್ಟೇ ಅಲ್ಲ, ಭವಿಷ್ಯದ ತಲೆಮಾರುಗಳಿಗಾಗಿ ನಾವು ಪ್ರಕೃತಿಯನ್ನು ಪ್ರೀತಿಸಿ ಉಳಿಸಬೇಕಾಗಿದೆ. ಪ್ರಕೃತಿಯ ಮಹತ್ವ ನಮಗೆ ಅರ್ಥವಾಗಬೇಕಾಗಿದೆ. ಮತ್ಸ್ಯ ಪುರಾಣದ ಒಂದು ಮಾತು ಇಲ್ಲಿ ಗಮನಾರ್ಹ. 10 ಬಾವಿಗಳು ಒಂದು ಕೆರೆಗೆ ಸಮಾನ, 10 ಕೆರೆಗಳು ಒಂದು ಸರೋವರಕ್ಕೆ ಸಮಾನ, 10 ಸರೋವರಗಳು ಒಬ್ಬ ಮಗನಿಗೆ ಸಮಾನ ಮತ್ತು 10 ಮಂದಿ ಗಂಡು ಮಕ್ಕಳು ಒಂದು ಮರಕ್ಕೆ ಸಮಾನ ಎನ್ನುತ್ತದೆ ಮತ್ಸ್ಯ ಪುರಾಣ. ನಮ್ಮ ದೇಶದಲ್ಲಿರುವ ಸಸ್ಯಗಳು, ಪ್ರಾಣಿಗಳು ತಮ್ಮ ಸುತ್ತ ಇರುವ ಪರಿಸರದೊಡನೆ ಸಾಮರಸ್ಯ ಕಾಯ್ದುಕೊಳ್ಳಬೇಕಾದರೆ, ಪರಿಸರ ಸಮತೋಲ ಕಾಪಾಡಿಕೊಳ್ಳಬೇಕಾದರೆ ದೇಶದ ಒಟ್ಟು ಭೂಭಾಗದ 33% ಭಾಗಗಳಲ್ಲಿ ಕಾಡುಗಳಿರಬೇಕು. ಅರಣ್ಯನಾಶದಿಂದಾಗಿ ಈಗ ಕೇವಲ 19.52% ಭೂಭಾಗಗಳಲ್ಲಿ ಮಾತ್ರ ಕಾಡುಗಳಿವೆ.

0: ಪರಿಣಾಮವಾಗಿ ನಾವು ಬರಗಾಲವನ್ನು ಆಹ್ವಾನಿಸುತ್ತಿದ್ದೇವೆ. ಕಾಡುಗಳನ್ನು ಕಡಿಯುವ, ನದಿಗಳನ್ನು ಮಲಿನಗೊಳಿಸುವ ಮನುಷ್ಯ ತನ್ನ ಅಸ್ತಿತ್ವಕ್ಕೆ ಕೊಡಲಿಯೇಟು ಹಾಕಿಕೊಳ್ಳುತ್ತಿದ್ದಾನೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಿದರೆ ಮಾತ್ರ ತಾನು, ತನ್ನ ಮಕ್ಕಳು ಸಂತೋಷವಾಗಿ ಬದುಕುವುದು ಸಾಧ್ಯವೆಂಬುದನ್ನು ಮರೆಯುತ್ತಿದ್ದಾನೆ. ಮತ್ಸ್ಯಪುರಾಣ ನೀಡುವ ಮರದ ವ್ಯಾಖ್ಯಾನ ಮನುಷ್ಯನ ಜೀವನದಲ್ಲಿ ಪ್ರಕೃತಿಯ ಮಹತ್ವದ ವ್ಯಾಖ್ಯಾನವೂ ಹೌದು. ಒಂದು ಮರ 100 ಕೆರೆಗೆ ಸಮಾನ ಅಥವಾ ಒಂದು ಮರ 1000 ಬಾವಿಗಳಿಗೆ ಸಮಾನ ಎಂದಾತ ಮಾನವನ ಬದುಕಿನಲ್ಲಿ ಪ್ರಕೃತಿ ಪ್ರೇಮದ ಅನಿವಾರ್ಯತೆಯನ್ನು ಕಂಡ ದೃಷ್ಟಾರನೆಂಬುದರಲ್ಲಿ ಸಂಶಯವಿಲ್ಲ. ಮನೆಯ ಮುಂದೆ ಒಂದು ಸೊಂಪಾದ ಮರ ಇರುವುದು, ಮನೆಯಲ್ಲಿ 10 ಗಂಡು ಮಕ್ಕಳಿದ್ದಂತೆ ಎನ್ನುವ ಮಾತು ಎಂದಿಗಿಂತ ಹೆಚ್ಚಾಗಿ ಇವತ್ತು ಪ್ರಸ್ತುತವಾಗಿದೆ.
1: ಬಿ ಭಾಸ್ಕರ್ ರಾವ್ ಅವರಿಂದ ನಲ್ಲುಡಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 9:10:30. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಜನಪದ ಗೀತೆಯನ್ನ ಕೇಳೋಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಒಂದಷ್ಟು ಸಂದೇಶಗಳು ಬಂದಿವೆ. ಐತಿಹಾಸಿಕ ಕೋಟೆ ನಾಡು ಗಂಡುಗಲಿ ಮದಕರಿ ನಾಯಕರ ಆಳಿದಂತಹ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿ ಕೆಎಸ್ ಲೇಔಟ್ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು ಶುಭೋದಯ ಶಶಿಕಲಾ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಬೆಳಗಿನ ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ನೀಡಿದಂತಹ ಮಾಹಿತಿ ಚೆನ್ನಾಗಿತ್ತು. ಹಾಗೆಯೇ ಭಕ್ತಿಗೀತೆಗಳು ಚೆನ್ನಾಗಿದ್ವು, 750 ಚಿತ್ರಗೀತೆಗಳು, ಹಾಗೆ ಕಾಮನಬಿಲ್ಲು, ಇದುವರೆಗೂ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮಧುರವಾಗಿ ಮೂಡಿ ಬರ್ತಾ ಇವೆ. ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು ಪ್ರೀತಿಯ ಶುಭೋದಯ ಮೇಡಮ್ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಪ್ರೀತಿಯ ಶುಭೋದಯ ಮೇಡಮ್. ಈ ದಿನದ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇವೆ. ನಮ್ಮನ ದೇಶಭಕ್ತಿ ಭಾವಗೀತೆಗಳು, ಆರೋಗ್ಯ ಬಿದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಜೊತೆಗೆ ಇಂದಿನ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ತಿಳಿಸಿಕೊಟ್ಟಂತಹ ಮಾಹಿತಿ ಕೂಡ ಚೆನ್ನಾಗಿತ್ತು. ಎಲ್ಲ ಕಾರ್ಯಕ್ರಮಗಳು ಚೆಂದವಾಗಿ ಮೂಡಿ ಬರ್ತಾ ಇವೆ. ಧನ್ಯವಾದಗಳು ಮೇಡಮ್ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ನಮಸ್ತೆ. ಇವತ್ತಿನ ಬೆಳಗಿನಿಂದ ಪ್ರಾರಂಭವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ನಿಮ್ಮ ನಿರೂಪಣೆಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದಗಳು, ಶುಭ ದಿನ. ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯನ್ನು ಕೇಳುವಂತಹ ಸಮಯ. ರಚನೆ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ, ಸಂಗೀತ ನೀಡಿ ಕವಿತೆಗೆ ಧ್ವನಿಯಾಗಿದ್ದಾರೆ ಸಿ ಅಶ್ವಥ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರಿಯ ಕೇಳುಗರೆ, ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹೆಡ್ಸ್ಗಳಲ್ಲಿ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ 9:24. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಹಿಂದಿ ಚಿತ್ರಗೀತೆ. ಕೂಲಿ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಅನುರಾಧ್ ರವಿಚಂದ್ರ ಮತ್ತು ರವಿಶಂಕರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಹಗರಿ ಬೊಮ್ಮನ ಹಳ್ಳಿಯಿಂದ ಹಂಪಸಾಗರ ಅಂಥೇಳಿ ಕೂಡ ತಿಳಿಸಿರುವಂಥದ್ದು ಸುಭಾನ್ ಕೋರಿಯವರು ಸಂದೇಶವನ್ನು ಕಳುಹಿಸಿ ಈಗ ಬರ್ತಾ ಇರುವಂತಹ ಜನಪದ ಗೀತೆ ಹಾಗೆ ಭಾವಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂಥೇಳಿ ತಿಳಿಸಿದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್, ಬೆಳಗ್ಗೆ ಪ್ರಸಾರವಾದಂತಹ ನುಡಿ ಹಾಗೆ ಬಹಳ ಅರ್ಥಪೂರ್ಣ ಮತ್ತು ನಮನ ಭಕ್ತಿಗೀತೆ ಅದರಲ್ಲಿ ಮೂಡಿಬಂತಹ ಶ್ರೀರಾಮಕೃಷ್ಣ ಪರಮಹಂಸರ ಬಗೆಗಿನ ಮಾಹಿತಿ, ಕಾಮನಬಿಲ್ಲು ಕಾರ್ಯಕ್ರಮ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿರೋದು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜಾ, ಸಂಜಯ್, ಧನ್ಯ ಮತ್ತು ಮುದಿ ಮಲ್ಲಪ್ಪ, ಕಸ್ತೂರಮ್ಮ ಅಂಥೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಜಿದ್ದು ಚಿತ್ರದಿಂದ ಆಯ್ದ ಗೀತೆಯನ್ನು.

ಸಂಗಡಿಗರೊಂದಿಗೆ ಎಸ್ ಜಾನಕಿ ಹಾಗೂ ರಾಜ ಸೀತಾರಾಮನ್ ಹಾಡಿದಂತಹ ಜಿದ್ದು ಚಿತ್ರದ ಈ ಗೀತೆಯೊಂದಿಗೆ ಕಾಮನಬಿಲ್ಲು ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30 ಇದೀಗ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ.

0: ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ಚರಣ ನಮ್ಮದು, ಪಲ್ಲವಿ ನಿಮ್ಮದು. ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕೂಡ ಹಾಡಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆ ನೀವು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಕೂಡ ಬರ್ತಾ ಇದೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಮಾತಾಡಿ, ಯಾರಿದು? ಹಲೋ, ಹಲೋ, ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿ. ಶಾಲಿನಿ. ಮೆದೇಹಳ್ಳಿಯಿಂದನ?
1: ಹೌದು ಮೇಡಮ್.
0: ತಮ್ಮ ಹೆಸರು ಹೇಳಿ. ಮಾ ಮಂಜುಳಾ, ಟಿಫನ್ ಆಯ್ತು? ನಮ್ದು ಕೂಡ ಆಯ್ತು. ರೇಡಿಯೋ ಇಂದ ಸ್ವಲ್ಪ ದೂರ ಬಂದು ಮಾತನಾಡಿ ಮಂಜುಳಾ. ಓಕೆ, ಇಲ್ಲಾಂದ್ರೆ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ ಅಲ್ವಾ, ಹಾಗಾಗ್ಬಿಟ್ಟು. ಓಕೆ ಮಂಜುಳಾ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳಿಪ್ಪ.

0: ಗೊತ್ತಾಯ್ತಾ ಮಂಜುಳ? ಇಲ್ಲ, ಹತ್ರ ಬಂದ್ರಿ, ಬಟ್ ಆದ್ರೂ ಕೂಡ ಅದಲ್ಲ ಹಾಡು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮಂಜುಳ. ಓಕೆ, ನಮಸ್ತೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಹಲೋ,
1: ಹಲೋ, ನಮಸ್ತೆ ಮ್ಯಾಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ ಮಾ.
1: ನಾವು ಕೆಳದಿಗೆರೆಯಿಂದ ಅಶ್ವಿನಿ.
0: ಅಶ್ವಿನಿ ಎಲ್ಲಿಂದ? ಅಶ್ವಿನಿ ಕ್ಯಾದಿಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ಅಶ್ವಿನಿ ಅವರು? ಓಕೆ, ಗೃಹಿಣಿ ಆಗಿದ್ದೀರಿ. ಏನ್ ಟಿಫನ್ ಮಾಡಿದ್ರಿ ಇವತ್ತು? ಉಪ್ಪಿಟ್ಟು ಮಾಡಿದ್ದೀರಿ, ಸಂಡೇ ಸ್ಪೆಷಲ್. ಓಕೆ, ಕಾರ್ಯಕ್ರಮ ಮುಗಿಸ್ಕೊಂಡು ಖಂಡಿತವಾಗ್ಲೂ ಬರ್ತೀವಿ ಸಾಧ್ಯ ಆದ್ರೆ. ಓಕೆ, ಅಶ್ವಿನಿ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರ ಅಶ್ವಿನಿ ಅವರೇ?
1: ಕೇಳಿಸ್ಕೊಳ್ಳಿಪ್ಪ.

0: ಗೊತ್ತಾಯ್ತಾ?
1: ಓಕೆ ಮ್ಯಾಮ್.
0: ಅಶ್ವಿನಿ ಓಕೆ, ಇಲ್ಲ ತಪ್ಪಾಗಿದೆ ಅಶ್ವಿನಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

ಓಕೆ ಸ್ನೇಹಿತರೆ, ಈಗಾಗಲೇ ಇಬ್ಬರು ಈ ಹಾಡನ್ನ ಗುರುತಿಸಿಲ್ಲ, ಇನ್ನೊಬ್ಬರಿಗೆ ನಾವು ಈ ಅವಕಾಶವನ್ನ ಕೊಡ್ತೇನೆ. ಅವರು ಕೂಡ ಗುರುತಿಸಲಿಲ್ಲ ಅಂದ್ರೆ ಈಗಾಗಲೇ ವಾಟ್ಸ್ಆಪ್ ಸಂದೇಶಗಳು ಸಾಕಷ್ಟು ಬಂದಿವೆ, ಸರಿಯಾದ ಉತ್ತರಗಳನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಅವರ ಹೆಸರುಗಳನ್ನ ಖಂಡಿತವಾಗ್ಲೂ ಕೂಡ ನಾನು ತೆಗೆದುಕೊಳ್ತೇನೆ. ಇನ್ನೊಬ್ಬರಿಗೆ ಕಾಲಾವಕಾಶವನ್ನ ಕೊಡೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರೇಳಿ. ಓಕೆ, ಮಲ್ಲಿಕಾರ್ಜುನ್ ಅವರೇ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

ಗೊತ್ತಾಯ್ತಾ ಮಲ್ಲಿಕಾರ್ಜುನ್? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ವಾಟ್ಸಪ್ನಲ್ಲಿ ನಮಗೆ ಸರಿಯಾದ ಉತ್ತರಗಳು ಕೆಲವೊಂದು ತಪ್ಪಾಗಿವೆ, ಆದರೆ ಸರಿ ಉತ್ತರವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಜಿ ಎಸ್ ಚಂದನ, ತರಳಬಾಳು ನಗರ, ಚಿತ್ರದುರ್ಗದಿಂದ ನಮಗೆ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಅಂತ ಹೇಳ್ಬಿಟ್ಟು ಸರಿ ಉತ್ತರವನ್ನು ಕಳುಹಿಸಿದ್ದಾರೆ. ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ ಇವರು ಕೂಡ ಸರಿ ಉತ್ತರವನ್ನು ಕಳುಹಿಸಿದ್ದಾರೆ. ಇದೀಗ ಈ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.

0: ಹಲೋ
1: ಹಲೋ ನಮಸ್ತೆ
0: ನಮಸ್ತೆ ತಮ್ಮ ಹೆಸರು ಹೇಳಿ ಓಕೆ ಟಿಫನ್ ಆಯ್ತು ಮಹೇಶ್ ಅವ್ರದ್ದು ಓಕೆ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ

0: ತುಂಬಾ ಧ್ವನಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಹೇಶ್ ಅವರೇ, ಕೇಳಿಸ್ಕೊಂಡ್ರಾ? ಓಕೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ನಮಸ್ತೆ. ತಮ್ಮ ಹೆಸರು ಹೇಳಿ. ದೇವರಾಜ್. ಏನ್ ಮಾಡ್ಕೊಂಡಿರೋದು ದೇವರಾಜ್ ಅವರು? ಓಕೆ, ದೇವರಾಜ್ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳಿಪ್ಪ.
1: ಆಯ್ತು.

0: ಹಲೋ, ನಮಸ್ತೆ. ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು, ಅಂಗಡಿ ಮಹೇಶ್ ಅವರೇ, ಡಿಸ್ಟರ್ಬೆನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಬಂದು ದಯವಿಟ್ಟು ಮಾತನಾಡಿ. ಓಕೆ ಮಹೇಶ್ ಅವ್ರದ್ದು ಟಿಫನ್ ಆಯ್ತಾ? ನಮ್ದು ಕೂಡ ಆಯ್ತು. ಮಹೇಶ್ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಓಕೆ ಮೇಡಮ್.

0: ಹೇಳಿ ಮಹೇಶ್. ಓಕೆ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಹೇಶ್ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ.

0: ಹಲೋ,
1: ನಮಸ್ತೆ ಮೇಡಮ್.
0: ಓಕೆ, ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಸರಿ ಮೇಡಮ್.

0: ಹೇಳಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಅಂಬಿಕಾ.
0: ಅಂಬಿಕಾ, ಓಕೆ. ಅಂಬಿಕಾ, ಹೇಗಿದ್ದೀರಿ? ನಾವು ಕೂಡ ಆರಾಮಿದೀವಿ. ಲಾಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ರು ಅಲ್ವಾ ಹಾಡನ್ನ? ಕಮಲ ಅವರಿಗೆ ಅಲ್ವಾ? ಓಕೆ, ಇವಾಗ ಕೇಳಿಸ್ಕೊಳ್ಳಿಪ್ಪ ಅಂಬಿಕಾ.

അല്ലേ തമ്പിക്ക്? ಓಕೆ, ಪರವಾಗಿಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂಬಿಕಾ. ಇವಾಗ ಕೇಳಿಸ್ಕೊಳ್ತಾ ಇದೀರಲ್ಲ, ಹೀಗೆ ಮಾಡ್ತಾ ಇರ್ತೀವಿ ನೋಡಿ. ಓ, ಎಲ್ರು ಕೂಡ ಇವಾಗ ಎಲ್ರು ಕೂಡ ಈ ದಿನಮಾನಗಳಲ್ಲಿ ಪ್ರತಿಯೊಬ್ರು ಕೂಡ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಲ್ವಾ? ಇದ್ರ ಜೊತೆಗೆ ನಾವು ಮಾಡ್ತಾ ಇರೋದು ಇನ್ನು ತುಂಬಾ ಕಡಿಮೆ. ಸಾಕಷ್ಟು ಜನ ಕವಿಯತ್ರಿಯರಿರ್ತಾರೆ ಅಲ್ವಾ, ಅದೇ ಸಂದರ್ಭದಲ್ಲಿ ಅವರು ಟೈಮ್ ಅನ್ನ ಮ್ಯಾನೇಜ್ ಮಾಡಿಕೊಂಡು ಅನೇಕ ಕೃತಿಗಳನ್ನ ಬರೀತಾ ಇರ್ತಾರೆ. ನಾವು ಮಾಡೋದೇನೂ ಅಲ್ಲ. ಸಾಕಷ್ಟು ಜನ ಮಹಿಳೆಯರು ನಿಜಕ್ಕೂ ಕೂಡ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ದಾರೆ, ಜೊತೆಗೆ ಫ್ಯಾಮಿಲಿಯ ಸಪೋರ್ಟ್ ಬೇಕಾಗುತ್ತೆ ಅಷ್ಟೇ ಅಂಬಿಕಾ.

0: ಖಂಡಿತವಾಗ್ಲು ಕೂಡ ಕುಟುಂಬದವರ ಸಹಕಾರ ಇದ್ರೆ ಏನ್ ಬೇಕಾದ್ರೂ ಕೂಡ ಮಾಡಬಹುದು ಅಲ್ವಾ. ಓಕೆ ಅಂಬಿಕಾ, ನಮಸ್ತೆ. ಹಲೋ,
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿ.
1: ಮಮತಾ ಮೇಡಮ್, ಸದ್ಯ ಮೌನಿಂದ.
0: ಓಕೆ ಮಮತಾ, ಚೆನ್ನಾಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಮಮತಾ ಅವರು ಹಾಡನ್ನ ಕೇಳಿಸ್ಕೊಂಡ್ರಿ ಅನ್ಕೊಳ್ತೇನೆ. ಓಕೆ ಕೇಳಿಸ್ಕೊಳ್ಳಿಪ್ಪ.

0: ಗೊತ್ತಾಯ್ತಾ ಮಮತಾ?
1: ಓಕೆ,
0: ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಸಾಕಷ್ಟು ಸಂದೇಶಗಳು ಈಗಾಗಲೇ ನಮ್ಮನ್ನ ತಲುಪಿವೆ. ರೂಪಾ ಪಾಂಡರಂಗರಾವ್ ಚಿತ್ರದುರ್ಗದಿಂದ, ಹಾಗೇನೆ ಮೀನಾಕ್ಷಿಯವರು, ಜೊತೆಗೆ ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಇಷ್ಟು ಜನರು ನಮಗೆ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇದು ಸಂಯುಕ್ತ ಚಿತ್ರದ ಗೀತೆ ಮೇಡಮ್. ಹಾಗೇನೆ ಈ ಹಾಡು ಪ್ರೀತಿಯೋ ಪ್ರೇಮವೋ ಮೋಹವೋ ಅಂತೇಳಿ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು, ಹೌದು, ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ.

0: ಹಲೋ
1: ನಮಸ್ತೆ ಶ್ರೀಕಾಮರೇ, ನಾನು ಸೋಮನಾಥ್ ಅಂತ ಮಾತಾಡ್ತಿದ್ದೀನಿ, ಗುಸಿದಾಪುರ ಹೆಣಮಡ್ರಳ್ಳಿ ಗ್ರಾಮ ಜಗಳೂರು ತಾಲೂಕಿಂದ.
0: ಓಕೆ ಸೋಮನಾಥ್ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಂಬಿಡಿ.
1: ಮಾಡಿ ಮೇಡಮ್.

0: சோம்நாத் ஒரு
1: நம்ம ஊரே ஊரம்மா ஹே ருக்கம்மா ஹே ஹே ருக்கம்மா நம்ம ஊரே ஊரம்மா.
0: ಹೌದು, ಸರಿಯಾಗಿ ಗುರುತಿಸಿದಿರಿ. ಆದ್ರೆ ಹಾಡನ್ನ ನೆನಪಿಸುವಂತಹ ನೆನಪು ಮಾಡ್ಕೊಳ್ಳುವಂತ ಬರದಲ್ಲಿ ಅಂತರ್ಗತರಾಗ್ಬಿಟ್ಟಿದ್ರಿ. ನಾವು ಹಲೋ ಹಲೋ ಅಂತ ಇದೀವಿ, ಎಲ್ಲೋ ಹೋಗ್ಬಿಟ್ಟಿದ್ರಿ.
1: ಮಾಡ್ಕೊಳ್ತಾರೆ.
0: ಓಕೆ ಸೌನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ನಮಸ್ತೆ ನಮಸ್ತೆಪ್ಪ ತಮ್ಮ ಹೆಸರು ಹೇಳಿ
1: ಗೌರಮ್ಮ ಕಟ್ಟೂರಿಂದ
0: ಓಕೆ ಗೌರಮ್ಮ ಅವ್ರು ಚೆನ್ನಾಗಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ಗೌರಮ್ಮ ಅವ್ರಿಗೆ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ

0: ಕೇಳಿ ಗೌರಮ್ಮ.
1: ನೂರು ಜನ್ಮಕ್ಕೂ ಹೇಳಿದರೆ
0: ಹೌದು
1: ಅಲ್ಲ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ
0: ಸರಿಯಾಗಿ ಗುರ್ತಿದ್ದೀರಿ ಗೌರಮ್ಮ ಅವರೇ. ಹಾ ಹೇಳಿ
1: ಸ್ವಲ್ಪ. ಅಂಬಿಕಾ ಮೇಡಮ್ ಆರಾಮದಾರೇನ್ರಿ?
0: ಎಲ್ರು ಚೆನ್ನಾಗಿದ್ದಾರೆ. ಅವ್ರ ಕಾರ್ಯಕ್ರಮ ಕೇಳ್ತಾ ಇರಲ್ವಾ ನೀವು? ಇವಾಗ ಪ್ರತಿ ಗುರುವಾರ ಬರ್ತಾರೆ, ಪ್ರತಿ ಗುರುವಾರ ಬೆಳಿಗ್ಗೆ ಕೇಳಿ, ಜೊತೆಗೆ ಆರೋಗ್ಯ ಕಾರ್ಯಕ್ರಮದವನ್ನು ಕೂಡ ನೀವು ಕೇಳಬಹುದು, ಅದರಲ್ಲೂ ಕೂಡ ಇರ್ತಾರೆ. ಓಕೆನಾ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೌರಮ್ಮ ಅವರೇ.

0: హలో
1: హలో
0: నమస్తే
1: నమస్తే మ్యామ్
0: తమ హెసరు ಕಮಲ ಅವರು ಓಕೆ ನಿಮ್ಮ ಫ್ರೆಂಡ್ ಇವಾಗ ಕರೆ ಮಾಡಿದ್ರು ನಮಗೆ ಅಂಬಿಕಾ ಅವರು ಓಕೆ ಕಮಲ ಅವ್ರಿಗೆ ಯಾವ ಗೀತೆ ಬರುತ್ತೆ ಕೇಳೋಣ ಹೇಳಿ ಕಮಲ ಗೊತ್ತಾಗ್ತಾ ಇಲ್ವಾ ಓಕೆ ಪರವಾಗಿಲ್ಲ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹಲೋ ಹಲೋ ಓಕೆ ಸ್ನೇಹಿತರೆ ಕೇಳ್ತಾ ಇದ್ದೀರಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ಕೂಡ ಭಾಗವಹಿಸಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಭಾಗವಹಿಸಿ ಹಾಗೆಯೇ ಇದೀಗ FM ಸಮಯ 9:52:35 ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ ಹಲೋ
2: ನಮಸ್ತೆ
0: ಯಾರಿದು ಆರಾಮಿದ್ದೀವಿ ಇವಾಗ ಶಿವಲಿಂಗಯ್ಯ ಅವರಿಗೆ ಹಾಡನ್ನು ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ

0: ಹೇಳಿ ಶಿವಲಿಂಗಯ್ಯ ಅವರೇ. ಹೌದು ಖಂಡಿತವಲ್ಲೂ ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ಸ್ ಮೇಡಮ್.

0: हेलो हेलो नमस्ते ನಮ್ ಹೆಸರು ಹೇಳಿ. ಶಾಲಿನಿ ಅವರು, ತುಂಬಾ ಲೇಟ್ ಆಗಿ ಬಂದ್ಬಿಟ್ರಿ ಲೈನಿಗೆ. ಎಲ್ಲಿ ಹೋಗಿದ್ರಿ?
1: ಅಡಿಗೆ ಮಾಡ್ತಿದ್ವಿ ಮೇಡಮ್. ಲೇಟ್
0: ಆಯ್ತು. ಏನ್ ಅಡಿಗೆ ಮಾಡ್ತಾ ಇದ್ರಿ? ಏನ್ ಸ್ಪೆಷಲ್ ಇವತ್ತು? ಮೊಳಕೆ ಮೊಳಕೆ ಹುರುಳಿ ಕಾಳ್ದಾ? ಓಕೆ. ಶಾಲಿನಿ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: ಶಾಲಿನಿ ಗೊತ್ತಾಯ್ತಾ?
1: ನಿನ್ನ ಕಂಡ ಒಡನೆ ಕಂಡು ನಿನ್ನ ಮರೆತು ಕೂಡ ಮರೆಯಲಾರೆನಾ ನಿನ್ನ.
0: ಹೌದು ಶಾಲಿನಿ, ಸರಿಯಾಗಿ ಗುರುತಿದ್ದೀರಿ. ಇದಕ್ಕೂ ಮುಂಚೆ ಮೊದಲ

ಪ್ರೇಮ ಪತ್ರವೇ ಅಂತ ಶುರುವಾಗುತ್ತೆ. ಆದ್ರೂ ಕೂಡ ಇದು ಸರಿಯಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಲಿನಿ. ಹೇಳಿ ಶಾಲಿನಿ. ಊಟಕ್ಕೆ ಓಕೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತೀವಿ. ಓಕೆನಾ? ಓಕೆ, ನಮಸ್ತೆ.

0: ಹೇಳಿಕಿರಣ ಗೊತ್ತಾಯ್ತಾ?
1: ತಾಯಿ ಉಡಿಸುವ ಸೀರೆ. ಹೌದಾ ಮೇಡಮ್?
0: ಮುಂದಕ್ಕೆ ಹೇಳಿ.
1: ತಾಯಿ ಉಡಿಸುವ ಸೀರೆ.
0: ತಾಯಿ ಆಗೋವರೆಗೆ. ಓಕೆ ಕಿರಣ ಅವರೇ, ಅದು ತಂದೆ ಕೊಡಿಸೋ ಸೀರೆ ಅಂತೇಳಿ ಶುರು ಆಗುತ್ತೆ, ಪರವಾಗಿಲ್ಲ, ಗುರುತಿಸಿದೀರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್.

0: ಹಲೋ
1: ಹೇಳಿ.
0: ಹೌದು,
1: ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು.

0: ಹಲೋ ಹಲೋ ನಮಸ್ತೆ, ಬೇಗ ಮಾತಾಡಬೇಕು. ಓಕೆ, ಈರಣ್ಣ ಅವರೇ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಂಬಿಡಿ, ಸಮಯ ಇಲ್ಲ ಹೆಚ್ಚು.
1: ಹಾಂ ಮೇಡಮ್, ಪ್ಲೇ ಮಾಡಿ.

0: ಗೊತ್ತಾಯ್ತಾ
1: ವಾಲ್ಯೂಮ್ ಫುಲ್ ಕೊಟ್ಟಿರ್ತೀವಿ.

ಗೊತ್ತಾಯ್ತಾ ಈರಣ್ಣ ಅವರೇ? ಹೌದು ಖಂಡಿತವಾಗ್ಲೂ. ಇನ್ನೊಂದ್ ಸ್ವಲ್ಪ ಮುಗಿದ್ರೆ ಚರಣ ಮುಗಿದ್ ಪಲ್ಲವಿ ಅದೇ ಬಂದ್ಬಿಡ್ತಾ ಇತ್ತು. ಪರವಾಗಿಲ್ಲ, ಅಂತೂ ಇಂತೂ ಗುರುತಿಸಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ಸ್ನೇಹಿತರೇ ನಿಲಯದ ಮುಂಜಾನೆ ಎದುರುಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆ ಇವತ್ತು ನಿಮ್ಮ ಜೊತೆ ಆಗ್ತಾ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣಂ ವಾಣಿ.
0: ಓಕೆ ವಾಣಿ, ಭಾನುವಾರ ಬಂದಿದ್ದಾಯ್ತು ಮತ್ತೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಾವು ಕೂಡ ಹಾಜರಾಗಿದ್ದಾಯ್ತು. ಈಗಾಗಲೇ ಮಕ್ಕಳಿಗೆ ಶಾಲೆಗಳು ಕೂಡ ಆರಂಭವಾಗಿವೆ, ಆದ್ರೆ ಭಾನುವಾರ ಮಾತ್ರ ರಜೆ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗ್ಬಿಟ್ಟು ನಮ್ಮ ಮಕ್ಕಳು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಲಿ. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಿಲಯದ ಫೋನ್ ಸಂಖ್ಯೆಗಳನ್ನ ಒಮ್ಮೆ ತಿಳಿಸ್ಬಿಡೋಣ.
1: 9444864023,
0: ಹಾಗೆಯೇ 9141970772 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಸಿದ್ಧವಾಗಿದೆ ವಾಣಿ,
1: ತಗೊಳ್ಳೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ
1: ಮ್ಯಾಮ್. ಯಾರಿದು? ಸ್ಕಂದನಾ? ಸ್ಪಂದನಾ?
0: ಸ್ಕಂದನ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾರೆ ವಾಣಿ ಮೇಡಮ್. ಪ್ರತಿ ಸಲ ನಮ್ ಸ್ಕಂದನಂಗೆ ಸ್ಪಂದನ ಅಂತ ಕೇಳಿಸುತ್ತೆ ಅನ್ಸುತ್ತಲ್ವಾ ಪುಟ? ಇಲ್ಲ ಕರೆಕ್ಟ್ ಆಗಿ ಹೇಳಿದ್ರು ಕಣಪ್ಪ ಅವರು. ಆಯ್ತಾ, ತಿಂಡಿ ತಿಂದ್ಯಾ? ಹೌದಾ, ಏನ್ ಟಿಫಿನ್ ಇವತ್ತು ನಿಮ್ ಮನೇಲಿ? ನಮ್ದಾಯ್ತು. ನಿಮ್ ಮನೇಲಿ ಏನು?
1: ಟೊಮೆಟೊ ಬಾತ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಸ್ಕಂದನ ಏನ್ ಹೇಳ್ತಾರೆ? ಓಕೆ, ಒಂಚೂರು ಸಿಗ್ನಲ್ ಇರೋ ಕಡೆ ಬಂದ್ ನಿಂತ್ಕೊಂಡ. ಸಿಗ್ನಲ್ ನಿಂದು ಕಟ್ ಕಟ್ ಆಗ್ತಿದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಚೂರು ಹೊರಗಡೆ ಬಂದ್ ಮಾತಾಡು. ಓಕೆ ಹೇಳು, ಹೇಳು ಪುಟ. ಹ್ಞೂ ಹೇಳು ಪುಟ, ಹೇಳು ಹೇಳು. ಅಂಗಡಿಗೆ ವಿಷ ಅಂತ ಹೋಗ್ತಾನೆ, ಅದನ್ನ ದೂರದಲ್ಲಿ

0: ಬೆಳುತ್ತೆ ಬೆಳೆ ಇವತ್ತಾರೆ ಎದ್ದಳು ಆನೆ ಮೇಲೆ ಮಾಲೀಕ ವಿಷ ತರ ಹೋಗಿದ್ದಾನೆ ಅಂತ ಮೆಡಿಸಿನ್ ಕೊಟ್ಟು ಹೇಳುತ್ತೆ. ಅವಾಗ ಕುದುರೆ ಅದನ್ನ ಕೇಳಿಸ್ಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎನರ್ಜಿ ಹಾಕಿ ಅದನ್ನ ಸ್ಟಾರ್ಟ್ ಮಾಡುತ್ತೆ. ಮಾಲೀಕ ಬರೋಷ್ಟೊತ್ತಿಗ ಕುದುರೆ ಹಾಲ ಹೊರಿಸಿರುತ್ತೆ. ಅದನ್ನ ನೋಡಿ ಮಾಲೀಕ ಖುಷಿ ಪಟ್ಟು ಕೆಲಸಗಳಿಗೆ ಸಂಬಂಧಿಸಿದೆಲ್ಲ ಹೇಳ್ತಲ್ಲ ಕುದುರೆ ಓಡ್ತಿದ್ದೆ ಎಲ್ಲರೂ ಬಂದು ಮೇಕೆ ಕಡಿದು ಪಾರ್ಟಿ ಮಾಡೋಣ ಅಂತ ಅಂತಾರೆ. ಒಂದೊಂದ್ಸರಿ ಬೇರೆಯವ್ರಿಗೆ ತುಂಬಾ ಒಳ್ಳೇದ್ ಮಾಡಕ್ ಹೋಗಿ ನಮ್ ಜೀವನ ನಾವೇ ಅಪಾಯ ಮಾಡ್ಕೊಂತಿರ್ತೀವಿ. ನಮ್ ಜೀವನ ನಾನು ಆಮೇಲೆ ಬೇರೆಯವ್ರಿಗೆ
1: ಹೌದಲ್ವಾ. ಇಷ್ಟ ಚೆನ್ನಾಗಿತ್ತಲ್ಲ ಸ್ಕಂದನ ಕತೆ, ತುಂಬಾ ಚೆನ್ನಾಗಿತ್ತು ಕತೆ. ಬೇರೆ ಆದ್ರೆ ಆಗಂತ ನಮಗ್ ಕೆಟ್ಟದಾಗುತ್ತೆ ಅಂತ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡದೇ ಇರೋದಕ್ ಆಗೋದಿಲ್ಲ ಅಲ್ವಾ. ನಮ್ ಕೈಲಾದಷ್ಟು ಸಹಾಯವನ್ನ ಮಾಡ್ಲೇಬೇಕು, ಆಗ್ದಿಲ್ಲ ಅಂತ ಪಕ್ಷದಲ್ಲಿ ಸುಮ್ನೆ ಇದ್ರೆ ಆಗುತ್ತೆ. ಆದ್ರೆ ಸಹಾಯ ಮಾಡದೆ ಅಂತೂ ಇರಬಾರ್ದು ಅಲ್ವಾ. ಓಕೆ, ತುಂಬಾ ಚೆನ್ನಾಗಿತ್ತು ಸ್ಕಂದನ ಕತೆ, ಕರೆ ಮಾಡಿದ್ಕಾಗಿ ಧನ್ಯವಾದ. ನಮಸ್ತೆ, ಯಾರಿರು?
0: ನನ್ನ ಹೆಸರು ಕಾರುಣ್ಯ ಅಂತ ಮೇಡಮ್.
1: ಕಾರುಣ್ಯ, ಕುಟ್ಟೂರಿನ ಕಾರುಣ್ಯ?
0: ಹೌದು ಮೇಡಮ್.
1: ಓಕೆ, ಟಿಫಿನ್ ಆಯ್ತಾ ಕಾರುಣ್ಯ?
0: ಆಯ್ತು ಮೇಡಮ್, ನಿಮ್ದು ಆಯ್ತಾ ಮೇಡಮ್?
1: ಆಯ್ತು ಕಾರುಣ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಕಾರುಣ್ಯ?
0: ನಾವು ತಾಯಿ ಶಾರದ ಲೋಕ ಪೂಜಿತ ಇದು ಇದ್ರೆ ಮೇಡಮ್
1: ಹಾಡ್ ಹೇಳ್ತೀರಾ? ಓಕೆ ಹೇಳ್ಬಿಡ.

ಸನ್ನದಿ ಸೌಖ್ಯದಾದೆ ತಾಯಿ ಶಾರದೆ ಲೋಕ ಪೂಜಿಪ ನನದಾತೆ ನಮೋಸುತೆ ಪ್ರೇಮದಿಂದಲೇ ಸಲಹು ಮಾತೆ ನೀನ ಸನ್ನದಿ ಸೌಖ್ಯದಾದೆ ಅಂಧಕಾರವೋಡಿಸು ನನ ಜ್ಯೋತಿಯ ಬೆಳಗಿಸು ಅಂಧಕಾರವೋಡಿಸು ನನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದ ನೆಲೆಸು ಚಿಂತೆಯಾಡಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ನನದಾಸೆ ನಮೋಸುತೆ ಪ್ರೇಮದಿಂದಲೇ ಸಲಹು ಮಾತೆ ನೀರು ಸನ್ಮತಿ ಸೌಖ್ಯದಾತೆ ನಿನ್ನ ಮಡಿ ನಿನ್ನ ಮಕ್ಕಳಮ್ಮ ನಿನ್ನ ನಂಬಿದ ತಂದರಮ್ಮ ನಿನ್ನ ಕರುಣೆಯ ಬೆಳಗಲಮ್ಮ ಬಾಳನು ಬೆಳಗಮ್ಮ ನನ್ನ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ನನದಾತೆ ನಮೋಸುತೆ ಪ್ರೇಮದಿಂದಲೇ ಸರಹು ಮಾತೆ ನೀರ ಸನ್ಮತಿ ಸೌಖ್ಯದಾತೆ ಒಳ್ಳೆ ಮಾತು ಒಳ್ಳಾಡಿಸು ಒಳ್ಳೆ ಕೆಲಸ ಮಾಡಿಸು ಒಳ್ಳೆ ದಾರಿಯಲ್ಲಿ ನಡೆಸು

0: ತುಂಬಾ ಚೆನ್ನಾಗಿ ಹಾಡಿದೆ ಕರುಣ್ಯ. ಶಾಲೆ ಪ್ರಾರಂಭ ಆಯ್ತಾ? ಶಾಲೆ ಶಾಲೆಗೆ ಹೋಗೋದಕ್ ಸ್ಟಾರ್ಟ್ ಆಯ್ತಾ? ಇನ್ನು ಲೇಟಾ? ಯಾವಾಗಿಂದ ನಿಮ್ ಸ್ಕೂಲ್ ಸ್ಟಾರ್ಟ್ ಆಗಿದೆ? ಹೋಗ್ತಿದ್ದೀರಾ ಏನು ಇಲ್ವಾ?
1: ಹೋಗ್ತಾ ಇದ್ದೀರಿ. ಮತ್ತೆ ವಿಶ್ವ ಪರಿಸರ ದಿನಾಚರಣೆ ಇತ್ತು ಅಲ್ವಾ June 5th? ಹೇಗೆಲ್ಲ ಮಾಡಿದ್ರಿ ನಿಮ್ಮ ಶಾಲೆಯಲ್ಲಿ, ಹೇಗೆ ಆಚರಣೆ ಮಾಡಿದ್ರಿ?
0: ಅಲ್ವಾ ನಿಜ ತಾನೆ ಕಾರುಣ್ಯ, ನೆಟ್ರಾ ಗಿಡನಾ?

0: ಓಕೆ ಅಲ್ಲ ನೆಟ್ಟಿದ್ ಸರಿ ನೀರ್ ಎರೆದ್ರೆ ಅಲ್ಲ ನೆಕ್ಸ್ಟ್ ಡೇ.
1: ಓಕೆ ಜೊತೆಗೆ ಶಾಲೆಯಲ್ಲಿ ಇದ್ರ ಬಗ್ಗೆ ಒಂದಷ್ಟು ಸ್ಪೀಚ್ಗಳು ಮತ್ತೆ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಗಳು ಕೂಡ ನಡೆಯುತ್ತೆ ಅಲ್ಲ, ನಿಮ್ ಶಾಲೆಯಲ್ಲಿ ಮಾಡಿದ್ರ? ನೀನು ಭಾಗವಹಿಸಿದ್ಯಾ? ಏನೇನ್ ಬರ್ದೆ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ? ಓ ಭಾಷಣ ತರ ಮಾಡಿದ್ಯಾ? ಏನ್ ಮಾಡ್ದೆ ನೆನ್ಪಿದ್ಯಾ? ನೆನ್ಪಿಲ್ಲ. ಓಕೆ ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕಾರುಣ್ಯ. ಹೇಳಪ್ಪ.
0: ಇವತ್ತೇನ್ ಸ್ಪೆಷಲ್? ನಾವು ಬರ್ತೀವಿ ಅಂತನ ಅಥವಾ ಏನ್ ಸ್ಪೆಷಲ್ ಇದೆ ಇವತ್ತು ಕಾರುಣ್ಯ? ಸಂಡೇ ಅಂತ ಮಾಡಿದ್ರಾ?
1: ಸಂಡೇ ಸ್ಪೆಷಲ್. ಮತ್ತೆ ಹಣ್ಣು ಬೇರೆ, ಈಗ ಮಳೆಗಾಲ ಶುರು ಆಗ್ಬಿಡ್ತಲ್ವಾ, ಮುಗಿತಾ ಬಂತು ಅಂತ ಅಲ್ವಾ ಕಾರುಣ್ಯ?
0: ನಂದು ಶಶಿ ಮ್ಯಾಮ್ ಇಬ್ಬರದು ಸೇರಿಸ್ಬಿಟ್ಟು ನೀನೇ ತಿನ್ಬೇಕು. ಓಕೆ ಕಾರುಣ್ಯ? ಓಕೆ ಧನ್ಯವಾದ ಕಾರುಣ್ಯ ಕರೆ ಮಾಡಿದ್ದಕ್ಕಾಗಿ.
1: ಓಕೆ ವಾಣಿ, ವಿಶ್ವ ಪರಿಸರ ದಿನಾಚರಣೆ ಇತ್ತು. ಸಾಕಷ್ಟು ಶಾಲೆಗಳಲ್ಲಿ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವಾಗ ಎಲ್ಲ NGOಗಳು, ಸರ್ಕಾರ ಮತ್ತೆ ಸರ್ಕಾರೇತರ ಸಂಸ್ಥೆಗಳು ಕೂಡ ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಹೆಚ್ಚು ಒಲವನ್ನ ತೋರ್ತಾ ಇವೆ. ತೋರ್ಲೇಬೇಕು ಕೂಡ ಅಲ್ವಾ, ಯಾಕೆಂದ್ರೆ ಇವಾಗ ಅರಣ್ಯ ಕೂಡ ಸಾಕಷ್ಟು ನಾಶ ಆಗ್ತಾ ಇದೆ, ಅದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗ್ಬಿಟ್ಟು ಅರಣ್ಯವನ್ನ ಬೆಳೆಸಬೇಕು, ಗಿಡ ಮರಗಳನ್ನ ಬೆಳೆಸೋದ್ರ ಮೂಲಕವಾಗಿ ನಾವು ನಮ್ಮ ಪರಿಸರವನ್ನ ಕಾಪಾಡ್ಕೋಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ದಿನಾಚರಣೆ.
0: ಮತ್ತೆ ಇನ್ನೊಂದ್ ಏನಂದ್ರೆ ಶಶಿ, ಸಾಂಕೇತಿಕವಾಗಿ ಸುಮ್ನೆ ನಾವು ಒಂದ್ ಗಿಡ ನೆಡ್ತೀವಿ ಅನ್ನೋದಲ್ಲ, ಅದನ್ನ ಕಡ್ಡಾಯವಾಗಿ ನೆಡೋದ್ರ ಮೂಲಕ ಅದನ್ನ ಬೆಳೆಸುವಂತ ಪ್ರಯತ್ನನು ಮಾಡ್ಬೇಕು, ಪ್ರಯತ್ನ ಮಾಡ್ಲೇಬೇಕು
1: ಅಲ್ವಾ.
0: ಸುಮ್ನೆ ಇವತ್ತು ನಾವು ಪರಿಸರ ದಿನಾಚರಣೆಗೋಸ್ಕರ ಒಂದ್ ಸೆಲ್ಫಿಗೋಸ್ಕರನೋ ಒಂದ್ ಫೋಟೋಗೋಸ್ಕರನೋ ತಗಸ್ಕೊಡೋ ಬದ್ಲು ಆ ಗಿಡವನ್ನ ನೆಟ್ಟು ಅದನ್ನ ಮತ್ತೆ ಪೋಷಿಸುವಂತ ಕೆಲಸನೂ
1: ಆಗ್ಬೇಕು. ಈಗ ಇತ್ತೀಚಿನ ದಿವಸಗಳಲ್ಲಿ ಅದನ್ನ ಕೂಡ ಮಾಡ್ತಾ ಇದಾರೆ. ಮೊದಲು ನೀವು ಹೇಳ್ದಾಗೆ ಆಗ್ತಾ ಇತ್ತು ಕೂಡ. ಏನಾಗ್ತಾ ಇತ್ತು ಅಂದ್ರೆ ಗಿಡ ನೆಟ್ಬಿಡ್ತಾ ಇದ್ರು, ಅದು ಮುಂದಿನ ವರ್ಷ ಬರೋಷ್ಟೊತ್ತಿಗೆ ಅದು ಒಣಗೆ ಹೋಗಿರ್ತಾ ಇತ್ತು. ಬಟ್ ಇವಾಗ ಆ ರೀತಿ ಆಗ್ತಾ ಇಲ್ಲ ವಾಣಿ, ಅಂದ್ರೆ ತೋರಿಕೆಗೋಸ್ಕರವಾಗಿ ಮಾಡ್ತಾ ಇಲ್ಲ. ನಾನು ಎಲ್ಲ ಕಡೆ ಗಮನಿಸ್ತಾ ಇದ್ದೀನಿ, ಆ ಏನು ನೆಟ್ಟಿರ್ತಾರಲ್ಲ ಆ ಮುಂದಿನ ವರ್ಷ ಎಷ್ಟು ಎತ್ತರ ಆಗಿದೆ ಅನ್ನೋದು ಕೂಡ
0: ಎಷ್ಟು ಖುಷಿ ಅಲ್ವಾ ಶಶಿ. ಮೊದ್ಲೆಲ್ಲ ನಾವು ಶಾಲೆಗಳಿಗೆ ಹೋಗುವಾಗ ನಮ್ಗೆ ಅಂತ ಒಂದ್ ಗಿಡ
1: ಹೌದು, ಶಾಲೆಯಲ್ಲಿ
0: ನಮ್ ಹಿರಿಯರು ಆತರನೇ ಮಾಡಿದ್ರು, ಇದು ನಿಮ್ಮಪ್ಪ ಬೆಳೆಸಿರೋ ಗಿಡ, ಇದು ನಿಮ್ಮ ಅಕ್ಕ ಬೆಳೆಸಿರೋ ಗಿಡ ಅಂತ ಹೇಳುವಾಗ, ಅವ್ರುಗಳು ಬಂದು ಶಾಲೆ ಹತ್ರ ಹೇಳುವಾಗ ಅದೊಂಥರ ಖುಷಿ ಇರ್ತಿತ್ತು. ಅವಾಗ
1: ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಅಲ್ಲೂ ಕೂಡ ನಮ್ಗೆ ಗಿಡಗಳನ್ನ ಹಂಚಿಕೆ ಮಾಡ್ತಾ ಇದ್ರು ವಾಣಿ. ನನಗೆ ಹಲಸಿನ ಗಿಡ ಬಂದಿತ್ತು, ಸ್ವಲ್ಪ ಗಿಡ ಒಣಗ್ತು ಅಂದ್ರೆ ನಮಗೆ ಎಷ್ಟು ಬೇಸರ ಅಂದ್ರೆ ಅಯ್ಯೋ ಅವಳ ಗಿಡ ಎಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ನನ್ ಗಿಡ ಯಾಕೋ ಚೆನ್ನಾಗಿ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಫೀಲ್, ಅಷ್ಟು ಒಂದು ಭಾವನೆ ಅದ್ರ ಜೊತೆ ಮಿಳಿತವಾಗಿರ್ತಾ ಇತ್ತು ವಾಣಿ.
0: ಹೌದು.
1: ಮತ್ತೊಂದು ಕರೆ ಇದೆ. ಹಲೋ,
0: ನಮಸ್ತೆ.
1: ಹಲೋ ನಮಸ್ತೆ.
0: ನಾನು ಸಾನ್ವಿ ಬೆಂಗಳೂರಿನಿಂದ. ಸಾನ್ವಿ ಟಿಫನ್ ಆಯ್ತಾ? ನಮ್ದು ಆಯ್ತು ಸಾನ್ವಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಸಾನ್ವಿ? ಕಥೆನಾ?
2: ಹ್ಮ್,
0: ಹೇಳು ಪುಟ.
2: ಒಂದು ಕಾಡಿನಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿ. ಒಂದು ದಿನ ಎಲ್ಲಾ ಪ್ರಾಣಿಗಳಿಗೆ ಆನೆಯು ಸಭೆ ಕರೆಯಿತು. ಎಲ್ಲಾ ಪ್ರಾಣಿಗಳು ಅವತ್ತು ಮನುಷ್ಯರ ಮೇಲೆ ಬಹಳ ದೂರ ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಮತ್ತೆ ತೊಂದರೆ ಬಗ್ಗೆ ಆನೆಗೆ ಹೇಳಿದವು. ಆಗ ಆನೆಯು ಮಾನವರಿಗೆ ತಿಳಿಯುವಂತೆ ಸೂಚನ ಕನಕವನ್ನು ಬರೆಯಲು ಎಲ್ಲಾ ಪ್ರಾಣಿಗಳಿಗೆ ಹೇಳಿತು. ಎಲ್ಲಾ ಪ್ರಾಣಿಗಳು ಕನಕವನ್ನು ಬರೆದವು. ಆಮೇಲೆ ಒಂದೊಂದಾಗಿ ಸಾಲಾಗಿ ಓದುತ್ತಾ ಇದ್ದವು. ಎತ್ತು ಮತ್ತೆ ಹುಟ್ಟಿ ಅಕ್ಕಿ ಬೆಳೆಸಿಕೊಳ್ಳುತ್ತೀರಿ, ತಂಗಿ ಆಹಾರ ನೀಡುತ್ತೀರಿ, ನನ್ನ ಸೇವೆ ಬೇಕು, ನಾ ಮಾತ್ರ ಕೂಡ ಅಲ್ಲದೆ ನನ್ನ ಸೇವೆಯನ್ನು ಮರೆಯದಿರಿ. ದಯಿರಲಿ ಸಕಲ ಪ್ರಾಣಿಗಳಲ್ಲಿ ಚಿಂತೆ ನಮ್ಮ ಬದುಕಿನ ಆಧಾರ ತಾನೇ ಕಾದು ಅದನ್ನು ನಾಶ ಮಾಡುತ್ತಿದ್ದೀರಿ. ನಿಮಗೆ ಇನ್ನೂ ಹೊಂದಿಲ್ಲ, ನಮ್ಮ ಕಣ್ಣುಗಳನ್ನು ಬರಲಿಲ್ಲ, ಆದ್ರೆ ನಮಗೂ ಬೇಕು.

0: ಹಲೋ, ಸಾನ್ವಿ, ಯಾಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ? ನೆಟ್ವರ್ಕ್ ಚೆನ್ನಾಗಿ ಸಿಗುವಂತ ಕಡೆ ನಿಂತ್ಕೊಳ್ಳಪ್ಪ. ನಿನ್ ಫ್ರೆಂಡ್ಸ್ಗೂ ಕೇಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಮಗೂ ಕೂಡ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆಯ್ತಾ, ಇವಾಗ ಸ್ಪಷ್ಟವಾಗಿ ಸ್ವಲ್ಪ ನೆಟ್ವರ್ಕ್ ಸಿಗುವಂತ ಕಡೆ ನಿಂತ್ಕೊಂಡು ಹೇಳು.
1: ಸನ್ವಿ ಕತೆ ಚೆನ್ನಾಗಿ ಹೇಳ್ತಾ ಇದ್ಲು, ಯಾಕೋ ಕರೆಯಲ್ಲಿ ತೊಂದರೆ ಆಯ್ತು ಶಶಿ. ಓಕೆ,
0: ಜೊತೆಗೆ ಅವ್ರು ಹೇಳ್ತಾ ಇದ್ಲು ಸಾನ್ವಿ, ಎಲ್ಲವೂ ಕೂಡ ಅಂದ್ರೆ ಯಾವ ಪ್ರಾಣಿಗಳು ಎಲ್ಲವೂ ಕೂಡ ಕೆಟ್ಟು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಿತ್ರ ರೈತರಿಗೂ ಕೂಡ ಮಿತ್ರವಾಗಿರುವಂತಹ ಎರೆಹುಳು ಬಗ್ಗೆ ಕೂಡ ಹೇಳ್ತಾ ಇದ್ಲು. ಮಾಹಿತಿ ಕೂಡ ಚೆನ್ನಾಗಿತ್ತು. ದಯವಿಟ್ಟು ನಮ್ಮ ಮಕ್ಕಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ಬಿಡೋಣ. ನೆಟ್ವರ್ಕ್ ಸಿಗುವಂತಹ ಕಡೆ ನಿಂತ್ಕೊಂಡು ಮಾತನಾಡಿದ್ರೆ ಎಲ್ರಿಗೂ ಕೂಡ ಕೇಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡ್ಲಿ ಸಾನ್ವಿ. ಹಲೋ, ಕರೆಯಲ್ಲೇನೋ ತೊಂದರೆ ಆಗ್ತಾ ಇದೆ. ಹಾಗೇನೆ ಇವತ್ತಿನ ದಿನದ ಒಂದು ವಿಶೇಷತೆ ಬಗ್ಗೆ ಹೇಳಬೇಕು ಅಂದ್ರೆ, ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿವಸ ಇದೆ ವಾಣಿ. ನಾವಿವತ್ತು ತಿಂತಾ ಇರುವಂತಹ ಪ್ರತಿಯೊಂದು ಆಹಾರದಲ್ಲೂ ಕೂಡ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಕಲುಷಿತವಾಗ್ತಾ ಇದೆ. ನಾವು ಕುಡಿಯೋ ನೀರಿನಿಂದ ಹಿಡಿದ್ಬಿಟ್ಟು ತಿನ್ನುವಂತಹ ಆಹಾರದವರೆಗೂ ಕೂಡ ಕಲುಷಿತ ಆಹಾರವನ್ನೇ ನಾವಿವತ್ತು ಬಳಸ್ತಾ ಇದ್ದೇವೆ. ಸೊ ಇದರ ಒಂದು ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ಬೇಕು.

0: ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಜೂನ್ 7ನ್ನ ವಿಶ್ವ ಆಹಾರ ಸುರಕ್ಷತಾ ದಿನ ಅಂತೇಳಿ ಆಚರಿಸಲಾಗುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ, ಇದ್ರ ಬಗ್ಗೆ ಮಾತನ್ನ ಮುಂದುವರಿಸೋಣ. ಹಲೋ, ಕರೆಯಲ್ಲೇನೋ ತೊಂದರೆ ಆಗ್ತಾ ಇದೆ ವಣಿ.
1: ಹೌದು ಶಶಿ, ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ FEO ಜಂಟಿಯಾಗಿ ಈ ಅಭಿಯಾನವನ್ನು ಮುನ್ನಡೆಸ್ತಾ ಇದ್ದಾವೆ. ಸೊ ಪ್ರತಿ ವರ್ಷ 7ನೇ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಆರೋಗ್ಯ ರಕ್ಷಣೆಯನ್ನು ಮಾಡೋದಕ್ಕೆ. ಅಂದರೆ ಅಸುರಕ್ಷಿತ ಆಹಾರ ಸೇವನೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಹಾಗಾಗಿ ನೈರ್ಮಲ್ಯ ಇರುವಂಥದ್ದು ಮತ್ತು ಹೆಚ್ಚಿನ ಸುರಕ್ಷತೆ ಆಹಾರದಲ್ಲಿ ತೆಗೆದುಕೊಂಡು ಆರೋಗ್ಯವಂತರಾಗಿ ಇರೋದು ಇದರ ಮುಖ್ಯ ಉದ್ದೇಶ. ಹಾಗೆ ಉತ್ಪಾದಕರಿಂದ ಹಿಡಿದು ಗ್ರಾಹಕರವರೆಗೆ ಪ್ರತಿಯೊಬ್ಬರೂ ಕೂಡ ಆಹಾರ ಸುರಕ್ಷತೆಯಲ್ಲಿ ಮುಖ್ಯ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಇದು ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸುವಂತಹ ನಿಟ್ಟಿನಲ್ಲಿ ನಡೆಯುವಂಥದ್ದು. ಹಾಗೆಯೇ ವಿಜ್ಞಾನದ ಪಾತ್ರ ಹೇಳೋದಾದ್ರೆ ಆಹಾರದಿಂದ ಹರಡುವಂತಹ ಕಾಯಿಲೆಗಳನ್ನು ತಡೆಗಟ್ಟಲುಕ್ಕೋಸ್ಕರ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು.
0: ಹೌದು, ಖಂಡಿತವಾಗ್ಲೂ ಆಹಾರ ಸರಪಳಿಯ ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ಪಾದನೆಯಿಂದ ಕೊಯ್ಲು, ಸಂಸ್ಕರಣೆ, ಸಂಗ್ರಹಣೆ, ವಿತರಣೆ

0: ಮಹತ್ವದಂತ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ಇದು ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸುವಂತ ನಿಟ್ಟಿನಲ್ಲಿ ನಡೆಯುವಂಥದ್ದು. ಹಾಗೆಯೇ ವಿಜ್ಞಾನದ ಪಾತ್ರ ಹೇಳೋದಾದ್ರೆ ಆಹಾರದಿಂದ ಹರಡುವಂತಹ ಕಾಯಿಲೆಗಳನ್ನ ತಡೆಗಟ್ಟಲುಕ್ಕೋಸ್ಕರ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಕೆಲಸವನ್ನ ಮಾಡುತ್ತೆ ಎನ್ನುವಂಥದ್ದು.
1: ಹೌದು, ಖಂಡಿತವಾಗ್ಲೂ ಆಹಾರ ಸರಪಳಿಯ ಪ್ರತಿಯೊಂದು ಹಂತದಲ್ಲೂ ಕೂಡ ಉತ್ಪಾದನೆಯಿಂದ ಕೊಯ್ಲು, ಸಂಸ್ಕರಣೆ, ಸಂಗ್ರಹಣೆ, ವಿತರಣೆ, ತಯಾರಿಕೆ ಹಾಗೇನೆ ಬಳಕೆಯವರೆಗೂ ಕೂಡ ಆಹಾರ ಸುರಕ್ಷತೆಯು ನಿಜಕ್ಕೂ ಕೂಡ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ವಾಣಿ, ಮತ್ತಷ್ಟು ಮಾಹಿತಿಯನ್ನ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ, ಕರೆಯಲ್ಲಿ ಏನೋ ಸ್ವಲ್ಪ ವ್ಯತ್ಯಯ ಉಂಟಾಗ್ತಾ ಇದೆ. ಇನ್ನು ವಾರ್ಷಿಕವಾಗಿ ಸುಮಾರು ಅಂದಾಜು 600 ಮಿಲಿಯನ್ ಆಹಾರಜನ್ಯ ಕಾಯಿಲೆಗಳ ಪ್ರಕರಣಗಳೊಂದಿಗೆ ಅಸುರಕ್ಷಿತ ಆಹಾರವು ಮಾನವನ ಆರೋಗ್ಯ ಮತ್ತು ಆರ್ಥಿಕತೆಗೆ ಅಪಾಯವನ್ನು ಉಂಟು ಮಾಡ್ತಾ ಇದೆಯಂತೆ. ವಾಣಿ, ನಾವಿವಾಗೆಲ್ಲ ನೋಡ್ತಾ ಇರ್ತೀವಿ ಇಂಥದ್ದು ಪಾಮ್ ಆಯಿಲು ಅಥವಾ ಆಯಿಲಲ್ಲಿ ಎಷ್ಟು ಎಣ್ಣೆಯಲ್ಲಿ ಕಲಬೆರಕೆ ಆಯಿಲನ್ನು ನೋಡ್ತಾ ಇದ್ದೀವಿ. ನಮಗೆ ಶುದ್ಧವಾಗಿರುವಂತಹ ಎಣ್ಣೆ ಸಿಗೋದು ತುಂಬ ಶುಲ್ಕ ಭರಿತವಾಗಿರುತ್ತೆ, ದರ ಹೆಚ್ಚಿರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು 4 ಕೆಜಿ ಶೇಂಗಾ ಬೀಜನ ಹಾಕ್ಸಿದ್ವಿ ಅಂದರೆ ಶೇಂಗಾ ಎಣ್ಣೆ ಬೇಕು ಅಂತ ಅದಕ್ಕೆ ಬರೋದು ಸ್ವಲ್ಪನೇ ಸ್ವಲ್ಪ ಅಂದರೆ 1 ಲೀಟರಷ್ಟು ಬರುತ್ತೆ. ಸೊ ಅಂಥದ್ದು 4 ಕೆಜಿ ಶೇಂಗಾಗೆ ಎಷ್ಟಾಯಿತು? ಸುಮಾರು 1,000ಕ್ಕಿಂತ ಜಾಸ್ತಿ ಆಯಿತು. ನಾವು ಶುದ್ಧವಾದ ಎಣ್ಣೆಯನ್ನು ಸೇವಿಸಬೇಕು ಅಂದರೆ ಇಷ್ಟು ಹಣವನ್ನೇ ವ್ಯಯ ಮಾಡಬೇಕಾಗುತ್ತೆ. ನಾವೇನು ಮಾಡ್ತೀವಿ, ರೆಡಿ ಇರೋದನ್ನು ಎಲ್ಲ ಫಾಸ್ಟ್ ಫುಡ್ಡು ಮತ್ತು ಸಿದ್ಧವಾಗಿರುವಂತಹ ಆಹಾರದ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದೀವಿ. ಬಟ್ ಇದು ನಮಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಎಲ್ಲ ಆಹಾರಗಳಲ್ಲೂ ಕೂಡ ಇವಾಗ ನಾವು ಬೇಕರಿ ಐಟಮ್ಸ್ ಅಂತೇಳಿ ಏನು ಕರಿತೀವಲ್ಲ, ಇದರಲ್ಲೂ ಕೂಡ ಅಷ್ಟೇ. ಈ ರಾಸಾಯನಿಕ ಯುಕ್ತವಾಗಿರುವಂತಹ ಬಣ್ಣವನ್ನು,
0: ಹೌದು,
1: ಬಣ್ಣವನ್ನ ಹಾಕಿನೇ ಅವರು ಒಂದು
0: ಫ್ಲೇವರಿಂಗ್ ಏಜೆಂಟ್ಸ್ ಈ ತರದೆಲ್ಲ ಏನ್ ಬಳಸ್ತಾರೆ, ನಮಗೆ ಕಣ್ಣಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದು ನಮ್ಮ ಉದರಕ್ಕೆ ಹಾನಿಯನ್ನು ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಶಶಿ, ನಾವು ಬದುಕೋದಕ್ಕೋಸ್ಕರ ತಿನ್ನೋದಲ್ಲ, ತಿನ್ನೋದಕ್ಕೋಸ್ಕರ ಬದುಕೋದ, ಯಾವುದನ್ನು ಕೂಡ ಅದು ಅವ್ರ ಜೀವನಕ್ಕೆ ಅವರಿಗೆ ಬಿಟ್ಟಿರುವಂತದ್ದು. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಶಶಿ, ನಾವಿವತ್ತು ಸಾವಯವ ಅಂತ ಏನ್ ಕರಿತೀವಿ, ನಾವೆಲ್ಲ ಇವತ್ತು ದಿನನಿತ್ಯ ಏನ್ ತಿಂತಾ ಇದೀವಿ ಅದನ್ನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ತಿಂತಾ ಇದ್ವಿ ಹೊರತಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಯಾವುದನ್ನು ಕೂಡ ತಿಂತಾ ಇಲ್ಲ. ಹೌದಾ? ಅದರಲ್ಲಿ ಯಾವ ಸಾವಯವ ಗೊಬ್ಬರವನ್ನ ಬಳಸಿ ಬೆಳೀತಾ ಇದ್ದಾರೆ ಅಂತ ಪದಾರ್ಥಗಳು ನಮ್ಗೆ ಸಿಗ್ತಾ ಇರೋದು ತುಂಬಾನೇ ಕಡಿಮೆ.
1: ಹೌದು,
0: ಉಪಯೋಗಿಸೋದು ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅದು ಬೆಲೆ ದುಬಾರಿ ಅಂತ ನಾವು ಕಾರಣಕ್ಕೋಸ್ಕರ.
1: ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಇವತ್ತು ಮನುಷ್ಯನ ಆಸೆ ಅನ್ನೋದಕ್ಕಿಂತ ದುರಾಸೆ ಅಂತಾನೆ ಹೇಳ್ಬಹುದು ನಾವು ಅಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂತದ್ದು 3 ಆಸೆ ವಾಣಿ. ಏನ್ ಗೊತ್ತಾ? ಹಣ, ಹೆಸರು, ಕೀರ್ತಿ, ಇವಿಷ್ಟಕ್ಕೇನೆ ಸೀಮಿತವಾಗ್ಬಿಟ್ಟಿದೆ. ಇದನ್ನ ನಾವು ಮಾಡಲೇಬೇಕು ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗ್ಬಿಟ್ಟು ಮನುಷ್ಯನ ದುರಾಸೆಯಿಂದಾಗಿ ಇದೆಲ್ಲ ಆಗ್ತಾ ಇದೆ. ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ಏನಾಗಿದೆ ಅಂದ್ರೆ ಬರೀ ಹೇಳೋಂತವ್ರೆ ಆದ್ರು,
0: ಹೌದು,
1: ಹಾಗಾದ್ರೆ ಪಾಲನೆ ಮಾಡೋರು ಯಾರು?
0: ಹೌದು
1: ಅಲ್ವಾ. ಸೊ ಹಾಗಾಗ್ಬಿಟ್ಟು ಮೊದ್ಲೆಲ್ಲ ನೀವು ಹೇಳಿದಾಗೆ ಸಾವಯವ ಗೊಬ್ಬರವನ್ನ ಹಾಕ್ಬಿಟ್ಟು ತರಕಾರಿಗಳನ್ನಾಗ್ಲಿ ಅಥವಾ ಆಹಾರ ಧಾನ್ಯಗಳನ್ನಾಗ್ಲಿ ಬೆಳೆದ್ರೆ ಎಷ್ಟು ರುಚಿಯಾಗಿರ್ತಾ ಇತ್ತು ಅಲ್ವಾ.
0: ಅಲ್ಲ, ನಮ್ಗೆ ಇವಾಗ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಮನೆಗಳಲ್ಲೇ ನಾವು ಮಾಡ್ಕೋಬಹುದು ಅಂತ ಅನ್ನುವಂಥದ್ದು ಇದೆ. ಹೌದಾ? ನಮ್ ದಿನನಿತ್ಯ ನಾವು ಎಷ್ಟು ತರಕಾರಿಗಳನ್ನ ಉಪಯೋಗಿಸಿ ಬಿಸಾಕುವಂತ ಕಟ್ ಮಾಡಿ ಬಿಸಾಕುವಂತದ್ದು ಇರಬಹುದು, ಆತರದ್ದೆಲ್ಲಾನು ಏನ್ ಉಪಯೋಗಿಸ್ತಾ ಇದೀವಲ್ಲ ಶಶಿ, ಅಂತವುಗಳನ್ನ ಮನೇಲಿ ಆಗೆಲ್ಲ ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತಿಪ್ಪೆ ಗುಂಡಿ, ತಿಪ್ಪೆ ಅಂತ ಮಾಡ್ತಾ ಇದ್ರು. ಎಲ್ಲ ಸಗಣಿಯನ್ನ ಒಂದ್ ಕಡೆಗೆ ಹಾಕೋದು, ಏನೇನ್ ಅವ್ರ ಮನೆದೆಲ್ಲ ಏನೇನು ಉಳಿದಿರುತ್ತೆ ಆತರದ್ದೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ತಗೊಂಡೋಗಿ
1: ಗೊಬ್ಬರವನ್ನ ಮಾಡಿ
0: ವರ್ಷದಲ್ಲಿ 2 ಸಲಿನ ಅಥವಾ 1 ಬಾರಿನೋ ಅದನ್ನ ಹೋಗಿ ಹಾಕ್ತಾ ಇದ್ರು, ಅದು ಸಾವಯವ. ಇವತ್ತಿನ ದೃಷ್ಟಿಯಲ್ಲಿ ಶಶಿ, ನೀವು ನಂಬ್ತಿರೋ ಇಲ್ವೋ, ನಾವು ಕುಡಿಯುವಂತ ಹಾಲು ಕೂಡ ನಮಗೆ ಶುದ್ಧವಾಗಿರುವಂತದ್ದಲ್ಲ. ಯಾಕೆ ಅಂತಂದ್ರೆ ನಾವು ಪ್ಯಾಕೆಟ್ ಇಂದ ತರ್ತೀವಿ ಅನ್ನುವಂಥದ್ ಒಂದಾದ್ರೆ ಹಸು ಯಾವ ರೀತಿಯಾದಂತಹ ಹುಲ್ಲನ್ನ ಸೇವಿಸಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಹೌದಾ?
1: ಜೊತೆಗೆ ಆ ಹಸುವಿನ ಗರ್ಭಧಾರಣೆಯಿಂದನೇ ಶುರುವಾಗುತ್ತೆ ವಾಣಿ.
0: ಹೌದು, ನಾವು ತಿನ್ನುವಂತ ಆಹಾರ ಎಷ್ಟು ಶುದ್ಧವಾಗಿದೆ, ಕಲುಷಿತ ಹೌದೋ ಅಲ್ವ ಅನ್ನೋದು
1: ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಇವತ್ತು ಏನನ್ನ ಕುಡಿಬೇಕು ಅಂದ್ರು ತಿನ್ಬೇಕು ಅಂದ್ರು 100 ಬಾರಿ ಯೋಚನೆ ಮಾಡ್ಬೇಕು ಹಸಿವು ಅಂತೇಳಿ. ಇವತ್ತು ಹಣ್ಣನ್ನ ತಿನ್ಬೇಕಾದ್ರೂ ಕೂಡ 100 ಬಾರಿ ಯೋಚನೆ ಮಾಡ್ಬೇಕು. ಕೆಲವು ಹಣ್ಣುಗಳ ಮೇಲೆ ಪೌಡರ್ ಗಳನ್ನ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನ ತಿಂತಾ ಇದ್ದ ಹಾಗೇನೆ ಬಾಯೆಲ್ಲ ಒಡೆದು ಹೋಗುತ್ತೆ, ಮತ್ತೆ ಹೊಟ್ಟೆ ಒಳಗೆ ಹೋದ್ಮೇಲೆ ಹೊಟ್ಟೆ ನೋವು ಕೂಡ ಶುರು ಆಗುತ್ತೆ.
0: ಹೌದು ಶಶಿ, ಇವಾಗ ಮಾವಿನ ಹಣ್ಣಿನ ಸೀಸನ್ ಶಶಿ, ತುಂಬಾ ಬೇಗ ಹಣ್ಣು ಮಾಡ್ಬೇಕು, ಅದು ತುಂಬಾ ಚೆನ್ನಾಗಿ ಕಲರ್ ಹೊರಗಡೆಯಿಂದ ಕಲರ್ ಕಾಣಬೇಕು ಅನ್ನೋ ದೃಷ್ಟಿಗೋಸ್ಕರ ಅದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡೋನ್ ಅಂತ ಕೆಲವೊಂದು ರಾಸಾಯನಿಕಗಳನ್ನ ಬಳಸ್ತಾರೆ. ಅದನ್ನ ಬಳಸಿ ತಿನ್ನೋದ್ರಿಂದ ಎಷ್ಟು ಹಾನಿ ಆಗುತ್ತೆ ಈ ತರ ನಾವು ಜನ ಬರೋ ದುಡ್ಡಿನ ವಿಚಾರಕ್ಕೆ ಯೋಚನೆ ಮಾಡೋದಲ್ಲ, ಬೇರೆಯವರ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡಬೇಕು.
1: ಹೌದು ಖಂಡಿತವಾಗಿ. ಇಲ್ಲಿ ನನಗೆ ಒಂದು ಮಾತು ನೆನಪಾಗ್ತಾ ಇದೆ, ಬಣ್ಣವನ್ನ ಇವ್ರು ಬಳಸೋದನ್ನ ನೋಡಿದಾಗ ನಮ್ಗೆ

0: ನ್ಯಾಚುರಲ್ ಆಗಿ ಪ್ರಕೃತಿ ಕೂಡ ನಮಗೆ ಸಾಕಷ್ಟು ಬಣ್ಣಗಳನ್ನ ನೀಡಿದೆ ವಾಣಿ. ಆ ಬಣ್ಣಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಇತ್ತೀಚಿನ ದಿವಸಗಳಲ್ಲಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಪ್ಪ ಹಾಕಿದ ಹಾಲದ ಮರ ಅಂತ ಹೇಳ್ಬಿಟ್ಟು ನೇಣು ಹಾಕೊಳ್ಳೋದು ಬೇಡ ಅಂತ ಒಂದು ಗಾದೆ ಇದೆ. ಅಂದ್ರೆ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಹಿಂದಿನವ್ರು ಹೇಳೋದು ಸರಿ ಇಲ್ಲ ಅನ್ನೋ ಒಂದು ಮನೋಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮ್ಮ ಹಿಂದಿನವ್ರು ಏನೆಲ್ಲ ಮಾಡಿದ್ರು ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇರ್ತಾ ಇತ್ತು. ಈಗ ಉದಾಹರಣೆಗೆ ಹೇಳೋದಾದ್ರೆ ಶಂಖ ಪುಷ್ಪ ಅಂತೇಳಿ ಒಂದು ಹೂ ಬರುತ್ತೆ ವಾಣಿ, ಅದನ್ನ ಒಂದು 10 ಹೂವನ್ನ ನೀರಿನ ಬಿಸಿನೀರಿಗೆ ಕುದಿಯೋಕ್ ಹಾಕ್ಬಿಟ್ರೆ ಎಷ್ಟು ಕಲರ್ ಬರುತ್ತೆ ಗೊತ್ತಾ, ನೇರಳೆ ಬಣ್ಣ. ಸೊ ನಮ್ಗೆ ಯಾವ ಫುಡ್ ಕಲರ್ ಬೇಡವೇ ಬೇಡ,
1: ಅದ್ರಲ್ಲಿ ಆರೋಗ್ಯಕ್ಕೂ ಎಷ್ಟು ಒಳ್ಳೇದು ಶಶಿ. ಅದ್ರದ್ದು ಎಲ್ಲ
0: ನೀರ್ ಕುಡಿಯೋದ್ರಿಂದ, ಅದರದ್ದು ಹೌದು
1: ಬಿಸಿ ನೀರಿಗೆ ಹಾಕಿ ಅದನ್ನ ಕುಡಿಯೋದ್ರಿಂದ
0: ಮೂತ್ರಕೋಶಕ್ಕೆ ಒಳ್ಳೇದಾಗುತ್ತೆ. ಜೊತೆಗೆ ನಾವು ಅಸಿಡಿಟಿ ಅಂತ ಹೇಳಿ ಕರಿತೀವಲ್ಲ, ಇದಕ್ಕೂ ಕೂಡ ತುಂಬಾ ಒಳ್ಳೇದು. ಸೊ ಈ ರೀತಿಯಾಗಿ ಅದೊಂದೇ ಅಂತಲ್ಲ, ಇಂತಹ ಸಾಕಷ್ಟು ವಿಚಾರಗಳನ್ನ ನಾವು ಹಿಂದಿನವರಿಂದ ಖಂಡಿತವಾಗ್ಲೂ ಕೂಡ ಕಲ್ತ್ಕೊಂಡ್ರೆ ಒಂದಷ್ಟು ಅಡ್ಡ ಪರಿಣಾಮಗಳನ್ನ ನಿಲ್ಲಿಸಬಹುದೇನೋ.
1: ಹೌದು ಶಶಿ. ಅಲ್ಲ ಮತ್ತೆ ಕರೆ ಬಂದಿದ್ರೆ ಸ್ವೀಕರಿಸೋಣ.
0: ಮತ್ತೆ
1: ಇವಾಗ ಜೀವನದಲ್ಲಿ ನಾನು ಒಂದ್ ದೊಡ್ಡ ಕಾರ್ ತಗೊಂಡೆ, ಒಂದ್ ದೊಡ್ಡ ಮನೆ ತಗೊಂಡೆ, ದೊಡ್ಡದ ಏನೋ ಒಂದ್ ತಗೊಂಡೆ ಅನ್ನುವಂಥದ್ದೇ ಇರುತ್ತೆ ಶಶಿ. ಅದ್ರ ಬದಲಾಗಿ ಒಂದು ಅಲ್ಲ ಸಾಧ್ಯ ಇದೆಯೋ ಗೊತ್ತಿಲ್ಲ, ಒಂದ್ ಪ್ರಯತ್ನ ಇರ್ಬೋದಲ್ಲ ಅಂತ. ಒಂದು ಅವರೇ ಒಂದು ಜಮೀನನ್ನ ಖರೀದಿಸುವಂತದ್ದು, ಅವರೇ ಆ ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆದ್ರೆ, ಅಥವಾ ಅದರಿಂದ ಬೇರೆಯವ್ರಿಗೆ ಬೆಳಿತೀವಿ ಅನ್ನುವಂಥವ್ರಿಗೂ ಅವಕಾಶವನ್ನ ಕೊಟ್ರೆ ಅದರಿಂದನೂ ಒಂದು ಉದ್ಯೋಗ ಆಗುತ್ತೆ ಅವ್ರಿಗೆ. ನಾವೇ ಬೆಳೆದಂತ ಭೂಮಿಯಿಂದ ನಾವೇ ಆ ಫಸಲನ್ನ ಪಡೆದ್ವಿ ಅನ್ನುವಂಥ ಖುಷಿನೂ ಇರುತ್ತೆ.
0: ಹೌದು, ಇವಾಗ ಮರಳಿ ಮಣ್ಣಿಗೆ ಅಂತ ಹೇಳಿ ಒಂದು ಕೃತಿ ಇತ್ತು ಶಿವರಾಮ್ ಕಾರಂತರದ್ದು ಅನ್ಕೊಳ್ತೇನೆ. ಇವಾಗ ಏನಾಗ್ತಾ ಇದೆ ಗೊತ್ತಾ ವಾಣಿ, ಮರಳಿ ಹಿಂದಕ್ಕೆ ಅಂತೇಳಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ ನಾವು. ಇವಾಗೆಲ್ಲ ಸೈಟ್ಗಳನ್ನ ಜಾಸ್ತಿ ಜನ ತಗೊಳ್ತಾ ಇದ್ರು, ಈಗ ಹಾಗೆ ಮಾಡ್ತಾ ಇಲ್ಲ. ಸಾಕಷ್ಟು ಜನ ಹೊಲಗಳನ್ನ ಖರೀದಿ ಮಾಡ್ತಾ ಇದ್ದಾರೆ, ಆ ಹೊಲಗಳಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಅದರಲ್ಲಿ ಸಾವಯವ ಬೆಳೆಗಳನ್ನ ಈಗ ನಾವೇನ್ ಮಾತಾಡ್ತಾ ಇದ್ವಿಲ್ಲ, ಈ ರೀತಿಯ ಸಾವಯವ ಬೆಳೆಗಳನ್ನ ಬೆಳೆಯೋದನ್ನ ಮುಂದುವರಿಸಿದ್ರೆ ಮುಂದೊಂದ್ ದಿವಸ ಮತ್ತೆ ನಾವು ಆರೋಗ್ಯವನ್ನ ಸುಧಾರಿಸ್ಕೋಬಹುದು ಅನ್ಸುತ್ತೆ ವಾಣಿ. ಸಾಕಷ್ಟು ನಮ್ಮ ಮನೆ ಮುಂದೆ ಹಿಂದೆ ಜಾಗ ಇರುತ್ತೆ, ಅವನ್ನ ಬೆಳ್ಕೊಳ್ಳೋದಕ್ಕೇನೆ ಒಂದ್ ರೀತಿ ಸೋಮಾರಿತನನೋ ಅಥವಾ ಟೈಮ್ ಸಿಕ್ಕಲ್ವೋ ಗೊತ್ತಿಲ್ಲ ಅಲ್ವಾ. ಮನೇಲೇ ನಾವು ಹಸಿ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ಮತ್ತೆ ಮೊದಲೆಲ್ಲ ಕುಂಬಳಕಾಯಿಗಳು ನೀವು ಹೇಳಿದ್ರಲ್ಲ ತಿಪ್ಪೆ ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅವೇ ಬೀಜಗಳನ್ನ ಬೆಳೀತಾ ಇದ್ರು, ಅವೇ ಹುಟ್ಬಿಟ್ಟು ಸಾಕಷ್ಟು ಪಟ್ಲಕಾಯಿ ಇರಬಹುದು ಅಥವಾ ಕುಂಬಳಕಾಯಿ ಸೋರೆಕಾಯಿ ಇವೆಲ್ಲವೂ ಕೂಡ ಸಿಗ್ತಾ ಇತ್ತು.
1: ಚಪ್ರದವರೇ ಅಂತ ಮನೆ ಮುಂದೆ ಬೆಳೆಸೋರು ಸಾಕಷ್ಟು ಅಲ್ಲ, ಎಷ್ಟು ಸಾಧ್ಯನೋ ಅದನ್ನ ಬೆಳೆಸುವಂತ ಪ್ರಯತ್ನ ಮಾಡಬಹುದಲ್ಲ ಅಂತ. ಅಷ್ಟೇ
0: ಖಂಡಿತವಾಗ್ಲೂ
1: ತಾರಸಿ ತೋಟ ಅಂತ ಮನೆ ಮೇಲ್ಗಡೆ ಬೆಳೆಸುವಂತ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಮನಸ್ಸು ಬೇಕು ಮುಖ್ಯ ಶಶಿ, ನಾವು ಹೇಗ್ ಬೆಳಿತೀವಿ ಅನ್ನೋದು ಮುಖ್ಯನೇ ಆಗುತ್ತೆ.
0: ಹೌದು, ಕುಂಡಲಗಳಲ್ಲೇನೆ ಬೆಳೆಸುವಂತವ್ರು ಕೂಡ ಇದಾರೆ. ಸೊ ಸೊಪ್ಪುಗಳನ್ನ ಸಾಕಷ್ಟು ಬೆಳೀತಾ ಇರ್ತಾರೆ, ಅವ್ರನ್ನೆಲ್ಲ ನೋಡಿದ್ರೆ ಖುಷಿ ಅನ್ಸುತ್ತೆ. ನಾವು ಕೂಡ ಈ ನಿಟ್ಟಿನಲ್ಲಿ ಸಾಗೋಣ ವಾಣಿ, ಬರೀ ಹೇಳೋದಷ್ಟೇ ಅಲ್ಲ.
1: ನಾವು ಬರೀ ಹೇಳೋದಲ್ಲ, ನಮ್ಮ ಮಕ್ಕಳುಗಳಿಗೂ ಇದನ್ನ ನಾವು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ನಾವು ಹೇಳೋ ಒಂದು ಮಾತು ಕೂಡ ಅವ್ರಿಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ನಾಟಿದ್ರೆ ಅದನ್ನ ಸಾರ್ಥಕ ಅನ್ಸುತ್ತೆ. ಹೌದು, ಹೀಗ್ ಮಾಡಬಹುದಲ್ಲ ಅನ್ನುವಂಥದ್ದು.
0: ಹೌದು, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ, ಓಕೆ ವಾಣಿ, ಕರೆಯಲ್ಲಿ ಏನೋ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಹೀಗೆ ಆಹಾರ ಸುರಕ್ಷತೆ ಅನ್ನೋದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರುತ್ತೆ. ಸಾಧ್ಯವಾದಷ್ಟು ಇನ್ ಮುಂದಾದ್ರೂ ಕೂಡ ಜನರು ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳಿ. ಆಹಾರ ಸುರಕ್ಷತೆ ಅನ್ನೋದು ಪ್ರತಿಯೊಬ್ಬರ ವ್ಯವಹಾರವಾಗ್ಲಿ, ಜೊತೆಗೆ ಕ್ರಿಯಾಶೀಲ ಆಧಾರಿತ ಅಭಿಯಾನ ಅನ್ನೋದು ಜಾಗತಿಕ ಆಹಾರ ಸುರಕ್ಷತೆಯ ಒಂದು ಜಾಗೃತಿಯನ್ನು ಕೂಡ ಉತ್ತೇಜಿಸುತ್ತೆ ವಾಣಿ. ಆಹಾರವನ್ನ ಉತ್ಪಾದಿಸೋದಿರಬಹುದು, ಸಂಗ್ರಹಿಸೋದಿರಬಹುದು, ಅದನ್ನ ನಿರ್ವಹಿಸೋದು ಮತ್ತೆ ಸೇವಿಸುವಂತಹ ವಿಧಾನವೂ ಕೂಡ ನಮ್ಮ ಆಹಾರದ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುತ್ತೆ. ನಾನಿಲ್ಲಿ ಒಂದು ವರ್ಡ್ ಅನ್ನ ಬಳಸ್ತೇವೆ ವಾಣಿ, ಸಂಗ್ರಹಿಸೋದು ಅನ್ನುವಂಥದ್ದನ್ನ. ಆ ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಅದು ಹಾಳಾಗಬಾರ್ದು, ಕೆಡಬಾರದು. ಪ್ರತಿಯೊಂದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಇರುತ್ತೆ, ಮನುಷ್ಯನೇ ಹುಟ್ಟಿದ ಮೇಲೆ ಸಾಯಲೇಬೇಕು ಅಲ್ವಾ. ಇನ್ನು ಆಹಾರ ಧಾನ್ಯ ಇರ್ಬೋದು, ಹಾಲಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಬಟ್ ಅದು ಹಾಳಾಗಬಾರ್ದು ಎನ್ನುವ ಕಾರಣಕ್ಕೆ ಸಾಕಷ್ಟು ವಿಷಯುಕ್ತ ರಾಸಾಯನಿಕಗಳನ್ನ ಇವತ್ತು ಬಳಸಲಾಗ್ತಾ ಇದೆ. ಇದು ಒಂದು ವಿಷಾದನೀಯ ಸಂಗತಿ ಅಂತಾನೆ ಹೇಳಬಹುದು ಅಲ್ವಾ.
1: ಬೆಳೆಗಳನ್ನ ಬೆಳೆಯೋದು ಒಂದು ರೀತಿ, ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಬೆಳೆಯನ್ನ ಬೆಳೆಯುವಂತದ್ದು ಒಂದು, ಇನ್ನೊಂದು ಅದನ್ನ ಸಂಗ್ರಹಿಸೋದು ಒಂದು, ಇನ್ನೊಂದು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಒಂದು. ಈ ತರದನ್ನೆಲ್ಲ ನೋಡಿದಾಗ ಶಶಿ ಎಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಜವಾಬ್ದಾರಿ ಇರುತ್ತೆ ಶಶಿ. ಸುಮ್ನೆ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತಲ್ಲ, ಬೇರೆಯವರ ಆರೋಗ್ಯ ಅವ್ರ ಕೈಯಲ್ಲಿರುವಂತದ್ದು ಇರುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಯೋಚನೆ ಮಾಡಬೇಕು.
0: ಓಕೆ ವಾಣಿ, ಇವಾಗ ಸಮಯ ತೋರಿಸ್ತಾ ಇದೆ ನಮ್ಮ ಸ್ಟುಡಿಯೋ ಕ್ಲಾಕ್ 10:30:30 ಅಂದ್ರೆ ಈ ಸಮಯ
1: ನಾವು ಮಾಯಕನ ಕಥೆ ಕೇಳಿಕೊಂಡು ಬರೋಣ.
0: ಹಾಗೇನೆ ನಮ್ಮ ಮಕ್ಕಳು ಕೂಡ ಈ ಕಥೆಯನ್ನ ಕೇಳಿ.
2: ಹಾಯ್ ಮಕ್ಕಳ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಮಾಯಾ

0: ಕೇಳೋದಕ್ಕೆ ಬಂದ್ಬಿಟ್ಟೆ. ಇವತ್ತು ಯಾವ ಕತೆ ಅಂತೀರಾ? ಕೇಳಿ ಮತ್ತೆ. ಕಾಡಲ್ಲಿ ಒಂದಿನ ಒಂದು ಬುಟ್ಟಿ ತುಂಬಾ ಮಾವಿನ ಹಣ್ಣುಗಳನ್ನ ತುಂಬಿಕೊಂಡು ಹೋಗ್ತಾ ಇತ್ತು ಜಿಂಕೆ. ದೂರದಲ್ಲಿ ಒಂದು ಮರದ ಕೆಳಗೆ ಲೇಜಿಯಾಗಿ ಕೂತಿದ್ದ ಒಂದು ಕತ್ತೆ ಬಂದು ಜಿಂಕೆನ, ಏನಿದು, ಎಲ್ಲಿಗ್ ತಗೊಂಡು ಹೋಗಿದ್ಯಾ ಅಂತ ಕೇಳ್ತು. ಈ ವರ್ಷ ನಮ್ ತೋಟದಲ್ಲಿ ತುಂಬಾ ಮಾವಿನ ಹಣ್ಣುಗಳು ಬಂದಿವೆ, ರ್ಯಾಬಿಟ್ಗೆ ಬೇಕು ಅಂತ ಕೇಳಿತ್ತು. ಹಾಗೆ ನಿನ್ನೆ ಅದಕ್ಕೆ ಹಣ ಕೂಡ ಕೊಟ್ಟಿತ್ತು, ಅದಕ್ಕೆ ಕೊಡೋದಕ್ಕೆ ಹೊರಟಿದ್ದೀನಿ ಅಂತೂ ಜಿಂಕೆ. ಅದಕ್ಕೆ ಕತ್ತೆ, ಅಯ್ಯೋ ನೀನ್ಯಾಕೆ ಕಾಲ್ ನೋಯಿಸ್ಕೊಂಡು ಅಷ್ಟ್ ದೂರ ಹೋಗ್ತೀಯಾ, ನಾನು ಅದೇ ಕಡೆ ಹೊರಟಿದ್ದೀನಿ, ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಈ ಬುಟ್ಟಿನ ನಾನ್ ತಗೊಂಡ್ ಹೋಗಿ ರ್ಯಾಬಿಟ್ಗೆ ಕೊಡ್ತೀನಲ್ಲ ಅಂತು. ಆಯ್ತು ಹಾಗೆ ಆಗ್ಲಿ ಅಂತ ಮಾವಿನಕಾಯಿಯ ಬುಟ್ಟಿಯನ್ನ ಕತ್ತೆಯ ಕೈಯಲ್ಲಿ ಕೊಟ್ಟು ಜಿಂಕೆ ಹೊರಟು ಹೋಯ್ತು. ಘಮಘಮಿಸುವ ರಸಭರಿತ ಮಾವಿನ ಹಣ್ಣುಗಳನ್ನ ನೋಡಿ ಕತ್ತೆಗೆ ಬಾಯಲ್ಲಿ ನೀರ್ ತುಂಬಿಕೊಂಡ್ಬಿಡ್ತು. ಹಿಂದೆ ಮುಂದೆ ನೋಡದೆ ಬುಟ್ಟಿಯಲ್ಲಿರೋ ಮಾವಿನ ಹಣ್ಣನ್ನೆಲ್ಲ ಗಬ ಗಬ ತಿಂದು ಆ ಬುಟ್ಟಿ ತುಂಬಾ ಹುಲ್ಲನ್ನ ತುಂಬಿ ತಗೊಂಡ್ ಹೋಗಿ ರ್ಯಾಬಿಟ್ಗೆ ಕೊಡ್ತು. ಆಗ ಹುಲ್ಲನ್ನು ತುಂಬಿದ ಬುಟ್ಟಿನ ನೋಡಿ ಏನಿದು ಅಂತ ಕೇಳ್ತು. ಅದಕ್ಕೆ ಕತ್ತೆ,
1: ಏನೋ ನಂಗ್ ಗೊತ್ತಿಲ್ಲಪ್ಪ, ಜಿಂಕೆ ನಿಂಗೆ ಕೊಡು ಅಂತೂ ಅದಕ್ಕೆ ಕೊಟ್ಟೆ
0: ಅಂತೂ. ರ್ಯಾಬಿಟ್ಗೆ ಕೋಪ ಬಂದು ಮಾವಿನ ಹಣ್ಣು ಕೊಡ್ತೀನಿ ಅಂತ ದುಡ್ಡಿಸ್ಕೊಂಡು ಹೀಗೆ ಮೋಸ ಮಾಡಿ ಹುಲ್ಲು ಕಳಿಸುತ್ತಾ ಆ ಜಿಂಕೆ, ಮಾಡ್ತೀನಿ ಅದಕ್ಕೆ ಅಂತ ರ್ಯಾಬಿಟ್ ಜೋರಾಗಿ ಸಿಂಹರಾಜನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡುತ್ತೆ. ಆಗ ಸಿಂಹರಾಜ ಜಿಂಕೆ, ರ್ಯಾಬಿಟ್ ಮತ್ತು ಡಾಂಕಿ ಅಂದ್ರೆ ಕತ್ತೆ ಈ ಮೂವರನ್ನ ಕರೆಸಿ
1: ಏನಿದೆಲ್ಲ
0: ಅಂತ ಎಲ್ಲರನ್ನೂ ಕೇಳ್ತು. ಅದಕ್ಕೆ ಜಿಂಕೆ, ಏನು ಮಹಾರಾಜ, ನಾನು ಮಾವಿನ ಹಣ್ಣು ಇರೋ ಬುಟ್ಟಿಯನ್ನೇ ಈ ಕತ್ತೆಗೆ ಕೊಟ್ಟಿದ್ದೀನಿ ಅಂತು.
1: ಇಲ್ಲ ರಾಜ, ನಂಗೆ ಹುಲ್ಲು ತುಂಬಿರೋ ಬುಟ್ಟಿಯನ್ನೇ ಕೊಟ್ಟಿದೆ ಈ ಜಿಂಕೆ
0: ಅಂತೂ ಕತ್ತೆ. ನಂಗೂ ಹುಲ್ಲು ತುಂಬಿರೋ ಬುಟ್ಟಿನೇ ಕೊಟ್ಟಿದ್ದಾನೆ ಈ ಕತ್ತೆ ಅಂತೂ ರ್ಯಾಬಿಟ್.
1: ಆಗ ಸಿಂಹ
0: ಎರಡ್ ನಿಮಿಷ ಚೆನ್ನಾಗಿ ಯೋಚನೆ ಮಾಡಿ,
1: ಇದು ಈ ಕತ್ತೆನೇ ಕಳ್ಳ
0: ಅಂತೂ.
1: ಅದಕ್ಕೆ ಕತ್ತೆಗೆ ಶಾಕ್ ಆಗಿ,
0: ಅದು ಹೇಗೆ ಹೇಳ್ತೀರಾ, ನಾನು ಕಳ್ಳ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಇದೆಯಾ
1: ಅಂತೂ ಕೋಪದಿಂದ. ಬಾಯ್ ಮುಚ್ಚು ಕತ್ತೆ, ಹಣ್ಣನ್ನೆಲ್ಲ ತಿಂದು ಮೂತಿ ತೊಳೆಯೋದು ಮರ್ತಿದ್ಯಾ, ನೋಡು ನಿನ್ನ ಮೂತಿ ಸುತ್ತ ನೊಣಗಳು ಹೇಗೆ ಹಾರಾಡ್ತಿವೆ, ಇದಕ್ಕಿಂತ ಸಾಕ್ಷಿ ಬೇಕಾ ನಿಂಗೆ
0: ಅಂತೂ ಲಯನ್ ಹಂಗಂದು ಕತ್ತೆಗೆ ಶಿಕ್ಷೆ ಕೊಡ್ತು. ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡೋನೆ ರಾಜ ಆಗ್ತಾನೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಸಿಂಹನೇ ಕಾಡಿನ ರಾಜ ಆಗಿದ್ದಾನೆ. ನೀವು ಕೂಡ ಲೀಡರ್ ಆಗಿರ್ಬೇಕು, ಯಾರಿಗೂ ಹೆದರದೆ ಟೀಚರ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪಟಪಟನೆ ಉತ್ತರ ಹೇಳ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ನಾನೇ ಕಿಂಗು ನನ್ನ ಕ್ಲಾಸ್ ಅಲ್ಲಿ ಅನ್ನಿಸ್ಬಿಡುತ್ತೆ ಅಲ್ವಾ. ಅದಕ್ಕೆ ಚೆನ್ನಾಗಿ ಓದಿ ಟೀಚರ್ ಹತ್ರ ಸೈ ಅನ್ನಿಸ್ಕೋಬೇಕು. ಓಕೆನಾ? ಮತ್ತೊಂದು ಕತೆ ಹೇಳೋಕೆ ಮುಂದಿನ ಭಾನುವಾರ ಬರ್ತೀನಿ. ಬಾಯ್ ಫ್ರೆಂಡ್ಸ್.
2: ಓಕೆ ವಾಣಿ, ಕತೆ ಹೇಳ್ದವ್ರು ಯಾರು ಗೊತ್ತಾ?
3: ನಮ್ಮ ಡಿ ಆರ್
2: ಶೈಲಜಾ ಅವರು. ಓಕೆ, ಕತೆ ಇಷ್ಟ ಆಗಿರಬಹುದು ನಮ್ಮ
3: ಮಕ್ಕಳಿಗೆಲ್ಲರಿಗೂ. ಕತೆ ಕೇಳಿ ಇಷ್ಟಪಟ್ಟಿರ್ತಾರೆ ಅಂತ ಭಾವಿಸ್ತಾ ಕರೆ ಶಶಿವ್ ನಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ ಅನ್ಸುತ್ತೆ.
4: ಹೌದು.
3: ಓಕೆ, ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
2: ಓಕೆ, ಲಕ್ಷ್ಮೀ ಸಾಗರದಿಂದ. ಹೆಸರು?
3: ಹಿತವಾಗಿ ಮಿತವಾಗಿ ಊಟ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಅವಾಗ್ಲೇ, ಆರೋಗ್ಯಕರ ಊಟ ಮಾಡಿ ಅಂತ.
2: ಜೊತೆಗೆ ಸಿರಿಗೆರೆಯಲ್ಲಿ ಓದ್ತಾ ಇರುವಂತಹ ಹಿತ ಸಾಕಷ್ಟು ವಚನಗಳನ್ನ ಕೂಡ ಹೇಳ್ತಾ ಇದ್ರು ಅಲ್ವಾ?
5: ಹೌದು ಮೇಡಮ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದಾರೆ ಹಿತ ಅವರು? ಹಾಡಪ್ಪ.
5: ಇಂದ್ರ ಯಶಕ್ಕೆ ಧರ್ಮರ ತಾಯತ ಭಜತ ಕುಮತ ವೃಕ್ಷ ಮಮತ ಕಾಮಧೇನವೇ ಧರ್ಮದ ದೀಪ ಹಚ್ಚುಬ ಶಾಂತಿಯ ಬೆಳಕೆ ಚೆಲ್ಲುಬ ನಾರದ ದೀಪ ಹಚ್ಚುಬ ಲೋಕವಾನಿಸುಬ ತುಂಗೆಯ ಚೈತ್ರದಯತಿವರ ನಿನ್ನದು ಸ್ಮರಣೆ ಶರಣು ಶರಣು ಶರಣು ಗುರು ರಾಘವೇಂದ್ರ ಶರಣು ಶರಣು ಶರಣು ಶರಣು ಗುರು ಸಾರ್ವಭೌಮ ಶರಣು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುನಾಮವೇ ಗೋ

0: ಸ್ವಚ್ಛತೆ ಮಂತ್ರಾಲಯ ಮಣ್ಣ ಕಣಗಳಲ್ಲಿ ಮೂಲರಾಮ ನಿನ್ನ ತಂದೆ ನೀನೆ ನಂಬಿ ತಾಯಿ ತಂದೆ ಸತ್ಯದ ದೀಪ ಹಚ್ಚುವ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ತುಂಬುವ ಹನುಮನ ಶಕ್ತಿ ನೀಡುವ ಬೃಂದಾವನದಿ ನೆಲೆಸಿದ ಪೂಜೆ ನಿನಗೆ ಶರಣು ಶರಣು ಶರಣು ಗುರು ರಾಘವೇಂದ್ರ ಶರಣು ಶರಣು ಶರಣು ಶರಣು ಗುರು ಸಾರ್ವಭೌಮ ಶರಣು ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ.
1: ಎಲ್ಲಿಂದ ಎಲ್ಲಿಗೆ ಹೋಯ್ತು ಹಿತನ ಹಾಡು? ಚೆನ್ನಾಗಿತ್ತು ಹಿತ. ಓಕೆ, ಇನ್ನು ಹೆಚ್ಚು ಹಾಡುಗಳನ್ನ ಕಲಿ. ಓಕೆನಾ? ಶಾಲೆ ಪ್ರಾರಂಭ ಆಗಿದ್ಯಾ? ಹೋಗ್ತಾ
0: ಇದ್ದು
1: ಹೌದಾ? ಓಕೆ, ಹೇಗಿದೆ? ಹೊಸ ಫ್ರೆಂಡ್ಸ್ ಗಳು ಬಂದಿದ್ದಾರಾ? ಎಷ್ಟನೇ ತರಗತಿ ಓದ್ತಾ ಇರೋದು ಹಿತ?
0: ಆರನೇ
1: ತರಗತಿ ಓದ್ತಾ ಇರೋದು. ಓಕೆ, ಯಾವ ಸ್ಕೂಲ್ ಅಲ್ಲಿ? ಸಿರಿಗೆರೆಯಲ್ಲಿ ಓದ್ತಾ ಇರೋದಾ? ತರಳುಬಾಳುದ್ರಲ್ಲಿ. ಓಕೆ, ಹೊಸ ಫ್ರೆಂಡ್ಸ್ ಗಳಾಗಿದ್ದಾರ? ಹೇಗಿದೆ ಶಾಲೆ ಈಗ ಹೊಸದಾಗಿ ಹೋಗಿರೋದು, ಆರನೇ ತರಗತಿಗೆ ಹೋಗಿರೋದು? ಚೆನ್ನಾಗಿದೆ. ಪಾಠಗಳೇನು ಸ್ಟಾರ್ಟ್ ಮಾಡಿಲ್ಲ? ಬ್ರಿಡ್ಜ್ ಕೋರ್ಸ್ ಸ್ಟಾರ್ಟ್ ಆಗಿದ್ಯಾ? ಸೇತು ಬಂಧ ಕಾರ್ಯಕ್ರಮ.
2: ಸೇತು ಬಂಧದಲ್ಲಿ ಎಲ್ಲ ಆಗ್ಲೇ ಟೆಸ್ಟ್ ಆಯ್ತಾ? ಅದೇ ಹೇಳ್ಕೊಡ್ತಾರೆ, ಅದೆಲ್ಲ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ಬಿಟ್ಟು ಅದಾದ ನಂತರ ಮತ್ತೆ ಟೆಸ್ಟ್ ಮಾಡ್ತಾರಲ್ವಾ? ಇನ್ನು ಮಾಡಿಲ್ವಾ? ಓಕೆ ಓಕೆ ಹಿತ, ಹೀಗೆ ಕರೆ ಮಾಡ್ತಾ ಇರು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ಓಕೆ ವಾಣಿ, ನಮ್ಮ ಮಕ್ಕಳಿಗೆ ಹಾಡನ್ನೇ ಕೇಳಿಸಿಲ್ಲ ಅಲ್ವಾ, ಒಂದು ಹಾಡನ್ನು ಕೇಳಿಸ್ಬರೋಣ.
1: ಓಕೆ ಶಶಿ.

ಓಕೆ, ಹಾಡನ್ನ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ ವಣಿ, ತೋಳೋಣ. ಹಲೋ, ನಮಸ್ತೆ, ಯಾರಿದು? ಕೀರ್ತನ, ಮೆದಳಿಯಿಂದ ಕೀರ್ತನ. ಓಕೆ ಕೀರ್ತನ, ಟಿಫಿನ್ ಆಯ್ತಾ? ಆಯ್ತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಕೀರ್ತನಾ?

0: O sıra yine anda vardı ya, herhalde birbirine katılsınlar.
1: ಕತೆ ಹೇಳ್ತೀಯಾ?
0: ಹ್ಮ್
1: ಹೇಳಪ್ಪ, ನೆಟ್ವರ್ಕ್ ಸಿಗುವಂತ ಕಡೆ ನಿಂತ್ಕೋ ಆಯ್ತಾ? ಹ್ಮ್ ಹೇಳಪ್ಪ, ಸ್ವಲ್ಪ ಗಟ್ಟಿಯಾಗಿ ಹೇಳು.
2: ಓಕೆನಾ?
0: ಹ್ಮ್ ಸಾವಿರಾರು ಗಿಡ ಮರಗಳು ಇವೆ, ಆದರೆ ಮಾನವ ಕೂಡ ಬೆಳೆದು ನಮ್ಮನ್ನು ನಾಶ ಮಾಡುತ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಫ್ಯಾಕ್ಟರಿಗಳು ಕಟ್ಟಾರು ನಮ್ಮನ್ನು ನಾಶ ಮಾಡುತ್ತಿದ್ದಾರೆ. ಕಷ್ಟವನ್ನು ನಾವು ಹೇಗೆ ಸಹಿಸಲಿ? ದಯವಿಟ್ಟು ನನ್ನನ್ನು ಬೆಳೆಸಿ, ನನ್ನನ್ನು ಗುರಿಸಿ, ನಿಮ್ಮೆಲ್ಲರ ಉಸಿರಾಟ ತೊಂದರೆ ಕೊಡದಂತೆ ಓದಿಕೊಳ್ಳುತ್ತೇನೆ ನಾನು.
1: ಓಕೆ, ಇದರ ಇದೇನಪ್ಪ
2: ನೀತಿ? ಏನು
1: ನೀತಿ? ಓಕೆ ಪರವಾಗಿಲ್ಲ. ಕೀರ್ತನ ಶಾಲೆಗೆ ಹೋಗ್ತಾ ಇದೆಯಾ ಅಲ್ವಾ? ಆಗ್ಲೇ ಶಾಲೆಯಲ್ಲಿ, ನಿಮ್ಮ ಶಾಲೆಯಲ್ಲೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರ? ಏನೇನೆಲ್ಲ ಮಾಡಿದ್ರು? ಪ್ರತಿಯೊಬ್ಬರಿಗೂ ಕೂಡ ಮನೆಯಿಂದ ಒಂದೊಂದು ಸಸಿ ತಗೊಂಬನ್ನಿ ಅಂತ ಹೇಳಿದ್ರ ಅಲ್ವಾ? ಎಲ್ಲ ಶಾಲೆಯಲ್ಲೂ ಕೂಡ ಮಕ್ಕಳಿಂದನೇ ಸಸಿಯನ್ನು ತರಿಸಿ ಮಕ್ಕಳಿನ ಕೈಯಿಂದನೇ ನೆಡುವಂತಹ ಕಾರ್ಯಕ್ರಮ ಕೂಡ ಸಾಕಷ್ಟು ಶಾಲೆಗಳಲ್ಲಿ ನಡೆದಿದೆ ಅಲ್ವಾ? ನೀನ್ ಯಾವ ಸಸಿ ನೆಟ್ಟೆ?
2: ಅಲ್ಲ, ಯಾವ್ದಾದ್ರು ಒಂದಾಗ್ಲಿ ಬಿಡು ಶಶಿ, ಬಿಡಿ ಶಶಿ ಅಲ್ವಾ?
1: ಖಂಡಿತ ಹೋಗಿದ್ದೀನ ಅಲ್ವಾ? ಪ್ರತಿನಿತ್ಯ ಕೈ ಮುಗಿತಾ ಇರ್ತೀವಿ.
2: ಅದು ನಮ್ಗೆ ಹೆಚ್ಚು ಆಕ್ಸಿಜನ್ ಅನ್ನು ಕೊಡುವಂತಹ ಗಿಡ, ತುಳಸಿ ಗಿಡ. ಓಕೆನಾ? ಓಕೆ ಓಕೆ, ಧನ್ಯವಾದ ಕೀರ್ತನ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು.
1: ಓಕೆ ವಾಣಿ, ನಾವು ಸಸಿ ಅಂತ ಇದ್ದ ಹಾಗೆನೆ ತುಳಸಿ ಸಸಿ ಇರ್ಬೋದು ಅಥವಾ ಹೂವಿನ ಗಿಡದ ಯಾವುದೇ ಸಸಿಗಳನ್ನ ಖಂಡಿತವಾಗ್ಲೂ ಕೂಡ ನೆಡಬಹುದು. ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮರಗಳಾಗಿ ಅಂತ ಹೇಳಿ ತೆಗೆದುಕೊಂಡಾಗ ಹಾಗನ್ಸುತ್ತಷ್ಟೇ. ನೀವು ಹೇಳಿದ ಹಾಗೆ ಈ ತುಳಸಿ ಸಸಿನೂ ಕೂಡ ಅದರಿಂದ ಕೂಡ ನಮ್ಗೆ ಸಾಕಷ್ಟು ಮೌಲ್ಯಯುಕ್ತವಾಗಿರುವಂತಹ ಗುಣಗಳನ್ನ ನಾವು ಆ ಸಸ್ಯದಿಂದ ಕಂಡ್ಕೊಳ್ಬಹುದು.
2: ಅಲ್ಲ, ನಾವೆಲ್ಲವೂ ಕೂಡ ಮನುಷ್ಯನ ಸ್ವಾರ್ಥ ಎಷ್ಟಿದೆ ಶಶಿ ಅಲ್ವಾ, ಅವುಗಳು ಬೆಳಿಲಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ನಮ್ಗೇನು ಉಪಯೋಗ ಅನ್ನೋದು
1: ಆಗಿರುತ್ತೆ.
2: ಅಲ್ಲ, ಆದ್ರೂ ಆ ನಿಟ್ಟಿನಲ್ಲಿ ಅದರಿಂದ ನಮ್ಗೆ ಉಪಯೋಗ ಆಗುತ್ತಲ್ವಾ, ಅದನ್ನ ಬೆಳೆಸೋದ್ರ ಜೊತೆಯಿಂದ ಎಲ್ಲಾ ರೀತಿಯಿಂದಲೂ ನಮ್ಗೆ ಉಪಯೋಗ ಇದೆ.
1: ಹೌದು, ಮಕ್ಕಳು ಶಾಲಾ ವಾತಾವರಣದಲ್ಲಿ ಇರೋದ್ರಿಂದ ಅದರಿಂದ ಬೀಸಿದಂತಹ ಗಾಳಿಯಿಂದ ಕೂಡ ಅವರಿಗೆ ಒಳ್ಳೆಯ ಒಂದು ಇಂಥದ್ದು ನಾವು ಏನಂತ ಕರಿತೀವಿ, ನಾವು ಉತ್ತಮವಾಗಿರುವಂತಹ ಆಮ್ಲಜನಕವನ್ನ ಪಡೆಯಬಹುದು ಅಲ್ವಾ? ಮತ್ತೊಂದು ಕರೆ ಇದೆ.
2: ನಮಸ್ತೆ. ನಮಸ್ತೆ, ಯಾರಿದು? ನಾನು ತನುಶ್ರೀ. ಎಲ್ಲಿಂದ ತನುಶ್ರೀ? ಸೊಲ್ಲಾಪುರದ ತನುಶ್ರೀ ಇವರು. ಓಕೆ ತನುಶ್ರೀ, ಟಿಫಿನ್ ಆಯ್ತಾ? ಹೌದು. ಓಕೆ, ಎಷ್ಟನೇ ತರಗತಿ? ನಾಲ್ಕು ಪಾಸ್ ಐದು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ತನುಶ್ರೀ? ಇಂಗ್ಲಿಷ್ ಪೋಯಮ್ ಹೇಳ್ತೀರಾ? ಓಕೆ ಹೇಳಿ.
1: ಓಕೆ, ತುಂಬಾ ಚೆನ್ನಾಗಿತ್ತು ನಿನ್ನ ರೈಮ್ಸ್. ಹಾಗೇನೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರ? ಹೇಗ್ ಮಾಡಿದ್ರಿ? ತಗೊಂಡೋಗಿ ಯಾರ ಕಡೆ ಕೊಟ್ಟೆ?

0: ನಿಮ್ ಮಿಸ್ ಕಡೆ ಕೊಟ್ಟಿಯಾ? ಹೌದಾ?
1: ಈಗ ಜೂನ್ 5ನೇ ತಾರೀಕು ಹಾಕಿದ್ದೀರಿ ಅಲ್ವಾ, ಇವಾಗ ಶನಿವಾರ ಭಾನುವಾರ ರಜಾ, ಭಾನುವಾರ ರಜಾ ಇದೆ ಇವತ್ತು, ನಾಳೆ ಸೋಮವಾರ ಹೋಗ್ತೀರಿ. ನಾಳೆ ಹೋಗ್ಬಿಟ್ಟು ಈಗ ಕೊಟ್ಟಿರೋಂಥ ಗಿಡ ಏನಾಗಿದೆ ಅಂತ ನೋಡ್ಬೇಕು. ಓಕೆನಾ? ಹ್ಮ್, ಮೇಡಮ್ ಕೇಳಬೇಕು, ಮೇಡಮ್ ಆ ಗಿಡ ನಾನು ಕೊಟ್ಟಿದ್ನಲ್ಲ ಎಲ್ಲೂ ಇದೆ, ಎಲ್ಲಿ ಹಾಕಿದ್ರಿ, ಅಥವಾ ನೀನೇ ಹಾಕಿದ್ರೆ ಅದಕ್ಕೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಪೋಷಿಸ್ಬೇಕು. ಓಕೆನಾ? ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ತನುಶ್ರೀ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಲ್ಲಾಪುರನ? ಓಕೆ.
0: ಏನ್ ಟಿಫನ್ ಮಾಡ್ದೆ ತನುಶ್ರೀ? ತಿಂದ್ಯಾ? ಎಷ್ಟು ದೋಸೆ? ಓಕೆ. ಎಣಿಸ್ಲಾರ್ದೆ ಇರೋಷ್ಟು ನಕ್ಷತ್ರ ಅನ್ಕೊಂಡಿದ್ವಿ ನಾವು. ದೋಸೆನೂ ಅಷ್ಟೊಂದು ತಿಂತಾರ ನಮ್ ತನುಶ್ರೀ?
1: ಹೌದು ಶಶಿ.
0: ಆದ್ರೂ ನಮಗೇನೋ ಒಂದು ಕ್ಯೂರಿಯಾಸಿಟಿ ಅಪ್ಪ, ಎರಡು ದೋಸೆ ತಿನ್ಲೋ ಅಥವಾ ಮೂರು ದೋಸೆ ತಿನ್ಲೋ ನಮ್ಮ ತನುಶ್ರೀ ಅಂತ ಹೇಳ್ಬಿಟ್ಟು ಹೇಳಲ್ಲ ಅಲ್ವಾ ನೀನು? ಓಕೆ ತನುಶ್ರೀ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ಇವತ್ತು 11 ಗಂಟೆಗೆ ನಮ್ಮ ನಿಲಯದಿಂದಲೂ ಕೂಡ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸುವಂತಹ ನಾಟಕ ಮರೆಯಲಾಗದ ಮರದವ್ವ. ಮರದವ್ವ ಅಂದ್ರೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ, ಸಾಲು ಮರದ ತಿಮ್ಮಕ್ಕ, ಅವರನ್ನ ಕುರಿತಂತಹ ಒಂದು ನಾಟಕ ಕೂಡ ಪ್ರಸಾರ ಆಗುತ್ತೆ. ನಮ್ಮ ಮಕ್ಕಳು ಅದನ್ನು ಕೂಡ ಕೇಳಲಿ ಅಂತೇಳಿ ಆಶಿಸೋಣ. ಮತ್ತೊಂದು ಕರೆ ಇದೆ.
1: ನಮಸ್ತೆ
0: ಜಯಂತ್.
1: ಬಿಂದಾಸ್ ಜಯಂತ್ ಅವರ?
0: ಹಲೋ ಜಯಂತ್, ಮಾತಾಡ್ಬೇಕಪ್ಪ. ಅಯ್ಯೋ ದೇವ, ನಾವು ಮಾತಾಡ್ತಾ ಇದೀವಿ ಅವಾಗಿಂದ, ಬಾಯಿಗೆ ನಾನ್ ಸ್ಟಾಪ್ ಮಾತಾಡ್ತಾ ಇದೀವಿ ನೋಡು. ನೀನೇನ್ ಮಾಡ್ತಾ ಇದೀಯಪ್ಪ? ಹ್ಮ್, ನೀನೆ ನೀನು 9 ವಲೆಯಿಂದ ಕಾಲ್ ಮಾತಿದೀಯಲ್ಲ, ಅದಕ್ಕೆ ಸಿಕ್ಕಿಲ್ಲ ಕಣೋ. ಅದು ನೀನು ಕರೆಕ್ಟ್ ಆಗಿ 10 ಗಂಟೆಗೆ ಬಂದಿದ್ರೆ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಅಂತ ಸಿಕ್ಬಿಡ್ತಾ ಇತ್ತು. ನೀನು ಅಲ್ಲೇನೆ ಹಾಡ್ ಹಾಡ್ಲಿಕ್ಕೆ ಬಂದ್ಬಿಡ್ತೀಯ, ಅದಕ್ಕೆ ಸಿಕ್ಕಿಲ್ಲ ಗೊತ್ತಾ ಅದು ಲೈನು. ಹಲೋ ಮಸಾಲ ದೋಸೆ. ಹೂನಪ್ಪ, ನಾನ್ ಕೇಳಿಸ್. ಹೌದು ಹೌದು, ನಿಜ, ನೀನ್ ತುಂಬಾ ಜಾಣ ಇದೆಯಾ ಕಣೋ ಹಾಡಲ್ಲಿ.
1: ಸ್ಕೂಲ್ ಸ್ಟಾರ್ಟ್ ಆಯ್ತಾ ಜಯಂತ್ ಅವ್ರಿಗೆ? ಯಪ್ಪ, ಬೇಡಿಕೆಯ ಗಾಯಕ ಆಗ್ಬಿಟ್ಟಿದಾರಲ್ಲಪ್ಪ ನಮ್ ಜಯಂತ್, ಎಲ್ಲಿ ನೋಡಿದ್ರು ಹಾಡ್ ಹೇಳೋದ್ರಲ್ಲಿ ಫೇಮಸ್. ಹೌದ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಜಯಂತ್? ಏನ್ ಜಯಂತ್?
0: ನೀನ್ ಮಾತಾಡ್ಸದು? ಓ, ನೀನ್ ಮಾತಾಡೋ ಸ್ವೀಟ್ ಆಗಿರುತ್ತೆ ಅಂತ
1: ನಾವು ಅಂತೀವಿ. ಜಯಂತ್ ಮಾತಾಡೋ ಸ್ವೀಟ್ ಆಗಿರುತ್ತೆ, ಮಸಾಲ ದೋಸೆ ತರ ಕ್ರಿಸ್ಪಿ ಆಗಿರುತ್ತೆ.
0: ಅಲ್ಲ, ಇವತ್ತು ಗೊತ್ತಾಯ್ತೇನೋ, ನಾವ್ ಯಾವಾಗ್ಲೂ ಹೇಳ್ತಿರ್ತೀವಲ್ವಾ ನೀನ್ ತುಂಬಾ ಚಂದ ಮಾತಾಡ್ತೀಯ ಅಂತ.
1: ಹೌದಪ್ಪ, ಗೊತ್ತು, ನೀವು ಫೇಮಸ್ ಜಯಂತ್ ಅಂತ ಬಿಸಿ ಇರ್ತೀರಿ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ನೀವು?
0: ಅಲ್ಲಪ್ಪ, ಈಗ 8ನೇ ತರಗತಿ ಓದ್ತಾ ಇದೀಯೋ ನೀನು? ಥರ್ಡ್ ಸ್ಟ್ಯಾಂಡರ್ಡ್?
1: ಥರ್ಡಾ? ಓಹೋ, ಬಹಳ ಥರ್ಡ್ ಸ್ಟ್ಯಾಂಡರ್ಡ್ ಶಶಿ, ನಾವು ಗಂಭೀರವಾಗಿ ಮಾತಾಡ್ಬೇಕು ಇವಾಗ. ಓಕೆ ಜಯಂತ್ ಅವ್ರ, ಇವತ್ತಿನ ಕಾರ್ಯಕ್ರಮ ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಅಪ್ಪ. ಇವಾಗ ಹಾಡಿ ಯಾವುದು ಏನ್ ಹೇಳ್ತೀರಿ ಇವಾಗ ಕಾರ್ಯಕ್ರಮದಲ್ಲಿ? ಓಕೆ, ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಿ?
0: ಅಲ್ವಾ, ಮತ್ತೆ ಪದ್ಯ ಕಲ್ತ್ರೆ ನಿಂಗೂ ಯೂಸ್ ಆಗುತ್ತೆ ಕಣಪ್ಪ, ಆಯ್ತಾ?

0: ಹೇಳು. ಆಯ್ತು ಹಳೇದೇ ಹೇಳೋ, ಪರವಾಗಿಲ್ಲ.
1: ಸೆಕೆಂಡ್ ಸ್ಟ್ಯಾಂಡರ್ಡ್ ಹೇಳು, ನಾವೇನ್ ಬೇಜಾರಾಗೋದಿಲ್ಲ. ಹೇಳು ಪುಟ್ರ.
2: ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ತೊಟ್ಟೋರಿ ಉರುಳಂತ ಪಾದ ಬಳಿ ನಡೆದನು. ಕಸ್ತೂರಿ ಸಂಜೆಯಲ್ಲಿ ದಾರಿತು ನೀರಿಗೆ ತುತ್ತು ಮಾಡಿ ಗಂಟಲು ಕಟ್ಟಿತು ನೀರು ಓಡಿ ಸರಿಗ ಬಂದನು. ಮೂರ್ನಲ್ಲು ನೋಡಿದ್ದನು ಬಾಳನು ಮಾಡಿದ್ರು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೋರಿ ಒಬ್ಬರಾಯ್ತು, ಬಣ್ಣದ ತುತ್ತೋರಿ ಯಾರಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು.
0: ಅಲ್ಲಪ್ಪ ಹಾಡಾದ್ರೆ ಎಷ್ಟು ಚಂದ ರಾಗವಾಗ ಹಾಡ್ತೀಯ. ಪದ್ಯನೇ ಯಾಕೋ ಹೀಗ ಹಾಡ್ತೀಯ ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂತ ಅಲ್ವಾ? ಹೌದಾ, ಸರಿ. ನಿನಗೆ ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ? ಕನ್ನಡ ಮತ್ತೆ ಎಲ್ಲ ಸಬ್ಜೆಕ್ಟ್. ಹೌದಾ, ಓಕೆಪ್ಪ.
1: ಇರ್ಲಿ ಪಪ್ಪ, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಜಯಂತ್, ನೀನ್ ಹೆಂಗ್ ಕಲ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಪದ್ಯ ಹೇಳ್ದೆ ಅಲ್ವಾ?
0: ನಾವು ಹೇಳೋದನ್ನೆಲ್ಲ ನೀನೇ ಹೇಳ್ಬಿಡ್ದಿಯ ಕಣ ಅಲ್ವಾ? ಓಕೆ ಕನ್ನಡ ಅಭಿಮಾನಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ, ಓಕೆಪ್ಪ. ಓಕೆ ವಾಣಿ, ನಮ್ ಜಯಂತ ಬಂದ ಲೈನಿಗೆ ಅಂದ್ರೆ
1: ನಮ್ಗೂ ಒಂಥರ ಖುಷಿನೇ
0: ಅಲ್ವಾ? ಜೊತೆಗೆ ನನಗೆ ಇವಾಗ ಒಂದು ನೆನ್ಪಾಗ್ತಾ ಇದೆ, ಏನ್ ಗೊತ್ತಾ, ಒಂದು ಜೋಕ್ ನೆನ್ಪಾಗ್ತಾ ಇದೆ. ಕನ್ನಡ ಅಭಿಮಾನಿ ಅಂದೆ ಅಲ್ವಾ, ಟೀಚರು ಶಾಲೆಯಲ್ಲಿ ನಮ್ ಜಯಂತ್ ಅಂತವನಿಗೆ ಕೇಳ್ತಾರೆ, ಏನಪ್ಪ ನಿಜವಾಗ್ಲೂ ಕನ್ನಡ ಅಭಿಮಾನಿ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು. ಅವಾಗ ನಮ್ ಕನ್ನಡ ಅಭಿಮಾನಿ ಏನ್ ಹೇಳ್ತಾನೆ ಹೇಳಿ, ಇಂಗ್ಲಿಷ್ ಅಲ್ಲಿ ಫೇಲ್ ಆದವರೆಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು ಮೇಡಮ್.
1: ಕನ್ನಡ ಅಭಿಮಾನಿ, ಕನ್ನಡದ ಕಂದಗಳು.
0: ಮತ್ತೊಂದ್ ಕರೆ ಇದೆ ವಾಣಿ. ಹಲೋ,
1: ನಮಸ್ತೆ. ನಮಸ್ತೆ, ಯಾರಿದು? ಚಿರಂಜೀವಿ. ಎಲ್ಲಿಂದ ಚಿರಂಜೀವಿ? ಚಿರಂಜೀವಿ ದಾವಣಗೆರೆಯಿಂದ. ಎಷ್ಟನೇ ತರಗತಿ ಓದ್ತಾ ಇರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಇವತ್ತಿನ ಮೊದಲನೇ ಬಾರಿನ ಕರೆ ಮಾಡ್ತಾ ಇರೋದು ಚಿರಂಜೀವಿ? ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಚಿಣ್ಣರ ಕಲರವ ಕಾರ್ಯಕ್ರಮನ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಿ?
0: ಹಲೋ ಚಿರಂಜೀವಿ, ಈ ಕಡೆ ಮಾತಾಡು ಪುಟ್ಟ. ಇವತ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಹೇಳಪ್ಪ.
3: ಷಟ್ ಕೃಪಯಾ ವದ ಅಷ್ಟಂ ಪುನರ್ಮಿಲನಂ ನವ ನಮಸ್ತೆ ದಶ ರಾಮ್.
0: ಓಕೆ ಚಿರಂಜೀವಿ, ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ, ಮಕ್ಕಳ ಕಾರ್ಯಕ್ರಮನ? ಓಕೆ, ಮತ್ತೆ ಪ್ರಯತ್ನ ಮಾಡ್ತಾ ಇರ್ಲಿಲ್ವಾ ಇಷ್ಟು ದಿವಸ ಚಿರಂಜೀವಿ? ಸಿಗ್ತಾ ಇರ್ಲಿಲ್ವಾ ಲೈನು? ನಿಮ್ ಶಾಲೆಯಲ್ಲೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿದ್ರ? ಹೇಗೆಲ್ಲ ಆಚರಣೆ ಮಾಡಿದ್ರಿ ಚಿರಂಜೀವಿ ನಿಮ್ ಶಾಲೆಯಲ್ಲಿ?

0: ಪ್ಲಾಂಟ್ ತಗೊಂಡೋಗಿದ್ರಾ? ಯಾವ ಪ್ಲಾಂಟ್ ತಗೊಂಡೋಗಿದ್ದೆ? ತುಳಸಿ ಸಸ್ಯವನ್ನ ತಗೊಂಡೋಗಿದ್ದೆ. ಓಕೆ, ಸರಿ ಆಯ್ತು ಚಿರಂಜೀವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ಇವತ್ತು ನಮ್ಮ ಮಕ್ಕಳೊಂದಿಗೆ ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಅಲ್ವಾ
1: ಶಶಿ?
0: ಅವರ ಧ್ವನಿ ಕೂಡ ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಮ್ಮ ಕೇಳಗರಿಗೆ ನಮ್ಮ ಕಾರ್ಯಕ್ರಮ ಹೇಗ್ ಬಂತು ಅಂತ ಹೇಳ್ಬಿಟ್ಟು ಅವರೇ ತಿಳಿಸ್ಬೇಕು.
1: ಹೌದು ಶಶಿ ಅಲ್ವಾ, ಅವ್ರ ಸಂದೇಶಗಳು ಕೂಡ ನಮ್ಗೆ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳ ಕಾರ್ಯಕ್ರಮ ಅಂತಂದಾಗ ಮಕ್ಕಳುಗಳು ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಪ್ರೋತ್ಸಾಹದ ನುಡಿಗಳನ್ನ ಅಲ್ಲ ಸಾಕಷ್ಟು ಕೆಲವರು ಸಂದೇಶಗಳನ್ನ ಕಳಿಸಿರ್ತಾರೆ ಶಶಿ.
0: ಹೌದು, ಈಗಾಗಲೇ ಒಂದು ಸಂದೇಶ ಕೂಡ ಬಂದಿದೆ ವಾಣಿ. ಸಿರಿಗೆರೆಯಿಂದ ಸಿದ್ಧಲಿಂಗ ಮೂರ್ತಿ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಆಹಾರ ಮತ್ತು ಅದರ ಬಣ್ಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀರಿ, ಮತ್ತೆ ಆಹಾರ ಆರೋಗ್ಯಕರ ಕುಟುಂಬ ಕೂಡ ಸಮಾಜದ ಅವಿಭಾಜ್ಯ ಅಂಗವಲ್ಲವೇ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಕೇಳ್ತಾ ಇದ್ದಾರೆ.
1: ಹೌದು,
0: ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ.
1: ಕಾರ್ಯಕ್ರಮ ಕೇಳಿ ಪ್ರತಿಕ್ರಿಯಿಸಿದ
0: ನಾವು ಮಾತನಾಡಬೇಕಾದ್ರೆ ಚರ್ಚೆ ಚೆನ್ನಾಗಿ ಬಂತು ಅಂದ್ರೆ ಅವಾಗ ಸ್ಪಷ್ಟವಾಗಿ ಕೇಳಿದೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ನಮ್ಮ ಮಕ್ಕಳೊಂದಿಗೆ ನಾವು ಮಾತನಾಡಬೇಕಾದ್ರೆ ಹೇಗಿತ್ತು ಅನ್ನೋದನ್ನ ಕೂಡ ಅವ್ರ ಸಂದೇಶದ ಮುಖಾಂತರವಾಗಿ ತಿಳಿಸ್ಲಿ. ಇನ್ನೊಂದು ಕರೆಯನ್ನ ತೆಗೆದುಕೊಳ್ಳುವಂತ ಕಾಲಾವಕಾಶ ಇದೆ, ತೆಗೆದುಕೊಳ್ಳೋಣ.
2: ನಮಸ್ತೆ,
1: ವಿನಾಯಕ ಚೋರ್ನೂರಿಂದ. ಓಕೆ ವಿನಾಯಕ್, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟು ದಿವಸ? ಕರೆನೆ ಮಾಡಿರ್ಲಿಲ್ವಲ್ಲ? ನಿಮ್ ಬಿಸಿ ಇದ್ರ ರಜದಲ್ಲಿ?
0: ಯಾಕೆ ವಿನಾಯಕ್ ಅವರು ಇವತ್ತು ನಮ್ ಜೊತೆ ಮಾತನಾಡೋದಕ್ಕೆ ನಾಚ್ಕೊಳ್ತಾ ಇದ್ದೀರಿಲ್ಲ? ಟಿಫನ್ ಆಗಿಲ್ವಾ ವಿನಾಯಕ್ ಅಂದು? ನಮ್ದು ಕೂಡ ಆಯ್ತು. ಏನ್ ಟಿಫನ್ ಮಾಡಿದ್ರಿ? ರೊಟ್ಟಿ. ನೋಡಿ, ರೊಟ್ಟಿ ತಿಂದ್ರೆ ಎಷ್ಟು ಗಟ್ಟಿಯಾಗಿ ಮಾತನಾಡ್ಬೇಕು ಹೇಳಿ. ಇವತ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ ಹೇಳಿ. ಇನ್ನೇನು ಆಗಸ್ಟ್ ಕೂಡ ಬರ್ತಾ ಇದೆ, ಈಗ್ಲೇನೆ ರಾಷ್ಟ್ರಧ್ವಜದ ಬಗ್ಗೆ ಭಕ್ತಿಯನ್ನ ವ್ಯಕ್ತಪಡಿಸಿದ್ದೀಯಾ? ಓಕೆ, ನಿಮ್ಮ ಊರಿನ ಕಡೆ ಅಂದ್ರೆ ನಿಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಹೇಗೆಲ್ಲ ಆಚರಣೆ ಮಾಡಿದ್ರಿ ವಿಶ್ವ ಪರಿಸರ ದಿನಾಚರಣೆಯನ್ನ ವಿನಾಯಕ? ಹ್ಮ್, ಮತ್ತೆ ಪ್ರಬಂಧ ಸ್ಪರ್ಧೆ ಏನಾದ್ರೂ ಇತ್ತ? ಇಟ್ಟಿರ್ಲಿಲ್ಲ. ಓಕೆ ವಿನಾಯಕ, ಹೀಗೆ ಕರೆ ಮಾಡ್ತಾ ಇರು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಶಶಿ, ಇನ್ನು ಈ ಜೂನ್ ತಿಂಗಳಲ್ಲಿ ನಾವು ಈ ವಾರದಲ್ಲಿ ಯಾವ್ಯಾವ ವಿಶೇಷತೆ ಇದೆ ಅಂತ ನೋಡೋದಾದ್ರೆ ಶಶಿ, ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿನ ಆಚರಣೆ ಮಾಡಿದ್ವಿ, ಇನ್ನು ನಾಳೆ ಬಂದ್ಬಿಟ್ಟು ವಿಶ್ವ ಸಾಗರ ದಿನವನ್ನ ಆಚರಿಸಲಾಗ್ತಾ ಇದೆ. ಹಾಗೆ ಜೂನ್ 12ರಂದು ಬಾಲಕಾರ್ಮಿಕ ವಿರೋಧಿ ದಿನವನ್ನ ಆಚರಿಸಲಾಗ್ತಾ ಇದೆ. ಹಾಗೆ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಮುಂದಿನ ವಾರ ನಾವು ಅದರ ಬಗ್ಗೆ ಮಾತಾಡೋಣ. ಇನ್ನು ಜೂನ್ 12 ಬಾಲಕಾರ್ಮಿಕ ವಿರೋಧಿ ದಿನ ಅನ್ನುವಂಥದ್ದಿದೆ ಶಶಿ. ಸಾಕಷ್ಟು ಅದೇ ಹೇಳಿದ್ವಲ್ಲ, ನಾವು ಬೆಳೆದಂತ ಪರಿಸರ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಸಿಕ್ಕಂತಹ ವಾತಾವರಣ ಮತ್ತೆ ಸಂಸ್ಕಾರದ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ ಶಶಿ.
0: ಹೌದು, ಖಂಡಿತವಾಗ್ಲು. ಇವಾಗಂತೂ ತುಂಬಾನೇ ಪ್ರೋತ್ಸಾಹ ಕೊಡ್ತಾರೆ ಅದ್ರ ಬಗ್ಗೆ. ಗರ್ಭ ಸಂಸ್ಕಾರ ಅಂತ ಹೇಳ್ಬಿಟ್ಟು, ಇನ್ನು ತಾಯಿ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಗರ್ಭ ಸಂಸ್ಕಾರ ಅಂತ ಹೇಳಿ ಶುರು ಆಗ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮಕ್ಕಳಿಗೆ ನಾವು ಉತ್ತಮ ಸಂಸ್ಕಾರವನ್ನ ಕೊಡೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಸಾಕಷ್ಟು ಮಕ್ಕಳ ರಕ್ಷಣಾಧಿಕಾರಿಗಳು ಇರ್ತಾರೆ, ಕಾನೂನಿನ ಸಪೋರ್ಟ್ ಇದೆ, ಎಲ್ಲವೂ ಕೂಡ ಇದ್ರೂ ಕೂಡ ಮಕ್ಕಳು ಇವತ್ತು ಬಾಲಕಾರ್ಮಿಕರಾಗ್ತಾ ಇದ್ದಾರೆ ಅಲ್ವಾ? ಇದಕ್ಕೆ ಕಾರಣಗಳು ಸಾಕಷ್ಟು, ಮತ್ತೆ ಇದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಅನೇಕ. ಸೊ ಹಾಗಾಗ್ಬಿಟ್ಟು ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು, ಜಾಗೃತಿಯನ್ನ ಮೂಡಿಸ್ಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಬಾಲಕಾರ್ಮಿಕರ ವಿರೋಧಿ ದಿನವನ್ನ ಆಚರಣೆ ಮಾಡಲಾಗುತ್ತೆ ವಣಿ.
1: ಹೌದು ಶಶಿ, ನಿನ್ನೆ ಅರಳಿದ ಹೂಗಳು ಮಾಲಿಕೆಯಲ್ಲಿ ಕೂಡ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರು ಕೂಡ ಈ ಮಕ್ಕಳ ಬೆಳವಣಿಗೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ತಗೊಳ್ಬೇಕಾದಂತಹ ಯಾವ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು, ಅವರ ಹೇಗೆ ದಿನಚರಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಗ್ಗೆ ಹೇಳಿದ್ರು. ಅಂದ್ರೆ ಮಕ್ಕಳ ಬೆಳವಣಿಗೆಗೆಯಲ್ಲಿ ಅದೆಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ.
0: ಹೌದು, ಖಂಡಿತವಾಗ್ಲೂ ಕೂಡ ಈ ಬಾಲಕಾರ್ಮಿಕರಾಗೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರುತ್ತವೆ. ಮನೆಯಲ್ಲಿ ಬಡತನ ಇರಬಹುದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಆದ್ರೂ ಕೂಡ ಒಂದ್ರಿಂದ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗಿನಿಂದ 6 ವರ್ಷದವರೆಗೆ ನಾವು ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀವಲ್ಲ

0: ಇದು ಲೈಫ್ ಲಾಂಗ್ ಅಂದ್ರೆ ಜೀವನ ಪರ್ಯಂತ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಸಾಕಷ್ಟು ಉತ್ತಮ ರೀತಿಯ ಸಂಸ್ಕಾರವನ್ನ ಕೊಡ್ಲಿ, ನಮ್ಮ ಮಕ್ಕಳು ಉತ್ತಮ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳಿ. ಸಂಸ್ಕಾರ ಅಂತ ಆಗಿದೆ. ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು, ಸಾಕಷ್ಟು ಬಾರಿ ನಾವು ಬಸ್ಸಲ್ಲಿ ಅಥವಾ ಎಲ್ಲಾದ್ರೂ ನೋಡ್ತಾ ಇರ್ತೀವಿ, ಒಂದಷ್ಟು ದೊಡ್ಡವರೇ ಇರ್ತಾರೆ, 6ನೇ ಕ್ಲಾಸ್ 9ನೇ ಕ್ಲಾಸ್ ವರ್ಗೂ ಓದ್ತಾ ಇರ್ತಾರೆ ಮಕ್ಕಳು. ಯಾರಿಗಾದ್ರೂ ಕಾಲ್ ಟಚ್ ಆಯ್ತು ಅಂದ್ರೆ ಕಾಲಲ್ಲಿ ತುಳಿದ್ರು ಕೂಡ ಒಂದು ನಮಸ್ತೆ ಮಾಡಬೇಕು ಅನ್ನುವಂತಹ ಒಂದು ಸಂಸ್ಕಾರವನ್ನ ಕೂಡ ನಾವು ಮರಿತಾ ಇದ್ದಾರೆ ಮಕ್ಕಳು.
1: ಮತ್ತೆ ವಯಸ್ಸಾದವ್ರು ನಿಂತಿರ್ತಾರೆ, ಅಟ್ಲೀಸ್ಟ್ ಆಗುತ್ತೆ ಶಶಿ, ಚಿಕ್ಕ ಮಕ್ಕಳು ನಮಗೆ ಸೀಟ್ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ನಿಂತು ಅವ್ರಿಗೆ ಬಿಟ್ಕೊಡದೆ ಇರುವಂತ ಬೇಡ
0: ಮನಸ್ಥಿತಿ ಬೇಡ.
1: ಮತ್ತೆ ಫೋನ್ ಅಲ್ಲಿ ಮಾತಾಡುವಂತದ್ದು, ಯಂಗ್ಸ್ಟರ್ಸೇ ಆಗಿರುವಂತದ್ದು, ಅವ್ರಿಗೆ ಮೊಬೈಲ್ ಚಿಕ್ಕ ವಯಸ್ಸಿನಲ್ಲಿ ಮೊಬೈಲ್ ಕೊಡಿಸುವಂತದ್ದು ಎಷ್ಟು ಹಾನಿ ಅಂದ್ರೆ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡದೆ ಮಾತಾಡುವಂತದ್ದು,
0: ಅದ್ರ ಬಗ್ಗೆ ಲಕ್ಷ್ಯನೇ ಇರೋದಿಲ್ಲ, ಅಂತರ್ಗತರಾಗ್ಬಿಟ್ಟಿರ್ತಾರೆ, ತಮ್ಮನ್ ತಾವು ಮರೆತು ಅದರೊಳಗೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಸೊ ಇಂಥ ರೀತಿಯ ಅಭ್ಯಾಸಗಳನ್ನ ಅವರೆಲ್ಲರೂ ಕೂಡ ಬಿಡ್ಲಿ ಅಂತೇಳಿ ನಾವು ಆಶಿಸೋಣ. ಸಮಯ ಕೂಡ ಮೀರ್ತಾ ಇದೆ. ಈ ಹೊತ್ತಿನ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾಟಿ ಹಾಗೂ ಕರ್ಣಂ ವಾಣಿ, ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ ಹಾಗೂ ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹೆಡ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕಣ್ಣವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 11:38.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಚಿತ್ರದುರ್ಗ. ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸುವ ನಾಟಕ ಮರೆಯಲಾಗದ ಮರದವ್ವ.
1: ಹೊಸದುರ್ಗದ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸುತ್ತಿರುವ ನಾಟಕ ಮರೆಯಲಾಗದ ಮರದವ್ವ. ರಚನೆ ಹಾಗೂ ನಿರ್ದೇಶನ ಶ್ರೀ ಹೆಚ್ ಎಸ್ ನವೀನ್ ಕುಮಾರ್ ಹೊಸದುರ್ಗ. ಸಂಗೀತ ಸಹಕಾರ ಶ್ರೀ ವಿಜಯ್ ಕುಮಾರ್, ಶ್ರೀ ಸುಬ್ರಹ್ಮಣ್ಯ ಹಾಗೂ ಶ್ರೀಮತಿ ಶೋಭಾ.
2: ಅಯ್ಯೋ, ಏನ್ ಹಾಳಾದ್ ಬಿಸ್ಲೋ ಏನೋ. ಇಲ್ಲಿ ಕುತ್ಕೊಳ್ಳೋಣ ಅಂದ್ರೆ ಒಂದೆಡ್ ಮರಗಳು ಕಾಣಿಸ್ತಿಲ್ಲ. ಅಲ್ಲೆಲ್ಲೋ ದೂರದಲ್ಲಿ ಒಂದೆಡ್ ಮರಗಳು ಕಾಣ್ತಾ ಇದಾವೆ. ಅಲ್ಗೆ ಹೋಗ್ತೀನಿ. ಅರೆ, ಅಲ್ಲೊಂದಿಬ್ರು ಮಕ್ಳ ತರ ಕಾಣಿಸ್ತಾ ಇದೆ. ಅವ್ರನ್ನೇ ಮಾತಾಡ್

0: ನಾಳೆಗ್ ರಜಾನಾ? ಹೊರ್ಗಡೆ ಆಡೋದಕ್ ಬಂದಿದ್ದೀರಾ?
1: ಹ್ಞೂ ಅಜ್ಜಿ, ಮನೇಲಿ ಕೂತು ಕೂತು ಬೇಜಾರಾಗ್ತಿತ್ತು. ನಮ್ಮಪ್ಪ 3 ಹೊತ್ತು ಮೊಬೈಲಲ್ಲಿ ಅದೇನೋ ಮೀಟಿಂಗು ಮೀಟಿಂಗು ಅಂತಿರುತ್ತೆ.
2: ನಮ್ಮಮ್ಮ 3 ಹೊತ್ತು ಸೀರಿಯಲ್ಲು ನಾ ರಿಪೀಷನ್ ನೋಡ್ತಿರೋದೆ.
0: ಅಯ್ಯೋ ಹೌದಾ, ಮಕ್ಳ ಜೊತೆ ಆಟ ಆಡಕ್ ಬರ್ದೆ ಮನೆಯಲ್ಲೇ ಕೂತು ಏನು ಕೀ ರೀತಿ ಕೆಲ್ಸಕ್ ಬರ್ದಿರೋದ್ನೆಲ್ಲ ನೋಡ್ತಾ ಕೂತಿರ್ತಾರೋ ಏನು? ಇವ್ರು ಹೀಗೆ ಮಾಡಿದ್ರೆ ಅವ್ರ ಮಕ್ಕಳು ಹಾಗೆ ಮಾಡಲ್ವೇ? ನಾವ್ ಹೇಗಿರ್ತೀವೋ ಹಾಗೆ ನಮ್ಮ ಮಕ್ಳು. ಮಕ್ಳ ಇಲ್ಲಿ ಬನ್ನಿ, ಆ ಮರ ಕೆಳಕ್ ಕೂತ್ಕೊಂಡ್ವಾ, ನಾನ್ ನಿಮಿಗೊಂದ್ ಕತೆ ಹೇಳ್ತೀನಿ.
1: ಕತೆನಾ? ಕೇಳಕ್ ತುಂಬಾ ಚೆನ್ನಾಗಿರುತ್ತೆ, ನಂಗ್ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ.
2: ನಂಗೂ ಅಷ್ಟೇ, ಆದ್ರೆ ಕತೆ ಹೇಳೋರು ಯಾರು ಇಲ್ಲ.
1: ಅಜ್ಜಿ ಅಜ್ಜಿ, ಯಾವ ಕತೆ ಹೇಳ್ತೀಯ ಅಜ್ಜಿ?
0: ಬನ್ನಿ ಮಕ್ಳ, ನಾನ್ ನಿಮಗೆ ಮರ್ದವ್ವನ್ ಕತೆ ಹೇಳ್ತೀನಿ.
3: ಮರ್ದವ್ವನ? ಹಾಗಂದ್ರೆ ಯಾರಜ್ಜಿ?
0: ಮರ್ದವ್ವ ಅಂದ್ರೆ ಮರಗಳ ತಾಯಿ ಅಪ್ಪ.
1: ಏನಜ್ಜಿ, ಮರಕ್ಕೂ ಅಪ್ಪ ಅಮ್ಮ ಇರ್ತಾವ? ಸುಮ್ನೆ ರೀಲ್ ಬಿಡ್ಬೇಡ.
0: ಹೌದ್ರಪ್ಪ, ಇದು ಸುಳ್ಳೇನೋ ಅನಿಸುವ ನಿಜ್ವಾದ ಕತೆ. ಸಾಲು ಮರದ ತಿಮ್ಮಕ್ಕ ಅನ್ನೋ ಪುಣ್ಯಾದ ಗಿತ್ತಿಯ ಕತೆ. ಹೇಳ್ತೀನಿ

0: ತಿಮ್ಮಕ್ಕ ಜನರೆಲ್ಲ ನನ್ನ ಪಿರೂತಿಯಿಂದ ಸಾಲು ಮಾಡಿದ ತಿಮ್ಮಕ್ಕ ಅಂತ ಕರೀತಾರೆ. ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಗುಬ್ಬಿನಾಗೆ. ನನ್ನಪ್ಪ ಚಿಕ್ಕರಂಗಯ್ಯ ಕೋಲ್ಗಣಿಲಿ ದಿನ್ಗೂಲಿ ಮಾಡ್ತಿದ್ರು. ನಾನು ಯಾವ ಸ್ಕೂಲ್ಗೂ ಹೋಗಿರ್ಲಿಲ್ಲ, ಒಂದ್ ಅಕ್ಷರನು ಕಲ್ತಿರ್ಲಿಲ್ಲ. ನನ್ಗೆ 14-15 ವಯಸ್ಸಿರ್ಬೋದು. ಆಗ್ಲೇ ನನ್ನ ಹೆತ್ತವರು ನನ್ನ ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರ್ ಜೊತೆ ಮದ್ವೆ ಮಾಡಿಸಿದ್ರು.
1: ಅಜ್ಜಿ ಅಜ್ಜಿ ಅವ್ರ ಏನ್ ಮಾಡ್ತಿದ್ರು?
2: ನಾನು ದನ ಕಾಯ್ತಿದ್ದೆ.
0: ಅದ್ಯಾಕ್ರೋ ಹಂಗ್ ನಗ್ತೀರಾ? ದನ ಕಾಯೋದು ಒಂದ್ ಕೆಲ್ಸ ತಾನೆ. ಕಾಯ್ಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿಲ್ವಾ? ನಮ್ಗೆ ಎಷ್ಟು ವರ್ಷಗಳಾದ್ರೂ ಮಕ್ಕಳೇ ಆಗ್ಲಿಲ್ಲ.
2: ಅದಕ್ಕೆ ನಾವು ನಮ್ಮೂರ ತುಂಬಾ ಇದ್ದ ಆಲದ ಮರಗಳನ್ನ ನಮ್ ಮಕ್ಕಳನ್ ತಿಳ್ಕೊಂಡು ಆರೈಕೆ ಮಾಡಿದ್ವಿ.
0: ಹೀಗೆ ನಮ್ ಮಕ್ಳ ತರ ಇರೋ ಈ ಆಲದ ಮರಗಳನ್ನ ರಸ್ತೆ ಗುಂಟ ನೆಟ್ ಯಾಕ್ ಬೆಳೆಸಬಾರ್ದು ಅಂತ ನಾನು ನನ್ ಗಂಡ ಯೋಚನೆ ಮಾಡಿ ಕುದೂರಿಂದ ಹುಲಿಕಲ್ ವರ್ಗಿರೋ ಹೆದ್ದಾರಿ ರಸ್ತೆ ಪಕ್ಕ ವರ್ಷ ವರ್ಷ ಗಿಡ ನೆಟ್ವಿ. ಹೀಗೆ ಒಟ್ಟು 385 ಗಿಡಗಳನ್ನ ನೆಟ್ಟು ಅವುಗಳನ್ನ ಮಕ್ಕಳಾಗ ಆರೈಕೆ ಮಾಡಿದ್ವಿ.
1: ತಿಮ್ಮಜ್ಜಿ ಅವುಗಳ ಆರೈಕೆ ಹೆಂಗ್ ಮಾಡಿದ್ರು?
0: ಗಿಡಗಳು ನೀವು ಮಕ್ಕಳಿದ್ದಾಗೆ ಕಂಡ್ರು, ನಾವ್ ಹ್ಯಾಗ ಬೆಳೆಸ್ತೀವೋ ಹಾಗ ಬೆಳಿತಾವೆ. ನಾನು ನನ್ ಗಂಡ ದಿನಾಲು 3 ಮೈಲಿ ದೂರದಿಂದ ಈ ಗಿಡಗಳಿಗೆ ನೀರ್ ತಂದು ಹಾಕ್ತಿದ್ವಿ. ಅಷ್ಟೇ ಅಲ್ದೆ ಜಾನುವಾರುಗಳು ತಿಂದಿದ್ದಾಗೆ ಮುಳ್ ಪೊದೆ ಹಾಕಿ ಕಾಪಾಡ್ತಿದ್ವಿ.
1: ಆ ಮಕ್ಳು ಬೆಳ್ ದೊಡ್ಡವಾದ್ವ ಅಜ್ಜಿ.
0: ಹೂ ಕಣ, ಅಷ್ಟು ಮಕ್ಳು ಆಕಾಶದತ್ತಕ್ ಬೆಳೆದ್ ದೊಡ್ಡವರಾದ್ರು. ಬಿಸ್ಲಲ್ಲಿ ಓಡಾಡೋರ್ಗೆ ನೆರಳಾದ್ರು, ಅದೆಷ್ಟೋ ಹಕ್ಕಿ ಪಕ್ಷಿಗಳಿಗೆ ಗೂಡಾದ್ರು. ಆಗ

0: ಅಂತ ಮರ ಕಡಿಯಕ್ ಬಂದ್ರು.
1: ಹೌದಾ, ನಮ್ ತಿಮ್ಮಜ್ಜಿ ಏನ್ ಮಾಡಿದ್ರು?
0: ಅಷ್ಟತ್ರಕ್ ಬೆಳೆದ ಮಕ್ಕಳನ್ನ ಸಾಯ್ಸಕ್ ಬಿಡ್ತೀವಾ? ಹೋರಾಟ ಮಾಡಿದ್ವಿ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ವಿ. ನಮ್ಮ ಮನವಿನ ನೋಡಿ ಅವ್ರ ರಸ್ತೆನ ಬೇರೆ ಕಡೆಯಿಂದ ಮಾಡಿಸಿದ್ರು. ಈಗ್ಲೂ ನೀವಲ್ಲಿ ನಾ ನೆಟ್ಟ ಆ ಸಾಲು ಮರಗಳನ್ನ ನೋಡ್ಬೋದು. ಅದಕ್ಕೆ ನನಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು.
2: ಅಜ್ಜಿ ಸೂಪರ್,
3: ನಮ್ ತಿಮ್ಮಜ್ಜಿ ಬೇರೆ ಕಡೆನು ಮರ ನೆಟ್ಟಿದಾರ?
0: ಹೂ ಕಣಮ್ಮ, ನನ್ ಗಂಡ ತೀರೋದ್ಮೇಲೆ ಈ ಗಿಡಗಳನ್ನ ನೆಡೋದು, ಅವುಗಳ ಆರೈಕೆ ಮಾಡೋದೇ ನನ್ ಕೆಲ್ಸ ಆಯ್ತು. ಹೀಗೆ ಸಾವಿರಾರು ಮರಗಳನ್ನ ನೆಟ್ಟೆ.
1: ಗಿಡ ನೆಡೋದು, ಮರ ಬೆಳೆಸೋದು, ಇದರಿಂದ ಏನ್ ಪ್ರಯೋಜನ?
0: ಸರಿಯಾದ ಪ್ರಶ್ನೆ ಕೇಳ್ದೆ ಮಗ. ಈ ಭೂಮಿಗೆ ಜೀವ ಇರೋದೇ ಈ ಗಿಡ ಮರಗಳಿಂದ. ಅವು ಹಸ್ರಾಗಿದ್ರೆ ಮಾತ್ರ ನಾವು ಉಸಿರಾಡೋಕ್ ಸಾಧ್ಯ. ಈ ಭೂಮಿ ಮೇಲೆ ನಮಗ್ ಬದುಕೋಕ್ ಎಷ್ಟು ಹಕ್ಕಿದೆಯೋ ಅಷ್ಟೇ ಈ ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆ ಹೋಯ್ತ ಅಂತ ನಾವ್ ಯಾವತ್ತೂ ಮರಿಬಾರ್ದು.
1: ಹೀಗೆ ನಮ್ ತಿಮ್ಮಜ್ಜಿ ಮರ ಬೆಳೆಸೋರಿಗೆ, ಪರಿಸರ ಪ್ರೇಮಿಗಳಿಗೆ ಸ್ಫೂರ್ತಿಯಾದ್ರು. ನಮ್ ಜನ ಸರ್ಕಾರ ಇವ್ರ ಕೆಲ್ಸನ ಗುರುತಿಸಿದ್ರು. ನಮ್ ರಾಷ್ಟ್ರಪತಿಗಳು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ರು. ನಮ್ ಸರ್ಕಾರದವರು ಎಲ್ಲಾ ಊರಲ್ಲೂ ಸಾಲು ಮರದ ತಿಮ್ಮಕ್ಕನ ಹೆಸರಲ್ಲಿ ಮರಗಳ ಪಾರ್ಕ್ ಮಾಡಿ ಇವ್ರ ಕೆಲ್ಸಕ್ಕೆ ಗೌರವ ಕೊಟ್ರು.
4: ಆಹಾ, ಎಷ್ಟು ಒಳ್ಳೆ ಕೆಲ್ಸ! ನಾವು ನಮ್ಮ ಊರಲ್ಲಿ ತರ ಕೆಲ್ಸ ಮಾಡ್ಬೋದಾ?
0: ಯಾಕೆ ಮಾಡಬಾರ್ದು ಮಕ್ಕಳ, ಈ ಕೆಲ್ಸನ ನೀವೇ ಮಾಡ್ಬೇಕು. ಹಾ, ಇಲ್ನೋಡಿ, ಇಲ್ಲೊಂದು ದೊಡ್ಡ ಮರದ ತೋಪಿತ್ತು. ಅಲ್ನೋಡಿ, ಅಲ್ಲೊಂದು ಕೆರೆ ಇತ್ತು. ಆ ತೋಪಿನ ಮೇಲೆ ಗುಬ್ಬಿ ಗಿಳಿ ಗೊರವಂಕ ಮರಕುಟ್ಕ ನೆಲ್ಕುಟ್ಕ ಮಿಂಚುಳ್ಳಿ ಹೀಗೆ ಹಲವಾರು ಪಕ್ಷಿಗಳು ಬಂದು ಕುತ್ಕೋತಿದ್ವು. ಈಗ ಆ ತೋಪನ್ನೇ ಕಡ್ದು ಬಿಟ್ಟಿದ್ದಾರೆ, ಕೆರೆನೇ ಮುಚ್ಚಿಬಿಟ್ಟಿದ್ದಾರೆ.

0: ಇದೆಯಪ್ಪ. ಹಸಿರು ಹಸಿರಾಗಿದ್ದ ಜಾಗ ಬಟಾ ಬಯಲಾಗಿದೆ. ಈಗಿಲ್ಲಿರೋದು ಇವೆರಡೇ ಮರಗಳು.
1: ಅಯ್ಯೋ, ನಮ್ಮನ್ನು ಕಡಿತಾರಂತೆ.
2: ನಮ್ಮನ್ನು ಉಳಿಸಿ.
3: ಯಾರು
0: ಯಾರ್ ಮಾತಾಡ್ತಿರೋದು?
1: ಗಾಬರಿ ಆಗ್ಬೇಡಿ, ನಾವು ಮರಗಳು. ನಾವು ನಿಮ್ ಮಾತುಕತೆನ ಕೇಳಿಸ್ಕೊಂಡ್ವಿ.
2: ನಮಗೂ ನಿಮ್ಮ ಹಾಗೆ ಜೀವ ಇದೆ. ನಮ್ಮನ್ ಕಳೆದ್ ಬಿಟ್ರೆ ನೋವಾಗಲ್ವೇ?
1: ನಮ್ಮ ಎಂಟಮ್ಗಳನ್ನೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ಅಲ್ ನೋಡಿ, ಅಲ್ ನೋಡಿ, ನಮ್ಮನ್ನು ಕಡಿಯಾಕ್ ಬರ್ತಿದ್ದಾರೆ.
2: ನಮ್ಮನ್ನು ಉಳಿಸಿ ಪ್ಲೀಸ್.
0: ನೋಡಿದ್ರ ಮಕ್ಳೇ, ನಮ್ ತಿಮ್ಮಜ್ಜಿ ಮಾಡಿದ ಕೆಲ್ಸನ ನಾವು ನಮ್ಮೂರಲ್ಲಿ ಮಾಡ್ಬೋದು. ಬರೀ ತಿಮ್ಮಜ್ಜಿ ಕತೆ ಕೇಳಿದ್ರೆ ಸಾಲ್ದು, ಅವಳ ಹಾಗೆ ನಾವು ಈ ತರ ಕೆಲ್ಸ ಮಾಡ್ಬೇಕು.
3: ನಾವೆಲ್ಲಾರು ಈ ಮರಗಳರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವೆಲ್ಲಾರು ಈ ಮರಗಳನ್ನ ಅಪ್ಕೊಂಡ್ ನಿಲ್ಲೋಣ. ಅದ್ ಯಾಕ್ ಕಡಿದ ನೋಡೋಣ. ಬರ ಬರ ಬರ.
4: ಏ ಹೋಗ್ರ, ಮರಗಳನ್ನ ಕಡೀರಿ.
5: ಏ ಜಾಗ ಬಿಡ್ರು, ನಾವ್ ಈ ಮರಗಳನ್ನ ಕಡಿಬೇಕು.
3: ಏ ಜಾ ಬಿಡ್ರ, ಸೋಕರ ಮರ ಕಡೆ ಕೇಳಿಯಾನೆ.
0: ಯಾರ್ ಹೇಳಿದ್ರು ನಾನು ಈ ಮರಗಳನ್ನ ಮುಟ್ಟಕ್ ಬಿಡಲ್ಲ. ಮೊದ್ಲು ನನ್ನನ್ ಕಡೀರಿ, ಆಮೇಲೆ ಮರಗಳನ್ನ ಮುಟ್ಟಿ. ಏ ಮಕ್ಳ, ನಿಮ್ ಗೆಳೆಯರ್ನೆಲ್ಲ ಕರೀರೋ.
3: ಏ ರಾಮ,

0: ಕಣೋ, ಈ ಹುಡುಗರು ಬಹಳ ಜೋರಿದ್ದಾರೆ, ಇಲ್ಲಿಂದ ಓಡಾಗದೆ ವಾಸಿ.
1: ಬೇಡ ಕಣ, ಇವ್ರು ಸಾಹಸ ಬೇಡ, ಓಡಾಗದೆ ವಾಸಿ.
2: ಏ ಯಾಕ್ರ ಮರಗಳನ್ನ ಕಡಿಲಿಲ್ಲ? ಬೇಡ ಸೌಕರ್ಯ, ಈ ಮಕ್ಕಳು ತುಂಬಾ ಜೋರಿದ್ದಾರೆ, ನಾವ್ ಇಲ್ಲಿಂದ ಓಡೋಣ.
3: ಹಂಗಂದ್ರೆ ಓಡಿ.
4: ಏ ನಿಲ್ದಪ್ಪ, ಓಡ್ಬೇಡ್ರಿ, ಬರ್ರಿ ಇಲ್ಲಿ.
2: ಬ್ಯಾಡಜ್ಜಿ, ಈ ಮಕ್ಳು ಭಾರಿ ಘಾಟಿ ಇದಾರೆ,
4: ಅವ್ರೇನು ಮಾಡಲ್ಲ, ಬರ್ರು. ನೀವು ತಿಳುವಳಿಕೆ ಇಲ್ದೆ ಈ ಕೆಲ್ಸಕ್ ಬಂದಿದ್ದೀರಿ ಅಲ್ರಪ್ಪ. ಗಿಡ ಮರಗಳಿದ್ರೆ ತಾನೇ ನಾವು ನೀವು, ಅವುಗಳು ಇಲ್ದೆ ಇದ್ರೆ ಮಳೆ ಬೆಳೆ ಹೆಂಗೆ? ಹೊಟ್ಟೆಗಾದ್ರೂ ಏನ್ ತಿನ್ನೋಕಿರುತ್ತ ಹೇಳಿ? ಇನ್ ಮುಂದೆ ಹಣದ ಆಸೆಗೆ ಮರಗಳ ಮೇಲೆ ದೌರ್ಜನ್ಯ ಮಾಡ್ಬೇಡಿ.
0: ಹೌದಜ್ಜಿ, ತಪ್ಪಾಯ್ತು, ಇನ್ ಮುಂದೆ ನಾವು ಮರಗಳ ರಕ್ಷಣೆ ಮಾಡ್ತೀವಿ.
4: ನೋಡಿ ಮಕ್ಳೇ, ನಾವಿಲ್ದೇ ಇದ್ರು ಈ ಮರಗಳಿರ್ತವೆ, ಆದ್ರೆ ಮರಗಳಿಲ್ದೇ ಇದ್ರೆ ನಾವಿರೋಕ್ ಹೇಗಾಗುತ್ತೆ? ಈ ಸತ್ಯನ ತಿಳ್ಕೊಂಡು ಇನ್ ಮುಂದೆ ಸಾಲು ಮರದ ತಿಮ್ಮಕ್ಕನಂತೆ ನಾವು ನೀವು ಮರಗಳನ್ನ ಬೆಳೆಸಿ ರಕ್ಷಣೆ ಮಾಡೋಣ.
2: ಹೀಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳನ್ನ ಬೆಳೆಸಿ ಉಳಿಸಿ ಇಡೀ ದೇಶಕ್ಕೆ, ಅಷ್ಟೇ ಏಕೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ. ಇತ್ತೀಚೆಗೆ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ, ಆದರೆ ಅವರು ಸದಾ ಮಾನಸಿಕವಾಗಿ ನಮ್ಮೆಲ್ಲರ ಜೊತೆ ಇರುತ್ತಾರೆ. ಅವರು ಮಾಡಿದ ಈ ಅದ್ಭುತ ಕಾರ್ಯವನ್ನು ಇಡೀ ಪ್ರಪಂಚವೇ ಕೊಂಡಾಡುತ್ತಿದೆ. ಆಕೆ ಮರೆಯಲಾಗದ ಮರದವ ಆಗಿದ್ದಾರೆ. ಅವರ ಈ ಕೆಲಸ ಇಲ್ಲಿಗೆ ನಿಲ್ಲಬಾರದು. ನಾವು ಬರೀ ಆಕೆ ಹೆಸರು ಹೇಳಿದ್ರೆ ಸಾಲದು. ಅವರು ಮಾಡಿದ ಈ ಅದ್ಭುತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ನಾವೆಲ್ಲರೂ ನಮ್ಮ ಮನೆಯ ಹಿಂದೆ ಮುಂದೆ ಶಾಲೆಯಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಗಿಡ ನೆಟ್ಟು ಬೆಳೆಸಬೇಕಲ್ಲವೇ. ಹಸಿರೇ
3: ಹುಸಿ.

0: ಈಗ ಪಾತ್ರೆ ಪರಿಚಯ. ಸಾಲು ಮರದ ತಿಮ್ಮಕ್ಕಳಾಗಿ ನಲ್ಮೆ,
1: ಚಿಕ್ಕಯಾಗಿ ನಿಶಾನ್,
2: ರವಿ ಮತ್ತು ಶಶಿ ಪಾತ್ರದಲ್ಲಿ ಲಿತಿನ್,
3: ಸೂತ್ರಧಾರಿ ಅಜ್ಜಿ ಪಾತ್ರದಲ್ಲಿ ಸುದೀಪ್ತ,
4: ಮಿಂಚು ಪಾತ್ರದಲ್ಲಿ ಶಾರ್ವರಿ,
5: ಮಕ್ಕಳಾಗಿ ಸುಶ್ರಾವ್ಯ,
6: ಜಲಜಾ ಆಗಿ ಯುಕ್ತ,
7: ಮರದ ಪಾತ್ರದಲ್ಲಿ ರೀತಿ ಸ್ಪಂದನ,
8: ಮರದ ಪಾತ್ರದಲ್ಲಿ ಕನಸು,
9: ಮರಗಳಾಗಿ ಪ್ರಭಾಸ್.
10: ಧನ್ಯವಾದಗಳು.
11: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸಿದ ನಾಟಕ ಮರೆಯಲಾಗದ ಮರದವ್ವ ಕೇಳಿದಿರಿ.
12: ಇದೀಗ ಮಕ್ಕಳ ಗೀತೆಗಳನ್ನ ಕೇಳೋಣ.

0: ಇದುವರೆಗೂ ಮಕ್ಕಳ ಗೀತೆಗಳನ್ನ ಕೇಳಿದಿರಿ.
1: ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕಾಣೆಯಾದವರ ಪ್ರಕಟಣೆಗಳು. ಸುಜಾತ ಎಂ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಕನ್ನಡ ಇಂಗ್ಲಿಷ್ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾಗುವಾಗ ಗುಲಾಬಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಸುಜಾತ ಎಂಬ ಮಹಿಳೆಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಹೇಮಲತಾ ಎಂಬ 16 ವರ್ಷದ ಯುವತಿ ದಿನಾಂಕ 2/2/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಸುಮಾರು 5 ಅಡಿ ಎತ್ತರ, ಬಿಳಿ ಮೈಬಣ್ಣ ಹೊಂದಿದ್ದು ಕಾಣೆಯಾಗುವಾಗ ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಮತ್ತು ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾರೆ ಹೇಮಲತಾ. ಹೇಮಲತಾ ಯುವತಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಾಕಮ್ಮ ಎಂಬ ಸುಮಾರು 80 ವರ್ಷದ ಮಹಿಳೆ ದಿನಾಂಕ 11/3/2026 ಚಿಕ್ಕ ಹುಲ್ಲಿನ ಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ದುಂಡು ಮುಖ, ದೃಢಕಾಯ ಶರೀರ, ಕಪ್ಪು ಮೈಬಣ್ಣ, ತಲೆಯಲ್ಲಿ ಬಿಳಿ ಕೂದಲು ಹೊಂದಿದ್ದು ಎಡಗೈ ತೋಳಿನ ಮೇಲೆ 1 ರೂಪಾಯಿ ನಾಣ್ಯದ ಅಗಲದಷ್ಟು ರಂಗೋಲಿ ಹಚ್ಚೆ ಹಾಕಿಸಿರುತ್ತಾರೆ. ಸುಮಾರು 5.5 ಅಡಿ ಎತ್ತರವಿರುತ್ತಾರೆ. ಕಾಣೆಯಾಗುವಾಗ ಹಳದಿ ಬಣ್ಣದ ಬ್ಲೌಸ್, ಕಪ್ಪು ಬಣ್ಣದ ಸೀರೆಯನ್ನು ಧರಿಸಿರುತ್ತಾರೆ. ಸಾಕಮ್ಮ ಎಂಬ ಮಹಿಳೆಯ ಸುಳಿವು ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಪ್ರಕಟಣೆಗಳನ್ನು ಕೇಳಿದಿರಿ.

ಇದು ನಿಮ್ಮನೆ ಚಿನ್ನ 102.6 ಮೆಗಾಹೆಡ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:30 ಇದೀಗ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯ.

ಕೇಳಿದ್ರೆ, ಈ ಗೀತೆಗಳನ್ನ ಕೇಳ್ತಾ ಇದ್ರೆ ನಿಮ್ಗನ್ಸಿರಬಹುದು ವಾಣಿ ಯಾಕೆ ಮುಂಚಿತವಾಗಿ ಈ ಗೀತೆಗಳನ್ನ ಕೇಳಿಸಿರಬಹುದು ಅಥವಾ ಇವತ್ತು ಯಾರ ಬಗ್ಗೆ ಮಾತಾಡಬಹುದು ಅಂತ ವಿಷಯವನ್ನ ಹಂಚ್ಕೊಳ್ಬಹುದು ಅಂತ ನೀವೆಲ್ಲ ಕುತೂಹಲದಿಂದ ಕಾಯ್ತಿರ್ತೀರಿ ಅಲ್ವಾ? ಗೊತ್ತಾಗಿದೆ ಅನ್ಕೊಳ್ತೀನಿ, ಸಂಗೀತ ಲೋಕದ ರಾಜ ಇಳಿಯರಾಜ ಅವರ ಸಾಧನೆಯ ಹೆಜ್ಜೆ ಗುರುತುಗಳನ್ನ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮೆಲುಕು ಹಾಕೋಣ. ಹಾಗೆ ಅವರು ಸಂಗೀತ ಸಂಯೋಜಿಸಿರುವ, ರಚಿಸಿರುವ, ಅವರು ಹಾಡಿರುವ ಹಾಡುಗಳನ್ನ, ಸುಮಧುರ ಹಾಡುಗಳನ್ನ ಕೇಳೋಣ ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ.

ಇಳಿಯರಾಜ ಚಿತ್ರ ಸಂಗೀತ ಲೋಕದ ಮಹಾನ್ ಸಾಧಕರು. ಅವರು ಗಾಯನ ಗೀತ ರಚನೆಗಳಲ್ಲೂ ಪ್ರಸಿದ್ಧರು. ಬಹುಮುಖ ಪ್ರತಿಭಾವಂತರಾದ ಅವರಿಗೆ ಚಿತ್ರರಚನೆಯಲ್ಲೂ ಕೈಚಳಕವಿದೆ. ಇಳಿಯರಾಜ ಅವರು 1943 ಜೂನ್ 2ರಂದು ಜನಿಸಿದರು. ತಮಿಳು, ಕನ್ನಡ, ಮಲಯಾಳಂ, ತೆಲುಗು, ಹಿಂದಿ ಮತ್ತು ಮರಾಠಿ ಚಿತ್ರರಂಗಗಳಲ್ಲಿ ಅವರ ಸಂಗೀತ ಸಂಯೋಜನೆಯಲ್ಲಿ ಅನೇಕ ಸಹಸ್ರ ಸುಮಧುರ ಗೀತೆಗಳು ಹರಿದು ಬಂದಿವೆ. ಸಿನಿಮಾ ಕ್ಷೇತ್ರ ಹಲವು ಕಾರಣಗಳಿಗೆ ಜನಪ್ರಿಯ ಅಂತ ಗೊತ್ತಿದ್ರೂ ಕೆಲವೊಂದು ಕಾರಣಗಳಿಗೆ ಗಣ್ಯವೆನಿಸುತ್ತವೆ, ಬಹಳಷ್ಟು ಕಾರಣಗಳಿಗೆ ಅಗಣ್ಯ ಕೂಡ. ಆದರೆ ಕೆಲವೊಂದು ಮಹನೀಯರನ್ನ ಕಂಡಾಗ ಅದಕ್ಕೊಂದು ಗೌರವ ಮೂಡುತ್ತೆ. ಈ ರೀತಿಯ ತಾವು ಮಾಡುವ ಕೆಲಸಕ್ಕೆ ಕ್ಷೇತ್ರಕ್ಕೆ ಗೌರವ ನೀಡುವ ಮಂದಿ ಹಲವು ಕೋಟಿಗಳಿಗೆ ಒಬ್ಬರು ಇಳಿಯರಾಜ ಅಂತಹ ಶ್ರೇಷ್ಠ ಸಂಗೀತ ರಚನಾಕಾರರು. ಇಳಿಯರಾಜ ಈ ಎಳಿಯ ಸಂಗೀತ ಲೋಕದ ರಾಜರೇ ಹೌದು. ರಾಜ ಎನ್ನುವುದು ಒಂದು ಸ್ಥಾನಮಾನಕ್ಕೆ ಸೀಮಿತವಾದ ಪದ. ಆದರೆ ಇಳಿಯರಾಜ ಸಂಗೀತ ಲೋಕದ ಅಂತರಂಗದ ಒಂದು ಎಳೆಗೆ ಸಮೀಪರಾದವರು. ಅವರು ಪ್ರಸಿದ್ಧ ಚಿತ್ರಗೀತೆಗಳನ್ನು ಹೇಳ್ತಾ ಹೋದರೆ ಹಲವು ಪುಟಗಳೇ ಬೇಕಾಗುತ್ತೆ. ಸಾಕಷ್ಟು ಗೀತೆಗಳನ್ನು ಅವರು 10,000 ಹೆಚ್ಚು ಗೀತೆಗಳನ್ನು ಅವರು ರಚಿಸಿದ್ದಾರೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದ ಸಾಗರಂ ಸಂಗಮಂ ತೆಲುಗು ಚಿತ್ರ ಇದು, ಸಿಂಧು ಭೈರವಿ ತಮಿಳು, ರುದ್ರವೀಣಾ ತೆಲುಗು, ಪಜಸ್ಸಿ ರಾಜ ಮಲಯಾಳಂ, ತರೈ ತಪ್ಪಟೈ ತಮಿಳು ಚಿತ್ರಗಳ ಆಚೆಗೆ ಕೂಡ ಅವರು ಸಂಗೀತ ಸಂಯೋಜಿಸಿರುವ 10,000 ಹೆಚ್ಚು ಚಿತ್ರಗೀತೆಗಳಿಗೆ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಲೋಕದ ಸಂಗೀತ ಲೋಕದ ಮುತ್ತು ರತ್ನಗಳು ವಿಶಿಷ್ಟವಾಗಿ ಅರಳಿವೆ ಇಳಿಯರಾಜ ಅವರ ಕೈಚಳಕದಲ್ಲಿ. ಗೀತ ರಚನಾಕಾರರಾಗಿ ಮತ್ತು ಗಾಯಕರಾಗಿ ಕೂಡ ಅವರು ಅಪ್ರತಿಮರು. ಕನ್ನಡದಲ್ಲಿ ಕೂಡ ಅವರು ರಚಿಸಿದ ಗೀತೆಗಳು ಸಾಕಷ್ಟು. ಗೀತಾ ಚಿತ್ರದ ಗೀತೆಯನ್ನು ನಾವು ಮರೆಯೋದುಂಟೆ? ಜೊತೆ ಜೊತೆಲಿ, ನಮ್ಮ ನಿತ್ಯ ಜೀವನದಲ್ಲಿ ಜೊತೆಯಾಗಿರುವ ಜೊತೆ ಜೊತೆಲಿ ಎನ್ನುವ ಗೀತೆ, ಜನ್ಮ ಜನ್ಮದ ಅನುಬಂಧದ ಗೀತೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಓಂಕಾರದಿ, ಮುತ್ತು ಮುತ್ತು ಮಣಿ, ಹೀಗೆ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗೂ ಎಂದಿದೆ ಈ ಗೀತೆ, ಹೀಗೆ ಸಾಕಷ್ಟು ಗೀತೆಗಳನ್ನು ರಚಿಸಿ ಗೀತೆಗಳಿಗೆ ಸಂಗೀತವನ್ನು ಸಂಯೋಜಿಸಿ ಹಾಡಿದ್ದಾರೆ ಕೂಡ ಇಳಿಯರಾಜ ಅವರು. ಹಾಗೆ ಮೈತ್ರಿ, ಒಗ್ಗರಣೆ, ದೃಶ್ಯ ಮುಂತಾದ ಕನ್ನಡ ಚಿತ್ರಗಳಲ್ಲಿ ಅವರು ಸಂಗೀತ ಕೂಡ ನಾವು ಕಾಣಬಹುದಾಗಿದೆ. ಮತ್ತೆ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಇದೀಗ ಕೇಳೋಣ ಮಾತು ತಪ್ಪದ ಮಗ ಚಿತ್ರದ ಇಂಥ ಸೌಂದರ್ಯ ನೋಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿ ಮೂಡಿ ಬಂದಿರುವ, ಇಳಿಯರಾಜ ಅವರು ಸಂಗೀತ ಸಂಯೋಜಿಸಿ ಆರ್ ಎನ್ ಜಯಗೋಪಾಲ್ ಅವರು ರಚಿಸಿರುವ ಈ ಸುಮಧುರ ಗೀತೆಯನ್ನು ಕೇಳಿಬರೋಣ.

ಜೂನ್ ಎರಡು ಮೊನ್ನೆಯಷ್ಟೇ 83ಕ್ಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಇಳಿಯರಾಜ ಅವರು ಭಾರತೀಯ ಚಿತ್ರರಂಗದ ಕಂಡ ಶ್ರೇಷ್ಠ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು. ಶಾಲೆಯಲ್ಲಿ ಕಲಿತದಕ್ಕಿಂತ ಬದುಕಿನ ಪಾಠಶಾಲೆಯಲ್ಲಿ ಹೆಚ್ಚು ಕಲಿತು ಸಂಗೀತ ಲೋಕದ ಪಟ್ಟುಗಳನ್ನೆಲ್ಲ ಕರತಲಾಮಕ ಮಾಡಿಕೊಂಡ ಇಳಿಯರಾಜ ತಮಿಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹಲವು ಪ್ರಯೋಗ ಮಾಡಿ ಗೆದ್ದವರು. ಅವರ ಬದುಕು ಸಾಧನೆಯ ವಿವರ ಸಾಕಷ್ಟಿದೆ. ಚಿತ್ರರಂಗಕ್ಕೆ ಬಂದು 50 ವರ್ಷಾಂತಗಳನ್ನು ಕಳೆದಿರುವ ಇಳಿಯರಾಜ ಅವರ ಅಪೂರ್ವ ಸಾಧಕರು. ಅವರ ಬಗ್ಗೆ ಎಷ್ಟು ಹೇಳಿದ್ರು

ಕರೆದು ಅವರು ರಚಿಸಿರುವಂತಹ ಗೀತೆಗಳನ್ನ ನಿತ್ಯವೂ ಕೇಳ್ತಾ ಇದ್ರೆ ಅವುಗಳು ನಿತ್ಯ ನೂತನ, ನಿತ್ಯ ಹರಿದ್ವರ್ಣದ ಕಾಡಿನ ಹಾಗೆ ಅಚ್ಚ ಹಸಿರು. ಅವರು ರಚಿಸಿರುವಂತಹ ಗೀತೆಗಳು ಒಂದಲ್ಲ ಒಂದು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಚಿತ್ರಗಳು. ಇನ್ನು ಕನ್ನಡದಲ್ಲಿ ರಚಿಸಿರುವಂತಹ ಅವರು ಸಂಗೀತ ಸಂಯೋಜಿಸಿ ಗೀತೆಗಳನ್ನ ರಚಿಸಿ ಹಾಗೆ ಹಾಡಿದ್ದಾರೆ ಕೂಡ. ಇನ್ನು ಪ್ರಾರಂಭದ ದಿನಗಳಲ್ಲಿ ಬಿ ಕೆ ಸುಮಿತ್ರಾ ಅವರ ಗಾನಗೋಷ್ಠಿಗಳಲ್ಲಿ ವಾದ್ಯಗಾರರಾಗಿ ಮತ್ತು ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರಾದ ಜಿ ಕೆ ವೆಂಕಟೇಶ್ ಅವರ ಶಿಷ್ಯರಾಗಿ ಬೆಳೆದವರು ಇಳಿಯರಾಜ್ ಅವರು. ಇಂದು ಚಲನಚಿತ್ರರಂಗದ ಮೇರು ಪರ್ವತವೇ ಆಗಿದ್ದಾರೆ ಇಳಿಯರಾಜ್ ಅವರು. ಸಂಪತ್ತಿಗೆ ಸವಾಲ್ ಚಿತ್ರದ ಸಂದರ್ಭದಲ್ಲಿ ಯಾರೇ ಕೂಗಾಡಲಿ ಗೀತೆಗೆ ಅಂದಿನ ದಿನಗಳಲ್ಲಿ ರಾಜ್ಕುಮಾರ್ ಅವರಿಗೆ ಸಾಮಾನ್ಯವಾಗಿ ಪಿ ಬಿ ಶ್ರೀನಿವಾಸ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಧ್ವನಿಯಾಗಿ ಅವರ ಹಾಡುಗಳನ್ನು ಹಾಡ್ತಾ ಇದ್ರು. ಆಗ ಅವರಿಗೆ ಅಣ್ಣವರೇ ನೀವೇ ಹಾಡುಬಿಡಿ ಅಂತ ಈ ಗೀತನ ಯಾರೇ ಕೂಗಾಡಲಿ ಗೀತೆಯನ್ನ ಇವರು ಜಿ ಕೆ ವೆಂಕಟೇಶ್ ಅವರಿಗೆ ಸಹಾಯಕರಾಗಿರುವಂತಹ ಇಳಿಯರಾಜ್ ಅವರು ಹೇಳ್ತಾರೆ. ಅವರ ಮನವನ್ನು ಉಳಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನ ಹಾಡೋದಕ್ಕೆ ಇವರು ಪ್ರೇರೇಪಿಸ್ತಾರೆ. ಇನ್ನು ಇಳಿಯರಾಜ್ ಅವರು ಸಂಗೀತದ ಮೂಲಕ ಆರೋಗ್ಯವನ್ನು ಉತ್ತಮಗೊಳಿಸುವ ಕೇಂದ್ರಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸಲು ಮುಂದಾಗಿದ್ದಾರೆ. ಅಂದರೆ ಸಂಗೀತ ನಮ್ಮ ಆರೋಗ್ಯಕ್ಕೂ ಕೂಡ ಉಪಯೋಗ ಆಗುತ್ತೆ ಅನ್ನೋ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡಿದ್ದಾರೆ. ಇನ್ನು ಜಗತ್ತಿನಾದ್ಯಂತ ತಮ್ಮ ತಂಡದೊಂದಿಗೆ ಗಾಯನ ಗೋಷ್ಠಿಗಳನ್ನು ನಡೆಸ್ತಾ ಸಾಗಿದ್ದಾರೆ ಇಳಿಯರಾಜ್ ಅವರು. ಇಳಿಯರಾಜ ಅವರಿಗೆ ಬಂದಿರುವ ಪದ್ಮಭೂಷಣ, ಸಂಗೀತ ನಾಟಕ ಅಕಾಡೆಮಿ ಗೌರವಗಳನ್ನು ಒಳಗೊಂಡಂತೆ ರಾಷ್ಟೀಯ, ಅಂತಾರಾಷ್ಟ್ರೀಯ ಮತ್ತು ವಿವಿಧ ಪ್ರಾಂತೀಯ ಪುರಸ್ಕಾರ ಸನ್ಮಾನಗಳು ಅಸಂಖ್ಯಾತ. ಇಂತಹ ಮೇರು ಸಾಧಕರಿಗೆ ಈ ಸನ್ಮಾನಗಳೆಲ್ಲವೂ ಕೂಡ ಅದಕ್ಕೂ ಮೀರಿ ಅವರ ಅವೆಲ್ಲವನ್ನೂ ಮೀರಿದ ಕಲಾ ಸಾಧಕ ಅಂತ ಹೇಳಿದರೆ ಇಡೀ ಲೋಕವೇ ಒಪ್ಪುವ ಮಾತು ಇಳಿಯರಾಜ ಅವರಿಗೆ ಸಲ್ಲುತ್ತೆ. ಇದೀಗ ಬನ್ನಿ ಅವರ ಮತ್ತೊಂದು ಸುಮಧುರ ಗೀತೆಯನ್ನು ಇದೀಗ ಕೇಳಿ ಬರೋಣ. ನೀ ನನ್ನ ಗೆಲ್ಲಲಾರೆ ಚಿತ್ರದ ಜೀವ ಹೂವಾಗಿದೆ ಅನ್ನೋ ಸುಮಧುರ ಗೀತೆಯನ್ನು

ಇಳಿಯರಾಜ ಭಾರತೀಯ ಚಲನಚಿತ್ರ ಸಂಗೀತ ಲೋಕದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದವರು. ಅವರ ಮೂಲ ಹೆಸರು ಜ್ಞಾನ ದೇಶಿಕನ್. ಚಲನಚಿತ್ರ ಸಂಯೋಜಕ, ಗಾಯಕ, ಗೀತ ಸಾಹಿತಿಯಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ಇನ್ನು ಇವರು ರಾಯಲ್ ಫಿಲ್ ಹಾರ್ಮೋನಿಕ್ ಆರ್ಕೆಸ್ಟ್ರಾಗೆ ಒಂದು ಸ್ವರಮೇಳವನ್ನು ಸಂಯೋಜಿಸಿದ ಭಾರತದ ಮೊದಲ ಸಂಗೀತಗಾರರು. ಅವರು ಲಂಡನ್ನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನ ಸ್ವರ್ಣ ಪದಕ ವಿಜೇತರು. ಇಳಿಯರಾಜ ಅವರು ತಮಿಳು, ಕನ್ನಡ, ಮಲಯಾಳಂ, ತೆಲುಗು, ಹಿಂದಿ ಮತ್ತು ಮರಾಠಿ ಚಿತ್ರರಂಗಗಳಲ್ಲಿ ಸಂಗೀತ ಸಂಯೋಜನೆ, ಗಾಯನ ಮತ್ತು ಗೀತ ರಚನೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಳಿಯರಾಜ ಅವರು ರಚಿಸಿರುವ ಯಾವ ಗೀತೆಗಳು, ಸಂಗೀತ ಸಂಯೋಜಿಸಿರುವ ಗೀತೆಗಳು, ಅವರು ಹಾಡಿರುವ ಗೀತೆಗಳಲ್ಲಿ ನಿಮಗೆ ಯಾವ ಗೀತೆ ಇಷ್ಟ, ಅವರು ಇಳಿಯರಾಜ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚಿಕೊಳ್ಳೋದಾದರೆ ನಿಮ್ಮ ಸಂದೇಶಗಳನ್ನು ಕಳಿಸಬಹುದು ಅಂತ ಹೇಳ್ತಾ, ಇನ್ನು ನಿಮಗೆ ಗೀತ ಚಿತ್ರದ ಸೂಪರ್ ಹಿಟ್ ಗೀತೆಯನ್ನು ಕೇಳಿಸ್ತಾ ಇದ್ರೆ ಈ ಕಾರ್ಯಕ್ರಮಕ್ಕೆ ಮೆರುಗ್ ಬರದೇ ಇರುತ್ತೆ. ಕೇಳಿ ಬರೋಣ ಇದೀಗ ಗೀತ ಚಿತ್ರದ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಗೀತೆಯನ್ನ.

ಸಂಗೀತ ಮಾಂತ್ರಿಕ, ಸಂಗೀತ ರಾಜ, ಹೀಗೆ ಸಾಕಷ್ಟು ಹೆಸರುಗಳಿಂದ ಪರಿಚಿತರಾಗಿರುವಂತಹ, ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇಡಿಯರಾಜ ಅವರ ಬಗ್ಗೆ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ಕೇಳುಗ ಸ್ನೇಹಿತರು ಕೂಡ ಅವರ ಸಂದೇಶಗಳನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ಇಳಿಯರಾಜ ಅವರ ಬಗ್ಗೆ ಒಳ್ಳೆಯ ಮಾಹಿತಿ, ಅವರ ಹಾಡುಗಳನ್ನು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು, ಎಷ್ಟು ಕೇಳಿದರೂ ಕೇಳಬೇಕು ಅನಿಸುತ್ತೆ, ನಿಮ್ಮ ಆಯ್ಕೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯಿಸಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಎಂದಿನಂತೆ ಹನುಮಂತಪ್ಪ ಮಡಿವಾಡರವರು ಜಗಳೂರಿನಿಂದ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸಂಗೀತ ಮಾಂತ್ರಿಕ ಇಡಿಯರಾಜ ಅವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಅವರೇ ಸಂಗೀತ ನೀಡಿರುವ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ಬಂದಿದೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಹಲೋ ಮೇಡಮ್, ನಾನು ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ಈ ದಿನ 11 ಗಂಟೆಗೆ ಸಾಲು ಮರದ ತಿಮ್ಮಕ್ಕನ ಮಕ್ಕಳು ತುಂಬ ಚೆನ್ನಾಗಿತ್ತು ನಾಟಕವನ್ನು ಮಾಡಿದರು. ಹೊಸದುರ್ಗ ತಾಲೂಕಿನ ಬಾಲಪ್ರತಿಭೆಗಳು ನಾಟಕವನ್ನು ಮಾಡಿದರು. ಆ ನಾಟಕದ ಆ್ಯಕ್ಟಿಂಗ್ ಮಾಡಿ ಕತೆ ಹೇಳಿದ್ದು ತುಂಬ ಚೆನ್ನಾಗಿತ್ತು ಅಂತ ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳಿದ್ದಾರೆ. ಹಾಗೆ ಇಳಿಯರಾಜ ಅವರ ರಚನೆಯ ಹಾಡುಗಳು, ಸಂಗೀತ ಸಂಯೋಜನೆ ಹಾಡುಗಳನ್ನು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತ ಆಸೆ ಆಗ್ತಿದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಹಾಗೂ ಸಂದೇಶ ಬಂದಿದೆ ದಿನೇಶ್ ಎಂ ವಿ ಮೆದಕೆರನಹಳ್ಳಿ, ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ಲೀಸ್ ಪ್ಲೇ ಒಗ್ಗರಣೆ ಮೂವಿ. ಓಕೆ, ಇದು ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲ, ಹಾಗಾಗಿ ಒಗ್ಗರಣೆ ಚಿತ್ರದ ಗೀತೆಗಳಿಗೂ ಕೂಡ ಇಳಿಯರಾಜ ಅವರು ಸಂಗೀತ ಸಂಯೋಜಿಸಿದ್ದಾರೆ. ಓಕೆ, ಸಾಧ್ಯವಾದರೆ ಪ್ರಸಾರ ಮಾಡೋಣ ಅಂತ ಹೇಳ್ತಾ ನಿಮ್ಮ ಎಲ್ಲರ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇಳಿಯರಾಜ ಒಬ್ಬ ಭಾರತೀಯ ಸಂಗೀತಗಾರ, ಸಂಯೋಜಕ, ಕಂಡಕ್ಟರ್, ಆರ್ಕೆಸ್ಟರ್, ಬಹುವಾದ್ಯಗಾರ, ಗೀತ ರಚನೆಕಾರ ಮತ್ತು ಹಿನ್ನೆಲೆ ಗಾಯಕ. ತೆಲುಗು, ಮಲಯಾಳಂ, ಕನ್ನಡ ಮತ್ತು ಹಿಂದಿ ಚಲನಚಿತ್ರಗಳ ಜೊತೆಗೆ ಮುಖ್ಯವಾಗಿ ತಮಿಳು ಭಾಷೆಗಳಲ್ಲಿ ಭಾರತೀಯ ಸಿನಿಮಾದಲ್ಲಿ ತಮ್ಮ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದವರೇ ಇಳಿಯರಾಜ ಅವರು. ಈ 49 ವರ್ಷಗಳನ್ನು ಪೂರ್ತಿ ಮಾಡಿ 50 ವರ್ಷಕ್ಕೆ ಇವರ ವೃತ್ತಿ ಜೀವನದಲ್ಲಿ ಅತ್ಯಂತ ಸಮೃದ್ಧ ಸಂಯೋಜಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟವರು ಇಳಿಯರಾಜ ಅವರು. ಸುಮಾರು 8,600ಕ್ಕೂ ಹೆಚ್ಚು ಹಾಡುಗಳನ್ನು ಸಂಯೋಜಿಸಿದ್ದಾರೆ. 9 ಭಾಷೆಗಳಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಇವರು ಸಂಗೀತ ಸಂಯೋಜಿಸಿದ್ದಾರೆ ಮತ್ತು 20,000ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳ

ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೂ ಅವರು ಭಾರತೀಯ ಚಲನಚಿತ್ರ ಸಂಗೀತದಲ್ಲಿ ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಹಾರ್ಮೋನಿ ಮತ್ತು ಸ್ಟ್ರಿಂಗ್ ವ್ಯವಸ್ಥೆಗಳನ್ನು ಬಳಸಿದ ಆರಂಭಿಕ ಭಾರತೀಯ ಚಲನಚಿತ್ರ ಸಂಯೋಜಕರಲ್ಲಿ ಒಬ್ಬರು ಅನ್ನೋದು ಹೆಗ್ಗಳಿಕೆ. ಹಾಗಾಗಿ ಮತ್ತೆ ಇವರನ್ನ ಇಳಿಯರಾಜ ಅವರನ್ನ ಸಂಗೀತ ಋಷಿ ಅನ್ನೋ ಹೆಸರಿನಿಂದಲೂ ಕೂಡ ಕರೀತಾರೆ. ಹಾಗೆ ಮೆಸ್ಟ್ರೋ ಎಂದು ಕೂಡ ಕರೆಯಲಾಗುತ್ತೆ. ಲಂಡನ್ನ ರಾಯಲ್ ಫಿಲ್ಮಾರ್ಮಿಕ್ ಆರ್ಕೆಸ್ಟ್ರಾದಿಂದ ಇವ್ರಿಗೆ ಬಿರುದನ್ನು ನೀಡಲಾಗಿದೆ, ಮೆಸ್ಟ್ರೋ ಅಂತ ಹೇಳಿ. ಸೊ ಹೀಗೆ ಸಾಕಷ್ಟು ರೀತಿಯಲ್ಲಿ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರ ಸಾಧನೆ ಹೀಗೆ ಮುಂದುವರಿಯಲಿ, ಇವರು ಇನ್ನೂ ಹೆಚ್ಚು ಕಾಲ ಬಾಳಲಿ, ಹಾಗೆ ಇವರು ಈ ಕಲಾ ಸಾಧನೆ ಇವ್ರದ್ದು ಹೀಗೆ ಮುಂದುವರಿಯಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದೀಗ ಅವರೇ ಹಾಡಿರುವ ಆ ದಿನಗಳು ಚಿತ್ರದ ಈ ಸುಮಧುರ ಗೀತೆಯನ್ನು ಕೇಳೋಣ.

ಕೇಳಿದ್ರೆ ಮತ್ತೊಂದು ಸಂದೇಶ ಬಂದಿದೆ. ಇವರು ಹೊಸ ಕೇಳುಗರು ಅಂತ ಹೇಳಿ ತಮ್ಮ ಸಂದೇಶವನ್ನ ಪ್ರಾರಂಭಿಸಿದ್ದಾರೆ. ನಾವು ಹೊಸ ಕೇಳುಗರು ಮೇಡಮ್, ಈಗ ನೀವು ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇದ್ದೀವಿ, ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ ಕಾರ್ಯಕ್ರಮಗಳನ್ನ ಅಂತ ಹೇಳಿದ್ದಾರೆ. ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇಳಿಯರಾಜ ಅವರ ರಚನೆಯ ಎಲ್ಲ ಗೀತೆಗಳು ಸೂಪರ್ ಆಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯಿಸಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.

0: ಇದುವರೆಗೂ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಸಂಗೀತ ರಾಜ ಇಳಿಯರಾಜ ಅವರ ಕುರಿತಾದ ಕೆಲವು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದು ನಾನು ಕರ್ಣಂವಾಣಿ. ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಇದೀಗ ಪ್ರದೇಶ ಸಮಾಚಾರ.
1: ಧಾರವಾಡ ಕೇಂದ್ರ. ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು

0: ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾಕ್ಟರ್ ಅವಿನಾಶ್ ಪ್ರಭು ಹಾಗೂ ಡಾಕ್ಟರ್ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನಂದು ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ ಒಂದ್ ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನಾ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ ನಾನು. ಇನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ ಆಗಿದೆ 12:05:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣಾ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣಾ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣಾ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ. ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮ್ಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ, ಎರಡೂ ನಮ್ಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮ್ಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರ್ಲಿಲ್ಲ. ಯಾಕಂದ್ರೆ ವಿಚಾರಗಳನ್ನ ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದ್ರೆ ವಿಚಾರಗಳು ನಮ್ಮನ್ನ ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಅವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ಸ್ಪರ್ಧೆ ಆಗ್ಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದ್ರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನ ಸೇರಿಸುವಂತ ಕೆಲಸ ಆಗ್ಬೇಕು. ನಾವು ಇನ್ನೊಬ್ರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದ್ರೆ ಇಂಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಅಂತ ಒಂದು ಸ್ಪಿರಿಟ್ ಅಲ್ಲಿ ಇರ್ಲಿಲ್ಲ ಅಂದಿನ ಕಾಲದಲ್ಲಿ. ನಮ್ಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮ್ಗೆ ನಿಧಾನವಾಗಿ ಹೋಗಕ್ಕೆ ಒಂದು ಅವಕಾಶ ಇತ್ತು. ಮತ್ತೆ ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗ್ಲೇ ನಾವು ಅದನ್ನ ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಲೆಯೊಳಗೆ ತುಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದ್ರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದ್ರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮ್ಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮ್ಗೆ ಒಂದು ಮೌಲ್ಯವನ್ನು ತುಂಬುವಂತದ್ದಲ್ಲ, ಇರುತ್ತೆ, ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನ ಬೆಳೆಸುವಂತ ಕೆಲಸ ಮನೆ ಒಳಗೆ ಮತ್ತೆ ಶಾಲೆಯಲ್ಲಿ ಆಗ್ಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮ್ಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ?
1: ಪೇರೆಂಟ್ಸು ಬದಲಾಗ್ಬೇಕು. ಮೊದಲು ನಾವು ಏನ್ ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸಕ್ ಹೋಗ್ತೀವಿ. ಮಕ್ಕಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡ್ಬೇಕು. ಪ್ರೆಷರ್ ಹಾಕೋದನ್ನ ಬಿಡ್ಬೇಕು. ಯಾಕಂದ್ರೆ ಶಿಕ್ಷಣ ಅಂತ ತಕ್ಷಣ ಓದಿ ತಿಳ್ಕೊಳ್ಳೋ ಅಂತದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋ ಅಂತ ಅವಕಾಶಗಳು.

0: ಜೊತೆ ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂತ ಪ್ರಯತ್ನಗಳನ್ನಾಗ್ಬೇಕು. ಯಾಕಂದ್ರೆ ನಾವೇ ಪ್ರೆಷರ್ ಅಲ್ಲಿ ಇದ್ದಾಗ ಮಕ್ಳಿಗೆ ಇನ್ನೇನ್ ಹೇಳ್ಕೊಡಕ್ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದ್ರೆ ಶಿಕ್ಷಣ ಒಂದು ಏನೋ ಒಂದು ಯಾವ್ದೋ ಒಂದು ಬುಕ್ ವಿಚಾರಗಳನ್ನ, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತು ಬಿಟ್ಟಿದೆ ಅದು. ಆದ್ರೆ ಆ ವಿಚಾರ ಏನ್ ತಿಳಿಸ್ತಾ ಇದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನೆಲ್ಲ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸ ಅದನ್ನ ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನ ಮಕ್ಳಿಗೆ ಮೊದಲು ತಿಳಿಸ್ಬೇಕು. ನಾವೇನ್ ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗ್ಬಿಡ್ಲಿ ಮೊದ್ಲೇ, ಅವ್ರಿಗಿನ ಮೇಲ್ ಬಂದ್ಬಿಡ್ಲಿ, ಮಗು ಸಣ್ಣಲ್ಲೇ ಎಲ್ಲಾ ವಿಚಾರಗಳನ್ನ ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗ್ಬಿಡ್ತಾರೆ, ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದ್ರೆ ಏನು, ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರ ಮಾಡ್ಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದ್ರೆ ಆ ಎಲ್ಲರನ್ನು ಸೇರಿಸಿ ಹೋಗುವಂತದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನ ಸೋಲಿಸ್ಬೇಕು. ಈ ಕಾಂಪಿಟೇಷನ್ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಮೂಲದಲ್ಲಿ ಒಂದು ಎಲ್ಲಾ ಪ್ರತಿ ಮಕ್ಳಿಗೂ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನ್ ಹೇಳಿದ್ರಿ, ಅವಾಗ್ಲೂ ಅಷ್ಟೇಯ ಪೋಷಕರು ಅದು ರಾಜರ ಮಕ್ಕಳಾಗ್ಲಿ ಸಾಮಾನ್ಯರ ಮಕ್ಕಳಾಗ್ಲಿ ಅವ್ರ ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದ್ರೊಳಗೆ ಬಿಟ್ಬಿಡ್ತಾ ಇದ್ರು ಶಿಕ್ಷಣ ಕಲ್ತ್ಕೊಂಡು. ಮೂಲಭೂತ ಏನ್ ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನ ಅಲ್ಲಿ ಕಲಿಸ್ತಾ ಇದ್ರು. ಮತ್ತೆ ಸಂಸ್ಕಾರಯುಕ್ತ, ಸಂಸ್ಕಾರ ಅಂದ್ರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನ ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗ್ಲೇ ಅದನ್ನ ಸರಿ ಮಾಡಿಬಿಟ್ಟು ಅದನ್ನ ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದ್ಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆ ಒಂದು ಗೌರವವನ್ನು ಕೊಡೋದಾಗ್ಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗ್ಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗ್ಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತ ಹೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ ಗುರು ಶಿಷ್ಯರ ಮಧ್ಯೆ. ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯ ಭಕ್ತಿ ಮೂಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಏನ್ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ, ಅಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ವಿಚಾರಗಳು ಆತರ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದೀವಿ. ಹೊರಗಡೆ ಇರೋವಂತ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಒಳಗಡೆ ಅವರ ಅಂತರ್ಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದ್ರೆ ನಿನ್ನನ್ನ ನೀನ್ ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ನು. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ್ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದ್ರು. ಗುರಿ ಅಂದ್ರೆ ಯಾವ್ದು ಹೇಳಿದ್ರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡ್ಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನ ಗಳಿಸೋಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ, ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನ ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು ಪೋಷಕರು.

0: ಇದ್ದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನ ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ತರ ಈಗಿನ ಮಕ್ಕಳು ತುಂಬಾ ಮೆಚೂರ್ಡ್, ಎಲ್ಲಾ ವಿಷಯ ತಿಳ್ಕೊಂಡಿರ್ತಾರೆ, ಅಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ ನಿಮ್ ಪ್ರಕಾರ ಏನ್ ಹೇಳ್ತೀರಾ ನೀವು? ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದಾ ಕೆಟ್ಟದಾ? ಎಲ್ಲನೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ ಅಭಿಪ್ರಾಯನ?
0: ಖಂಡಿತ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುಗೆ ಯಾವ್ದ್ರೊಳಗ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನು ನೀ ತಿಳ್ಕೊ, ನಿನ್ನ ನೀನ್ ತಿಳ್ಕೊಂಡಿಲ್ಲ ಅಂದ್ರೆ ಇದು ಪ್ರಯೋಜನ ಇಲ್ಲ. ಯಾಕಂದ್ರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡ್ಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನ್ ಯಾರು, ಫಸ್ಟ್ ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲ್ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗ್ಲಿ ಮಹಾತ್ಮರುಗಳಾಗ್ಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದ್ರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲಿ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನ ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತು ಶಾಶ್ವತವಾಗಿ ಒಂದೇ ತರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲಿ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲಾದು ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರ್ಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ತಾ ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗಕ್ ಆಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮ್ಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರೆ ಅವಾಗ ಎಲ್ಲ ಬಂದ್ ಆಗ್ಬಿಟ್ಟಿತ್ತು ಶಿಕ್ಷಣ ಅಂತ ಹೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನ್ ಮಾಡೋದು ಮುಂದೆ ಅನ್ನೋ ಇದ್ರೊಳಗೆ ಈ ತಂತ್ರಜ್ಞಾನದಿಂದ ನಮ್ಗೆ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಬರುತ್ತೆ. ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋವಂತ ಒಂದು ಜ್ಞಾನ ಇರ್ಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋಷ್ಟ ಮಕ್ಕಳು ತುಂಬಾ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನ ಬಳಸುವಂತ ಒಂದು ಶಕ್ತಿ ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ

ಏನ್ ನೋಡ್ಬೇಕು, ಏನ್ ಕೊಡ್ಬೇಕು ಅದನ್ನ ತಿಳಿಸುವಂತದ್ದು ಪೋಷಕರು ಮಾಡ್ಬೇಕು, ಶಿಕ್ಷಕರು ಮಾಡ್ಬೇಕು. ಯಾಕೆ ತುಂಬಾ ಸ್ಕೂಲ್ಗಳನ್ನ ನೋಡ್ತಾ ಇದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಇದರಿಂದ ಮಕ್ಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ. ಆದ್ರೆ ಅವ್ರು ಏನ್ ನೋಡ್ತಾ ಇದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ತರದಲ್ಲಿ ಬಳಸ್ತಾ ಇದಾರೆ, ಇವನು ಕೂಡ ಅವ್ರು ಗಮನಿಸುವಂತ ಸಮಯ ಕಡಿಮೆ ಇದೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಸಕ್ ಹೋಗಿ ಒಂದ್ ಕಾಮನ್ ಸೆನ್ಸ್ ಇಲ್ದೆ ಮಕ್ಳಿಗೆ ಅವ್ರಿಗೆ ಈ ಶಿಕ್ಷಣ ಕೊಡ್ಸ್ಬಿಟ್ರೆ ಅವ್ರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫ್ ಅಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕ

0: ಮಾಡೋಕ್ಕಾಗಲ್ಲ. ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ. ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು, ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವ್ದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರಲ್ಲಿಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣ ಕೊಟ್ಟು ಅವರನ್ನ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲಾ ವಿಚಾರಗಳು ಮಕ್ಕಳಿಗೆ ತುಂಬುವಂತ ಪ್ರಯತ್ನ. ಶಿಕ್ಷಣ ಅಂದ್ರೆ ಹಾಗಾಗ್ಬಿಟ್ಟಿದೆ, ಒಂದರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನ ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದ್ರು ಮನೆಗೆ ಬಂದ್ರು, ಈ ಸ್ಕೂಲ್ ಶಾಲೆ ಅಂದ್ಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗ್ಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರ್ಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನು ಬಹಳಷ್ಟು, ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಬೇಕು, ನಾನ್ ಗೆಲ್ಬೇಕು, ಯಾವ ರೀತಿನಲ್ಲಿ ಗೆಲ್ಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನ್ ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರ್ಬೇಕು, ಮಕ್ಕಳು
0: ಅರಿವಿರ್ಬೇಕು ಯಾವ್ದ್ರೊಳಗ್ ಸೋತ್ರೆ ಯಾವ್ದ್ರೊಳಗ್ ಗೆಲ್ತೀವಿ ಅನ್ನೋ ಅರಿವಿರ್ಬೇಕು. ನಾವು ಆಧ್ಯಾತ್ಮದಲ್ಲಿ ಸೋದ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋದ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನ ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನ ಕಾಂಪಿಟೇಷನ್ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ತರ ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದು ಇಲ್ಲ. ಅಧಿಕಾರ ಆಗ್ಲಿ ಹಣ ಆಗ್ಲಿ ಸ್ಥಾನಮಾನಗಳು ಇದು ಯಾರದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ ಎದ್ದೋನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದ್ ಬದಲಾವಣೆಗಳಾಗ್ತಾ ಇರುತ್ತೆ. ಆದ್ರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗ್ಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದ್ರೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದೀವಿ ನಾವು, ಅದು ತುಂಬಾ ಕಷ್ಟ ಅಂತ ಮುಚ್ಚಿಬಿಟ್ಟಿದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನ ತಗೊಂಡು ಬಳಸ್ತಾ ಇದೀವಲ್ವ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸ್ಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನ ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದ್ರೆ ಏನ್ ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್ ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದ್ರೆ ಯಾವುದನ್ನ ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲಾ ಪ್ರಾಡಕ್ಟ್ಗಳನ್ನು ಎಲ್ಲಾ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದ್ರೊಳಗೆ ಯಾವ ಅದನ್ನ ಎತ್ಕೊಳ್ಳುತ್ತೋ ಅಂದ್ರೆ ಮಗು ದೇವ್ರ ಸಮಾನ ಅಂದ್ರೆ, ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನ್ ಒಳಗಡೆ ಇದೆ ನಮ್ಗೆ ಗುರುತಿಸಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನ ಮಾಡಿದ್ರು. ಅದು ಯಾವ್ದನ್ನ ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದ್ರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವ್ ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದ್ರೆ ಆ ವ್ಯಕ್ತಿ ಏನ ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ

0: ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆ ಗುಣಗಳಿರುತ್ತೆ, ಅದನ್ನ ಮಗಳು ಮಕ್ಕಳು ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು, ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು, ದೇವರನ್ನ ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು, ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆನಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನ ಪ್ರಿಪೇರ್ ಮಾಡಿದ್ರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದ್ ಗೀತೆ, ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನ ಬಳಸ್ಕೊಳ್ತಾ ಹೋದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಣಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದ್ರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ, ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನ ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗ್ಲಿ, ಸತ್ಯದಲ್ಲಿ ಹೋಗೋದಾಗ್ಲಿ, ಒಂದು ಇನ್ನೊಬ್ರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದ್ರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನ್ಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗ್ಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿಂದ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗ್ಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೆ ಹೊರತು ಅದು ವ್ಯಾಪಾರ ಆಗ್ಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನ ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲಾ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನ್ ಬದಲಾವಣೆಗಳಾದ್ರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಇದು ನಿಮ್ಮನೆಚನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುರಿ ಪ್ರಸಾರ ಕೇಂದ್ರ. ಸಮಯ 12:38 ಇದೀಗ ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
6: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
7: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ರೋಡ್ಸೈಡ್ ಸಂಸ್ಥೆ ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಈಗ ಹೇಳುವ ತರಬೇತಿಗಳನ್ನು ಇದೇ ತಿಂಗಳ ಜೂನ್ 8 ತರಬೇತಿ ಪ್ರಾರಂಭಿಸಲಾಗುವುದು. ಆಸಕ್ತರು ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ಸಮಗ್ರ ಕೃಷಿ ತರಬೇತಿ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಬಗ್ಗೆ ತರಬೇತಿಗಳನ್ನು ನೀಡಲಾಗುವುದು. 13 ದಿನಗಳ ಅವಧಿಯಲ್ಲಿ ತರಬೇತಿ ಆರಂಭದ ದಿನಾಂಕ 8/6/2026. ಅಭ್ಯರ್ಥಿಗಳ ಅರ್ಹತೆ 19-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದಲು ಬರೆಯಲು ಬಲ್ಲವರಾಗಿರಬೇಕು. ತರಬೇತಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ಈ ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ 8/6/2026 ರೂಟ್ಸೆಟ್ ಸಂಸ್ಥೆಯಲ್ಲಿ ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯಾಗಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ. ಇದರಲ್ಲಿ ಹಾರ್ಮೋನುಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾ ಶ್ರೀನಾಥ್ ಪಿ ಶೆಟ್ಟಿ. ಬಳಿಕ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ, ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
2: ಹೌದು. ಸೊ ಈ ಎಲ್ಲಾ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗುವ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲಾ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
1: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟರ್?
2: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡ್ ಇಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸ್ಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ, ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲಿ ಅದು ಹೋಗಿ ಕೆಲಸ ಮಾಡುತ್ತೆ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
2: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್

0: ಮನಸ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು, ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದ್ರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ಗೆ ಅಟ್ಯಾಕ್ ಮಾಡಿದ್ರೆ ವಿಟಿಲಿಗೋ ಅಂತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದ್ರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದ್ರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದ್ರೆ ಎನ್ವೈರನ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಥವಾ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಯ್ತು ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಇಂದಾಗಿ ಪ್ರಾಬ್ಲಮ್ಸ್ ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ ಗಳನ್ನ ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದ್ರೂ ಮಾಡಬಹುದಾ?
0: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಲೈಫ್ ಸ್ಟೈಲ್ ನಮ್ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬಾ ಕೂತ್ಕೊಳ್ಬಾರ್ದು 1 ಅವರ್ಗಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ ರೈಸ್ ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅಥವಾ ಯಾರು ಸನ್ ರೈಸ್ ಆದ್ಮೇಲೆ ಕೂಡ ಏಳುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನ್ ಇಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ ಅಂದ್ರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ ಅಥವಾ ಮಾನಸಿಕವಾಗಿ ಏನಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
0: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬಾ ಬ್ರೈನ್ ಕನೆಕ್ಷನ್ ಉಂಟು, ಅಂದ್ರೆ ಹೈಪೋ ಥೈರಾಯ್ಡ್ ಪೇಷಂಟ್ ಗೆ ಸ್ವಲ್ಪ ಡಿಪ್ರೆಷನ್ ತರ ಅಥವಾ ಸ್ಲೋನೆಸ್, ಏನ್ ಮಾಡೋದು ಬೇಡ ಆ ತರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್ ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬಾ ಜಾಸ್ತಿ ಉಂಟು ಅಂತವ್ರು ಸ್ವಲ್ಪ ಆಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂತವರಿಗೆ ಮೇನಿಯಾ ಅಂತ ಹೇಳ್ತೇವೆ ಅಂತ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂತ ಪೇಷಂಟ್ಸ್ ಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ತರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತ ಕೆಲವು ಆರೋಗ್ಯದ ಕಾಯಿಲೆಗಳನ್ನ ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮ್ಗೆ ತಿಳಿಸಿ ಡಾಕ್ಟ್ರೆ.
0: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದ್ರೆ ಲೋ ಶುಗರ್, 140 ಮೇಲೆ ಆದ್ರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರ್ ಅನ್ನ ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕೋಗಾನ್, ಅದು ಶುಗರ್ ಅನ್ನ ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜ್ ಇಂದ ಜಾಸ್ತಿ ಹೋದ್ರೆ, ಸೊ 140 ಹೋಗಿ 200 ಆಯ್ತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ ಅಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ ಅಲ್ಲಿ ಜಾಸ್ತಿ ಇದ್ರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತೆ ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ, ಸೊ ಸೇಮ್ ವೇ. ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನ ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತೆ ಇನ್ನೊಂದಂದ್ರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರ್ಗೆ 60 ಇಯರ್ಸ್ ಬಂದ್ರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಅಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲ್ ಇಂದ ಬರುದಲ್ಲ, ಇಟ್ ಇಸ್ ಆಟೋ ಇಮ್ಯೂನ್, ಅಂದ್ರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನ ಆಸ್ ಆಫ್ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಇಸ್ ವೆರಿ ಪ್ರಿವೆಂಟಬಲ್.
1: ಈಗ ಈ ಡಯಾಬಿಟಿಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ?
0: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದ್ರೆ 60 ವರ್ಷ ಆದ್ಮೇಲೆ ಬರೋದು. ಯಾಕೆ 60 ಅಲ್ಲಿ ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು,

0: ಕೊಟ್ಟು ಅದು ತುಂಬಾ 8 ವರ್ಷ ಆದ್ಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡ್ಬೇಕು. ಸೇಮ್ ವೇ ತುಂಬಾ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸ್ಗೆ ಬರ್ತಾ ಉಂಟು, 30 ಇಯರ್ಸ್ಗೆ ಬರ್ತಾ ಉಂಟು, 20 ಇಯರ್ಸ್ಗೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂದು, ಸೊ ದೆನ್ ಆ ಪೇಷಂಟ್ ಅಟ್ ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳಿರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗುದಿಲ್ಲ. ಸೊ ಅಂತದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಹೇಳ್ತಾರೆ ಸರ್ ರೈಸ್ ಒಳ್ಳೇದಾ, ಚಪಾತಿ ಒಳ್ಳೇದಾ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ, ಅಂದ್ರೆ 100 ಗ್ರಾಮ್ ರೈಸ್ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಕೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂತದ್ದು ನಾವು ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ ನಲ್ಲಿ ಇತ್ತೀಚೆಗೆ ಏನಾದ್ರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದ್ರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸ್ ಅಲ್ಲಿ ಆಕ್ಚುಲಿ ಕ್ಯೂರ್ ಅಂತ ಇರ್ಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡ್ಬೇಕು, ಟ್ಯಾಬ್ಲೆಟ್ ನಡೆಯೋದಿಲ್ಲ ಅದ್ರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. ಯು ಕೆ ಅಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದ್ರೆ ಆಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ತರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
0: ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ, ಒಂದು ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ, ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ಅಲ್ಲಿ ನಾವು ಕೊಡೋಕ್ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1 ಅಲ್ಲಿ. ಟೈಪ್ 2 ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂತಹ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗುತ್ತೆ. ಒಂದು ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ, ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮ್ಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತೆ T3, ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ.

0: ಬಟ್ T43 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T43 ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋ ಇಮ್ಯೂನ್, ಆಟೋ ಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದ್ರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮ್ಗೆ ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ, ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮ್ಗೆ ಈ ಆಟೋ ಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬಹುದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು, ಈಗ ಒಂದು ಆಂಟಿಗೆ ಇದ್ರೆ ನೀಸಿಗಿರ್ಬೋದು ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು ನಮ್ಮ ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡುಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ ಅಥವಾ ಡಿಸ್ಟರ್ಬೆನ್ಸ್ ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸಿಗೆ ಅಷ್ಟು ಉಪದ್ರ ಕೊಡುದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ, ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬಹುದು. ಒಂದು 30-40% ಪೇಷಂಟ್ ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗುದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬಹುದು, ಅಂದ್ರೆ ಕಾಲ್ ದಪ್ಪಾಗುದು, ಮುಖ ದಪ್ಪಾಗುದು, ಹಾರ್ಟ್ ರೇಟ್ ಕಮ್ಮಿ ಆಗುದು ಅಥವಾ ತುಂಬಾ ಡ್ರೌಸಿ ಆಗುದು, ಅದಾಗ್ಬಹುದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬಹುದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗುದು, ಲೂಸ್ ಮೋಷನ್ ಆಗುದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್, ಸಡನ್ ಬಿಡಬಾರ್ದು ಯಾವಾಗ್ಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದ್ರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದ್ರೆ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗುದು, ಸ್ವಲ್ಪ ದಪ್ಪ ಆಗುದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೇಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗುದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದೋ ಸ್ಕ್ರೀನಿಂಗ್ ಚೆಕ್ ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ ಗೆ ಸಿಂಪ್ಟಮ್ ಇರ್ಬೇಕಂತ ಇಲ್ಲ, ಮತ್ತೆ ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರ್ಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗುದು ಆಗ್ಬಹುದು. ಮತ್ತೆ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ, ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗುದು, ನಾವು ಅದಕ್ಕೆ ಹಾಟ್ ಫ್ಲಶಸ್ ಅಂತ ಕರಿತೇವೆ.

0: ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನ್ ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಂಗ್ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಶಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದ್ರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ ಈ ಪೇಷಂಟ್ ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದ್ರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂದ್ರೆ, ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
0: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನೆಕೋಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು OCPILS ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ, ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಗೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
1: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸರ್ಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
0: ಸೊ ಅಟ್ ಲೀಸ್ಟ್ 6 ಡೇಸ್ ಪರ್ ವೀಕ್ ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು, ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತುದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದ್ರೆ, ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
1: ಡಾಕ್ಟ್ರೆ, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ

0: ಕಟ್ಟುವಂಥ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ. ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ ಅಂದ್ರೆ ಅದಕ್ಕೆ ಏನಾದರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ ಹೇಗೆ?
1: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆಯೇ ಲೈಫ್ ಲಾಂಗ್. ಈಗ ತುಂಬಾ ಜನ ಕೇಳ್ತಾರೆ ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, ಒಂದು ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 months ನಾವು ರಿಎಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್ ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 years ಚಾನ್ಸಸ್ ಇರ್ತದೆ.
0: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರ್ಬೇಕಾಗತ್ತೆ?
1: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ ಸರ್ ನಾನು ಶುಗರ್ ಚೆಕ್ಕೆ ಮಾಡ್ಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬ್ಗೆ ಅಟ್ ಲೀಸ್ಟ್ 3 months ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 month ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೇ ಗೊತ್ತಾಗುದಿಲ್ಲ. ಈಗ ಎಲ್ಲಾ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರ್ಲಿ ಲೋ ಶುಗರ್ ಇರ್ಲಿ. ಮತ್ತೆ ನಾವು ಸಿಂಪ್ಟಮ್ಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
0: ಎಷ್ಟೊತ್ತು ನಮಗೆ ಈ ಹಾರ್ಮೋನ್ಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
2: ನಮಸ್ಕಾರ ಕೇಳುವರೆ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನ ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳು

ಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018ರಲ್ಲಿ ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019ರಲ್ಲಿ ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21ರಿಂದ 2024-25ನೇ ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ ಎರಡು ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ, ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ.
2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವ

0: ಎಚ್1 ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನ ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತಿ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನ ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವಾ

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 kg ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕ

0: ವಾಗಿ ಮೊದಲ ನಾಲ್ಕು ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ, ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರೆಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80% ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು.

0: ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ, ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ದ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:15 ಇದೀಗ ಕಾರ್ಯಕ್ರಮ ಉಲ್ಲಾಸ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು. ಡಾ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುನಾಡುಬಾ ಬೆಳಗ್ಗೆ ಹಾಗೆ ಆರೋಗ್ಯ ಬಿಂದು ಪ್ರಸಾರವಾಗಲಿದೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳುಗ್ರೆ, ಭಾನುವಾರ ಬಂದಿದೆ. ಭಾನುವಾರದ ಉಲ್ಲಾಸ ಕಾರ್ಯಕ್ರಮದಲ್ಲಿ ವಾಣಿ ಇಂದು ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಶ್ನೆಯನ್ನು ತಂದಿರಬಹುದು ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ ಅಲ್ವಾ? ಬಂದಿದೆ ಪ್ರಶ್ನೆ. ಪಂಚಭೂ

ಸಂಯುಕ್ತಗಳಲ್ಲಿ ಒಂದಾಗಿರುವ ಕಿಚ್ಚು ಅಗ್ನಿ ಎಂಬ ಹೆಸರುಗಳಿಂದ ಕರೆಯಲಾಗುವ ಬೆಂಕಿ ಮನುಕುಲದ ಏಳಿಗೆಯಲ್ಲಿ ವಹಿಸಿರುವ ಪಾತ್ರ ಹಿರಿದು. ಆದಿಮಾನವ ಆರಂಭದ ದಿನಗಳಲ್ಲಿ ಎರಡು ಕಲ್ಲುಗಳನ್ನು ಪರಸ್ಪರ ಉಜ್ಜಿ ಅದರಿಂದ ಬರುವ ಕಿಡಿಯಿಂದ ಬೆಂಕಿಯನ್ನು ಉತ್ಪಾದಿಸುವ ಕ್ರಮವನ್ನು ಕಲಿತ, ಘರ್ಷಣೆಯ ಮೂಲಕ ಬೆಂಕಿ ಸೃಷ್ಟಿಸಿದ ಬೆಂಕಿ ಕಡ್ಡಿ ರೂಪುಗೊಂಡಿದ್ದು ಹೀಗೆ ಇದು ಒಂದು ಆವಿಷ್ಕಾರವೇ. ಸ್ನೇಹಿತರೆ, ಇಂದಿನ ಪ್ರಶ್ನೆ ಏನು ಅಂದರೆ, ನಾವು ಬಳಸುವಂತಹ ಈ ಬೆಂಕಿ ಕಡ್ಡಿ ಇದೆಯಲ್ಲ, ಈ ಬೆಂಕಿ ಕಡ್ಡಿ ಹೇಗೆ, ಅದು ಬೆಂಕಿನ ಒತ್ಕೊಳ್ಳೋದಕ್ಕೆ ಒಂದು ರಾಸಾಯನಿಕ ಇದೆ, ಆ ರಾಸಾಯನಿಕ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡಲೇ ನನಗೆ

ಪ್ರಶ್ನೆ ಏನು ಅಂದ್ರೆ, ನಾವು ಬೆಳೆಸುವಂತಹ ಈ ಬೆಂಕಿ ಕಡ್ಡಿ ಇದೆಯಲ್ಲ, ಈ ಬೆಂಕಿ ಕಡ್ಡಿ ಹೇಗೆ, ಅದು ಬೆಂಕಿನ ಒತ್ಕೊಳ್ಳೋದಕ್ಕೆ ಒಂದು ರಾಸಾಯನಿಕ ಇದೆ, ಆ ರಾಸಾಯನಿಕ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡಲೇ ನನಗೆ ಸಂದೇಶವನ್ನ ಕಳಿಸಲಿ 9488640223ಗೆ. ಬೆಂಕಿ ಕಡ್ಡಿಯ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ವಸ್ತುಗಳು ಯಾವುವು ಅನ್ನುವಂತನ ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ಭಾವಗೀತೆ ಒಂದನ್ನು. ನಿಮ್ಮ ಸಂದೇಶಗಳನ್ನು ನಾನು ಕರುಣಾಳುಬ ಬೆಳಿಗ್ಗೆ ಆರೋಗ್ಯ ಬಿಂದು ನಂತರ ಭಾವಗೀತೆಗಳನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ಓದ್ತೇನೆ, ಹಾಗೆ ಉತ್ತರವನ್ನು ಹೇಳ್ತೇನೆ ಅಂತ ಹೇಳ್ತಾ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯ ಹಾಗೂ ಅವರು ಹಾಡಿರುವ ಗೀತೆಯನ್ನು ಇದೀಗ ಕೇಳೋಣ. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಈ ಗೀತೆ.

ಕೇಳಿದ್ರೆ ಈ ಸಂಜೆ ಚಂದ್ರವಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಯಾವುದೆಲ್ಲ ಇರಬಹುದು ಅಂತ ನೀವು ಕಾತರದಿಂದ ಕಾಯ್ತಾ ಅಲ್ವಾ? ಆ ಗೀತೆಗಳು ಬಂದ್ವು. ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಈ ಸುಮಧುರ ಗೀತೆ.

0: ಕೇಳುಗರೆ, ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444860423ಗೆ 4 ಗಂಟೆಯ ನಂತರ ಕಳಿಸಿಕೊಡಿ. ನಿಮ್ಮ ಸಂದೇಶಗಳನ್ನು ಹಾಗೆ ಸುಮಧುರ ಗೀತೆಗಳನ್ನು ನೀವು ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಕೇಳುಗರೆ, ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ ಕರುನಾಡು ಬಬ್ಬಳಿಕೆ. ಇದೀಗ ಸಮಯ ಆಗಿದೆ ಸ್ಟುಡಿಯೋದಲ್ಲಿ 1:30.
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದು ಒಂದು ಘಟನೆ ನಾನು ಕೇಳಿದ್ದು. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಳಿತು ನಂತರ ಬೆಳೆದ ದೊಡ್ಡವರಾದಂತ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ಶಾಲೆಗೆ ಹೋಗ್ತಾರೆ. ಎಷ್ಟೋ ವರ್ಷ ಆಯ್ತು ಹೆಡ್ ಮಾಸ್ಟರ್ ನೋಡಿಲ್ಲ, ಹೋಗಿ ಬರೋಣ ಅಂತ. ಹೆಡ್ ಮಾಸ್ಟರ್ ರಿಟೈರ್ ಆಗಿದ್ದಾರೆ, ಒಂದು ಪುಟ್ಟ ಮನೆಯಲ್ಲಿದ್ದಾರೆ. ಅವರು ರಿಟೈರ್ ಆಗಿ ಸಾಕಷ್ಟು ವರ್ಷ ಆಗಿದೆ. ಈ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು 10-15 ಜನ ಈಗೆಲ್ಲ ದೊಡ್ಡ ಜಾಗದಲ್ಲಿ ಇದ್ದಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂದಿದೆ. ಅವರೆಲ್ಲ ಬಂದು ಹೆಡ್ ಮಾಸ್ಟರ್ ಮನೆಗೆ ಬಂದರು. ಭಾಳ ಖುಷಿ ಆಯಿತು ಹೆಡ್ ಮಾಸ್ಟರ್ಗೆ, ತಮ್ಮ ಮಕ್ಕಳು ಬಂದಿದ್ದಾರಲ್ಲ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ನಿಜವಾದ ಪ್ರಾಮಾಣಿಕ ಶಿಕ್ಷಕ ಇದ್ದರೆ ಅವನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗ್ತಾರೆ. ಹೆಡ್ ಮಾಸ್ಟರ್ ಸಂಭ್ರಮದಿಂದ ಮನೆ ಕರ್ಕೊಂಬಂದ್ರು. ಎಲ್ಲ ಎಲ್ಲೆಲ್ಲಿ ಕುರ್ಚಿ ಇತ್ತೋ ಎಲ್ಲೆಲ್ಲಿ ಕಾಟ್ ಇತ್ತು ಎಳ್ಕೊಂಡು ಕೂತ್ಕೊಳ್ರೋ ಅಂಥೇಳಿ ಹಾಲಲ್ಲೆಲ್ಲ ಹಾಕ್ಸಿದ್ರು. 15 ಜನ ಅದು ಬಲಿತಂಥ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ಎಲ್ಲರೂ ಮಾತಾಡ್ತಾ ಇದ್ರು. ಮಾತಾಡ್ತಾ ನೀನೇನು ಮಾಡ್ತೀಯೋ ಅಂತ ಕೇಳಿದ್ರು. ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ, ಒಬ್ಬ ಚೇರ್ಮನ್ ಅಂತ, ಒಬ್ಬ ಡೈರೆಕ್ಟರ್ ಅಂತ ಏನೇನು ಹೇಳ್ಕೊಂಡೋದ್ರು. ಮಾತಾಡ್ತಾ ಸ್ವಾಮಿ ಸರ್, ನೀವೆಲ್ಲ ಪುಣ್ಯವಂತರು ಸರ್, ಸ್ಕೂಲಲ್ಲಿ ಇದ್ರಿ, ನಮ್ಮ ಕೆಲಸ ಬಹಳ ಕಷ್ಟ ಸರ್. ಏನು ನಮ್ಮ ಒತ್ತಡ, ಸರ್ಕಾರದ ಒತ್ತಡ, ಅದು ಇದೆ ಇದು ಇದೆ ಅಂತ ಕೊಂಡ್ಕೊಂಡು ತಮ್ಮ ಕೆಲಸದಲ್ಲಿ ಏನೇನು ಕಷ್ಟ ಇದೆಯೋ ಹೇಳ್ಕೊತಾ ಇದ್ರು. ಹೆಡ್ ಮಾಸ್ಟರ್ ನಗ್ತಾ ಇದ್ರು ಅದೆಲ್ಲ ಮಾತಾಡೋದನ್ನ ನೋಡಿ. ಪ್ರತಿಯೊಬ್ಬರು ಅದು ಹೇಳ್ತಾ ಇದ್ರು, ವ್ಯಾಪಾರ ಕಮ್ಮಿ ಆಗ್ತಾ ಇದೆ, ಬೆಲೆ ಕುಸಿತಾ ಇದೆ, ರೂಪಾಯಿದು ಹಣಕ್ಕೆ ಬೆಲೆನೇ ಇಲ್ಲ, ಮಕ್ಕಳು ಬೆಳೀತಾರೆ, ಅವ್ರು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಹೆಂಡತಿ ಪ್ರಾಬ್ಲಮ್ ಇದು, ತಮ್ಮ ಸಂಸಾರ ಸರಪಳಿ ಹೇಳ್ತಾ ಇದ್ರು ಕಷ್ಟದ್ದು. ಹೆಡ್ ಮಾಸ್ಟರ್ ಇದ್ರು, ಮಕ್ಕಳು ಒಂದು ನಿಮಿಷ ಸುಮ್ಮನೆ ರೀ, ಹಾಂ ಮಾತಾಡ್ತಾ ರೀ, ನಾನು ಬರ್ತೀನಿ. ಯಾಕಂದ್ರೆ ಹೆಡ್ ಮಾಸ್ಟರ್ ಹೆಂಡತಿ ತೀರ್ಕೊಂಡು 5-6 ವರ್ಷ ಆಗೋಗಿದೆ, ಮನೇಲಿ ಯಾರೂ ಇಲ್ಲ, ಒಬ್ಬರೇ ಇರೋದು. ನೀವು ಕೂತ್ಕೊಂಡಿರಿ, ನಾನೇ ಕಾಫಿ ಮಾಡ್ಕೊಂಬರ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ ಕಾಫಿ ನಾನು, ಕೂತ್ಕೊಂಡಿರಿ, ನೀವೇ ಕುಡಿಯಿರಂತೆ ಅಂತ ಹೇಳಿ ಒಂದು 10 ನಿಮಿಷ ಒಳಗಡೆ ಹೋಗಿ ಒಂದು ದೊಡ್ಡ ಕೆಟ್ಲ್ ತುಂಬ ಕಾಫಿ ಮಾಡ್ಕೊಂಬಂದರು. ಮಳಗೋ ಮತ್ತೆ ಇನ್ನೊಂದು ಟ್ರೇ ತಂದು ಆ ಟ್ರೇ ಒಳಗೆ ಒಂದು 30-35 ಕಪ್ ತೊಗೊಂಬಂದರು. ಇಷ್ಟನೇ ಕೊಡಬೇಕಲ್ಲ. ಆ ಕಪ್ ಹೇಗಿದ್ದು ಅಂದರೆ ಕೆಲವೊಂದು ಅತ್ಯಂತ ಬೆಲೆ ಬಾಳುವಂಥ ಕಪ್ಪುಗಳು.

0: ಕೆಲವರು ಬೋನ್ ಚೈನಾ ಕಪ್ಪುಗಳು, ಇನ್ನು ಕೆಲವು ಸುಂದರ ಚೀನಾ ಪಿಂಗಾಣಿಗಳು ಕೆಲವು ಬೇರೆ ಇತ್ತು, ಸುಂದರ ಕಾಜಿಯನ್ನು ಕೆಲವು ಇತ್ತು, ಪ್ಲಾಸ್ಟಿಕ್ ಕಪ್ ಕೆಲವು, ಆಮೇಲೆ ಕೆಲವು ಬೆಲೆ ಬಾಳದಂಥದ್ದು ಸ್ಟೀಲಿನ ಟಂಬ್ಲರ್ಸ್ ಇತ್ತು, ಒಂದೆರಡು ತಾಮ್ರದ್ದು ಕೂಡ ಒಂದೆರಡಿದ್ದು, 35 ಇಟ್ಟಿದ್ರು. ಇದ್ದವ್ರು 15 ಜನ ಅಲ್ಲಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹೆಡ್ ಮಾಸ್ಟರ್ ಹೇಳಿದ್ರಂತೆ, ನೋಡ್ರ ನೀವೇ ಹಾಕೋರು ಕಾಫಿ ತೊಗೊಂಡು ಹಾಕೊಂಬಂದು ಕೂತ್ಕೊಳ್ಳಿ ಮಾತಾಡೋಣಂತೆ ಅಂದರು. ಈ ಹುಡುಗರೆಲ್ಲ ಹೋಗಿ ಹೋಗಿ ಏನು ಮಾಡಿದರು ಅಂತ ಹೆಡ್ ಮಾಸ್ಟರ್ ಗಮನಿಸ್ತಾ ಇದ್ರು. ಮೊದಲೇದವನು ಹೋದ, ಅಷ್ಟು ಕಪ್ಪಿತ್ತಲ್ಲ ಟ್ರೇದಲ್ಲಿ, ಅತ್ಯಂತ ಸುಂದರವಾದದ್ದು ಅತ್ಯಂತ ಬೆಲೆ ಬಾಳೋ ಕಪ್ಪನ್ನು ತೊಗೊಂಡ, ಕಾಫಿ ಹಾಕೊಂಬಂದ. ಎರಡನೇದವನು ಅತ್ಯಂತ ಬೆಲೆ ಬಾಳೋದೇ ತೊಗೊಂಡ. ಮೂರನೇದವನು ಚೀನಾ ಪಿಂಗಾಣಿ ತೊಗೊಂಡ. ನಾಲ್ಕನೇದವನು ಹುಡ್ಕಾಡ್ದ, ಅಯ್ಯೋ ಒಳ್ಳೇದೆಲ್ಲ ಹೋಗ್ಬಿಡ್ತೀಯಲ್ಲ ಪರವಾಗಿಲ್ಲ ಇದನ್ನು ತೊಗೊಳ್ಳೋಣ ಅಂತ ಬೇರೆ ಕಪ್ ತೊಗೊಂಡ. ಇನ್ನು ಕೆಲವು ಕಾಜಿದ್ದು ತೊಗೊಂಡ್ರು, ಇನ್ನು ಕೆಲವು ಪ್ಲಾಸ್ಟಿಕ್ದು ಸ್ಟೀಲಿಂದು ತಾಮ್ರದ್ದು ಯಾರು ಮುಟ್ಲೇ ಇಲ್ಲ. ಒಳ್ಳೇದನ್ನು ಆರಿಸ್ಕೊಂಡು 15 ಜನ ಕಾಫಿ ಕುಡಿತಾ ಇದ್ರು. ಆಗ ಬಹಳ ತಮಾಷೆ ಇದೆ. ಹೆಡ್ ಮಾಸ್ಟರ್ ಹೇಳಿದ್ರಂತೆ, ಮಕ್ಕಳೇ ನೀವು ಗಮನಿಸಿದ್ರೆ ಇಲ್ಲ ನೋಡ್ಲಿಲ್ಲ, ನಾನು ತ ಗಮನಿಸಿದ್ದೇನಪ್ಪ ನಿಮ್ಮನ್ನ, ಎಂಥ ಕಪ್ ಆರಿಸ್ಕೊಂಡಿದ್ದೀರಿ ಹೇಳಿ ನೀವು. ನಾನು ನೋಡ್ತಾ ಇದ್ದೆ, ಮೊದಲು ಹೋದವನು ಅತ್ಯಂತ ಬೆಲೆ ಬಾಳೋ ಕಪ್ ಆರಿಸ್ಕೊಂಡ, ಆಮೇಲೆ ಹೋದವರು ಕೂಡ ಉಳಿದದ್ರೊಳಗೆ ಯಾವ್ದು ಅತ್ಯಂತ ಬೆಲೆ ಬಾಳೋದು ಆರಿಸ್ಕೊಂಡ್ರು, ಯಾರು ಈ ತಾಮ್ರದ್ದು ಸ್ಟೀಲಿನ ಲೋಟ ಯಾರೂ ತಗೊಳ್ಳಿಲ್ಲ. ಅತ್ಯಂತ ಒಳ್ಳೇದಾಗಿರೋದು ಚೆನ್ನಾಗಿರೋದು ನೋಡೋಕ್ಕೆ ಆಕರ್ಷಕವಾಗಿರೋ ಕಪ್ಗಳನ್ನೇ ಆರಿಸ್ಕೊಂಬಂದ್ರಿ, ಆದ್ರೆ ಕಾಫಿ ಯಾವುದು? ಕಾಫಿ ನಾನೇ ಮಾಡಿದ್ತಾನೆ. ನೀವು ಯಾವ ಕಪ್ ತಗೊಂಡ್ರು ಕೂಡ ಕಾಫಿ ಅದೇ ಅಲ್ವಾ? ದಯವಿಟ್ಟು ತಿಳ್ಕೊಳ್ಳಿ ಮಕ್ಕಳೇ, ನಿಮಗೆಲ್ಲ ಬೇಕಾದದ್ದು ಕಾಫಿ ಕಪ್ ಅಲ್ಲ. ಅತ್ಯುತ್ತಮವಾದ ಕಪ್ಪನ್ನೇ ಆರಿಸ್ಕೊಂಡಿದ್ದೀರಿ, ಆದ್ರೆ ಕುಡಿಯುವಾಗ ಇನ್ನೊಬ್ಬರು ಕಪ್ಪನ್ನೇ ನೋಡ್ತಾ ಇದ್ದೀರಿ. ಆ ಕಪ್ ಚೆನ್ನಾಗಿತ್ತು ನೋಡಿ, ಅದೇ ಸಿಕ್ಕರೆ ಚೆನ್ನಾಗಿತ್ತು ಅಂತಿದ್ದೀರಿ. ಮಕ್ಕಳೇ ಗಮನಿಸಿ, ಜೀವನ ಅಂದ್ರೆ ಕಾಫಿ ಇದ್ದಂಗೆ. ಹಣ, ಅಂತಸ್ತು, ನಿಮ್ಮ ಅಧಿಕಾರ, ಸ್ಥಾನ ಏನಿದೆಯೋ ಇವೆಲ್ಲ ಕಪ್ ಇದ್ದ ಹಾಗೆ. ಅವೆಲ್ಲ ಜೀವನವನ್ನು ಧರಿಸೋದಕ್ಕೆ ಬೇಕಾದಂಥ ಸಾಧನಗಳಷ್ಟೇ. ಆದರೆ ನೀವು ಹಿಡ್ಕೊಂಡಂಥ ಕಪ್ಪು ಒಳಗಿದ್ದಂಥ ಕಾಫಿ ರುಚಿಯನ್ನು ಬದಲಾಯಿಸೋದಿಲ್ಲ. ಆದರೆ ದುರ್ದೈವ ಏನು ಗೊತ್ತಾ ಮಕ್ಕಳೇ, ನಾವೀ ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ. ಮತ್ತೊಬ್ಬರು ಕಪ್ಪನ್ನು ನೋಡಿ ಅಸೂಯೆ ಪಡ್ತಾ ಇದ್ದೀವಿ. ಒಂದು ಮಾತು ತಿಳ್ಕೊಳ್ಳಿ ಮಕ್ಕಳೇ, ದೊಡ್ಡವರಾಗಿದ್ದೀರಿ ನೀವೆಲ್ಲನು, ಭಗವಂತ ನಮಗೆ ಜೀವನ ಅನ್ನುವಂಥ ಕಾಫಿ ಕೊಟ್ಟಿದ್ದಾನೆ. ಅವನು ಭಗವಂತ ಕೊಡೋದು ಯಾವಾಗಲೂ ಕಾಫಿ ಮಾತ್ರ, ಕಪ್ಪು ಕೊಡೋದಿಲ್ಲ. ಆ ಕಪ್ಪು ನಾವು ಆರಿಸ್ಕೊಂಡಿದ್ದೀವಿ. ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ, ಈ ಅಲಂಕಾರಗಳು, ಸ್ಥಾನಗಳು, ಗೌರವಗಳು ಇದನ್ನು ಬೆನ್ನು ಹತ್ತಿ ಹತ್ತಿ ಓಡಿ ಓಡಿ ಜೀವನ ಮರಿಬೇಡಿ. ಸಂತೋಷವಾಗಿರೋರಿಗೆ ಜೀವನದಲ್ಲಿ ಎಲ್ಲಾಗಿ ಚೆನ್ನಾಗಿರೋ ಸಿಕ್ಕಿರ್ಲಿಕ್ಕಿಲ್ಲ, ಆದರೆ ಸಿಕ್ಕಿರೋದನ್ನು ಚೆನ್ನಾಗಿ ಆಸ್ವಾದನೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದ ಜೀವನವನ್ನು ಸಂತೋಷ ಪಡಿ, ಇದನ್ನು ಕಪ್ಪುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಪ್ಪುಗಳ ಚಿಂತೆ ಬೇಡ, ಕಾಫಿ ಮುಖ್ಯ ಅಂತ ಹೇಳಿದಂಥ ಗುರುಗಳು. ನಮಗೆ ದೊಡ್ಡ ಪಾಠ ಅದು. ನಾವು ಸಾಮಾನ್ಯವಾಗಿ ನಮ್ಮ ಸ್ಥಾನಗಳ ಬಗ್ಗೆ, ನಮ್ಮ ಗೌರವಗಳ ಬಗ್ಗೆ, ನಮ್ಮ ಅಲಂಕಾರಗಳ ಬಗ್ಗೆ, ನಮ್ಮ ಡಿಗ್ರಿ ಬಗ್ಗೆ ಹೇಳ್ಕೋತಾ ಹೋಗ್ತೀವಿ. ಆದರೆ ಆ ಡಿಗ್ರಿ ಜೊತೆಗೆ ಜೀವನವನ್ನು ಹೇಗೆ ಸಂತೋಷವಾಗಿ ಬದುಕಿದ್ದೇವೆ ಅನ್ನೋದಾಗಲಿಲ್ಲ. ಕೊನೆಗೆ ಜೀವನ ಎಷ್ಟು ಸಂತೋಷವಾಗಿ ಕಳೆದ್ರಿ ಅನ್ನೋದು ಮುಖ್ಯ ಹೊರತಾಗಿ ಯಾವ ಸ್ಥಾನದಲ್ಲಿದ್ದೀರಿ ಅನ್ನೋದಲ್ಲ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಇಂದು ಕೇಳಿದ ಪ್ರಶ್ನೆ, ಬೆಂಕಿ ಕಡ್ಡಿಯ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ವಸ್ತುಗಳು ಯಾವುವು ಅಂತ ನೀವು ಸಂದೇಶ ಕಳಿಸೋದಕ್ಕೆ ಇನ್ನೊಂದು ಆರೋಗ್ಯ ಬಿಂದುವನ್ನು ಕೇಳಿದ ಬಳಿಕ ನೀವು ಸಂದೇಶ ಗಳನ್ನು ಓದ್ತೇನೆ, ಉತ್ತರವನ್ನು ಹೇಳ್ತೇನೆ ಅಂತ ಹೇಳ್ತಾ ಕೇಳಿದ್ರೆ, ಹಾಗೆ ಇಂದು ಸಂಜೆ 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ನೋಡಿದಂಥ ಸ್ಥಳಗಳಲ್ಲಿ ನಿಮಗೆ ಆದಂತಹ ಸ್ಥಳದ ಮಾಹಿತಿ, ವಿಷಯ, ಅನಿಸಿಕೆಗಳನ್ನು ನೀವು ನಮ್ಮೊಟ್ಟಿಗೆ ನೇರವಾಗಿ ಕರೆ ಮಾಡುವ ಮೂಲಕ ಹಂಚಿಕೊಡಬಹುದು. ಕರೆ ಮಾಡಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9448640273, ಹಾಗೆ ಇನ್ನೊಂದು 9141970272. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಸುಗಂಧರಾಜ ಹೂವು ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ.
3: ಮಾರುಕಟ್ಟೆಯಲ್ಲಿ ಸಿಗುವಂತಹ ಹೂವಿನ ಹಾರಗಳಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಬಿಳಿಯ ಹೂವು ಸುಗಂಧರಾಜ. ಸುಗಂಧರಾಜ ಹೆಸರೇ ಸೂಚಿಸುವ ಹಾಗೆ ಅತ್ಯಂತ ಆಹ್ಲಾದಕರ ಪರಿಮಳ ಹೊಂದಿರುವಂತಹ ಸುಂದರವಾದ ಪುಷ್ಪ.

0: ಸುಗಂಧರಾಜ ಗಿಡದಲ್ಲಿ ಔಷಧಿಗಾಗಿ ಉಪಯುಕ್ತವಾದ ಭಾಗಗಳು ಯಾವುದು ಅಂದರೆ ಅದರ ಗಡ್ಡೆ, ಬೇರು, ಹೂವು ಮತ್ತು ಬೀಜ. ಸುಗಂಧರಾಜ ಗಡ್ಡೆ ವಾಂತಿಯನ್ನು ಉಂಟು ಮಾಡುತ್ತದೆ, ಮೂತ್ರಸ್ರಾವವನ್ನು ಹೆಚ್ಚು ಮಾಡುತ್ತೆ. ಚಿಕ್ಕ ಮಕ್ಕಳಲ್ಲಿ ಮೈ ಮೇಲೆ ಗುಳ್ಳೆಗಳಿದ್ದಾಗ ಸುಗಂಧರಾಜ ಗಡ್ಡೆಯನ್ನು ಅರಿಶಿಣ ಮತ್ತು ಬೆಣ್ಣೆಯ ಜೊತೆಗೆ ಅರೆದು ಲೇಪಿಸೋದ್ರಿಂದ ವಾಸಿಯಾಗುತ್ತೆ. ಉರಿ ಮೂತ್ರವಿರುವಾಗ ಸುಗಂಧರಾಜ ಬೇರಿನ ಕಷಾಯ ತಯಾರಿಸಿ ಕುಡಿಯೋದು ಒಳ್ಳೆಯದು. ಸುಗಂಧರಾಜ ಕಷಾಯ ಕುಡಿಯೋದ್ರಿಂದ ದೇಹದ ಉಷ್ಣತೆ ತಗ್ಗುತ್ತೆ. ಅರುಚಿ ಮತ್ತು ಹಸಿವು ಇಲ್ಲದೇ ಇರುವಾಗ ಸುಗಂಧರಾಜ ಬೇರಿನ ಪುಡಿಯನ್ನು ಜೇನುತುಪ್ಪದ ಜೊತೆಗೆ ಮಿಶ್ರಣ ಮಾಡಿ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಕಿವಿ ನೋವಿನಿಂದ ಬಳಲ್ತಾ ಇರೋರು ಸುಗಂಧರಾಜ ಬೀಜದ ರಸ ತಯಾರಿಸಿ ಸ್ವಲ್ಪ ಬಿಸಿ ಮಾಡಿ ಕಿವಿಗೆ ಹಾಕಿಕೊಳ್ಳೋದ್ರಿಂದ ನೋವು ಕಡಿಮೆಯಾಗುತ್ತೆ. ದೇವರ ಪೂಜೆಗೆ ಸೇವಂತಿಗೆ ಹೂವು ಅತ್ಯಂತ ಶ್ರೇಷ್ಠ ಅನ್ನೋದು ನಮ್ಮ ಭಾವನೆ. ಸೇವಂತಿಗೆಯ ಔಷಧೀಯ ಗುಣಗಳು ಏನಪ್ಪ ಅಂದರೆ, ಇದು ತಿಕ್ತ ರಸ ಹೊಂದಿದ್ದು ಪಿತ್ತ ಮತ್ತು ಕಫದೋಷಹರವಾಗಿದೆ. ಕೆಮ್ಮಿರುವಾಗ ಸೇವಂತಿಗೆ ಎಲೆಗಳ ರಸದಲ್ಲಿ ಜೇನುತುಪ್ಪವನ್ನು ಬೆರೆಸಿ ಸೇವಿಸೋದ್ರಿಂದ ಗುಣ ಕಾಣಬಹುದು. ರಕ್ತ ಭೇದಿಯಾಗ್ತಾ ಇದ್ರೆ ಹೂಗಳನ್ನು ಅರೆದು ಸಕ್ಕರೆ ಮತ್ತು ಜೀರಿಗೆ ಪುಡಿ ಬೆರೆಸಿ ಸೇವಿಸಿ ನಂತರ ನೀರು ಕುಡಿಬೇಕು. ಜ್ವರದಿಂದ ಬಳಲ್ತಾ ಇದ್ರೆ ಸೇವಂತಿಗೆಯ ಕಾಂಡ ಮತ್ತು ಬೇರಿನ ಕಷಾಯವನ್ನು ತಯಾರಿಸಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಬೆರೆಸಿ ಕುಡಿಯೋದ್ರಿಂದ ಗುಣವಾಗುತ್ತೆ. ಜಂತು ಹುಳುಗಳ ಬಾಧೆ ಇದ್ರೆ ಸೇವಂತಿಗೆ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಅದರ ಜೊತೆಗೆ ಸ್ವಲ್ಪ ಇಂಗು ಬೆರೆಸಿ ಕೊಡಬೇಕು. ಇದನ್ನು 3-4 ದಿನ ಕೊಟ್ಟು ನಂತರ ಶುದ್ಧವಾಗಿರುವಂಥ ಔಡಲ ಎಣ್ಣೆ, ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂತೀವಲ್ಲ, ಅದನ್ನು 1 ಔನ್ಸ್ನಷ್ಟು ಕುಡಿಸ್ಬೇಕು.
1: ಇದುವರೆಗೂ ಆರೋಗ್ಯ ಬಿಂದು ಇದರಲ್ಲಿ ಸುಗಂಧರಾಜ ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿರಿ. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಇಂದು ಕೇಳಿದ ಪ್ರಶ್ನೆ, ಬೆಂಕಿ ಕಡ್ಡಿಯ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ವಸ್ತುಗಳು ಯಾವುವು ಅಂತ, ಯಾವುದೇ ಎಲ್ಲ ಬಳಸ್ತಾರೆ ಅಂತ ನಾನು ನಿಮಗೆ ಉತ್ತರವನ್ನು ಆಮೇಲೆ ಹೇಳ್ತೀನಿ. ನಿಮ್ಮ ಸಂದೇಶಗಳನ್ನು ಇದೀಗ ನೋಡೋಣ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ರೂಪ ಪಂಡೋರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೈಟ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗರ ಹಳ್ಳಿಯಿಂದ, ಕೆಬಿ ಪಾಲಯ್ಯ ಚಿರತಗುಂಡೂನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ರೋಡ್ ಚಿತ್ರದುರ್ಗದಿಂದ, ಹಾಗೆ ಗಂಗಣ್ಣ ಹನಿಜೈನು ಹೆಚ್ ಡಿಪುರದಿಂದ, ಹಾಗೆ ಶಿಲ್ಪ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ, ಅಭಿಷೇಕಯ್ಯ ಹಿರಮಠ್ ಅವರು, ಹಾಗೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರು ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಬಯಲು ಚಿತ್ರದುರ್ಗದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ತಿಪ್ಪಣ್ಣ ಕೋಳಿಹಾಳ್ ಕುದುರೆ ಕೋಳಿಹಾಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನಾಗೇಂದ್ರಪ್ಪ ಉಡೇವು ಮುಳುಕಲ್ಮರು ತಾಲೂಕಿನಿಂದ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆಯಿಂದ, ಓಕೆ ನಿಮ್ಮ ಉತ್ತರ ಇವರು ಯಾರು, ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಶಾಂತಾಚಾರ ಬಿಡಗೇರ ಕುಕ್ಕನೂರಿನಿಂದ, ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ವಿಭಾದೀಪಕ್ ಬೆಂಗಳೂರಿನಿಂದ ಮುಂದಿನ ಸಂದೇಶ ಬಂದೆ, ಹರಪನಹಳ್ಳಿ ತಾಲೂಕು ಜಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನೀಶ್ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೈವ್ ಚಿತ್ರದುರ್ಗದಿಂದ, ರತ್ನ ಬಸವರಾಜ್ ರಾಕೇಶ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಅನಂತಕೃಷ್ಣ ಜೋಯಿಸ್ ತಮಟಕಲ್ ರೋಡ್ ಚಿತ್ರದುರ್ಗದಿಂದ, ಹಾಗೆ ಮುಂದಿನ ಸಂದೇಶ ಬಂದಿದೆ, ಸಂದೇಶ ಗಣಿಸಿದ ಕನೌಸಳ್ಳಿಯಿಂದ, ಕುಳ್ಳಿಗಿ ತಾಲೂಕಿನಿಂದ ಎಂ ಸಾವಿತ್ರಮ್ಮ ಯಶೋಧ ಎಂ ಬಿ ಸಿದ್ದೇಶ್ ಎಂ ತಿಪ್ಪಮ್ಮ ಬಸವರಾಜ್ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಮುಂದಿನ ಸಂದೇಶ ಬಂದಿದೆ, ಸಂಗಮೇಶ್ವರ ಬಡಾವಣೆಯಿಂದ ಕಾವೇರಿ ಕುಲಕರ್ಣಿ ಸಮರ್ಥ್ ಕುಲಕರ್ಣಿ ಪ್ರವೀಣ್ ಕುಲಕರ್ಣಿ ವಿಜಯಪುರದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ.

ಹಾಗೆ ಮಂಜುನಾಥ ಶೆಟ್ಟಿ ಗುಮಸ್ತರ ಕಾಲೋನಿ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ಲರಹಟ್ಟಿಯಿಂದ, ಶಕುಂತಲಮ್ಮ ಶ್ರೀನಿವಾಸಮೂರ್ತಿ ರೂಪ ರಾಘವೇಂದ್ರ ಇವರು ಇಲ್ಲಿಂದ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಹಾಗೆ ಮಲ್ಲಿಕಾರ್ಜುನ ಮುಳಕಲ್ಮೂರು ತಾಲೂಕು ಮೊಗಲಹಳ್ಳಿ ಗ್ರಾಮದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಡಾಕ್ಟರ್ ನಿಸರ್ಗ ಸಿದ್ದೇಶ್ ಜಯಲಕ್ಷ್ಮಿ ಲೋಡ್ ಚಿತ್ರದುರ್ಗದಿಂದ, ಹಾಗೆ ಒನಕೆ ಓಬವನನಾಥ್ ಅವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಅವರು ಸಂದೇಶ, ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶವನ್ನು ಓದಿದ್ದೇನೆ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ಲರಹಟ್ಟಿಯಿಂದ ಎಲ್ಲರ ಸಂದೇಶವನ್ನು ಓದಿದ್ದೇನೆ. ಓಕೆ, ಸಂದೇಶ ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೇಳುಗರೆ, ಬೆಂಕಿ ಕಡ್ಡಿಯನ್ನು ತಯಾರಿಸೋದಕ್ಕೆ ಮುಖ್ಯವಾಗಿ ಮರ ಬೇಕು ಅನ್ನೋದು ಗೊತ್ತು, ಅಂದರೆ ಮರದ ಕಡ್ಡಿಗಳನ್ನು ಮಾಡಿಸ್ತಾರೆ ಅಂತ. ಆದರೆ ರಾಸಾಯನಿಕ ವಸ್ತುಗಳು ಇದರಲ್ಲಿ ಬಳಸುವಂಥದ್ದು ಪೊಟ್ಯಾಸಿಯಂ ಕ್ಲೋರೈಡ್, ಆಂಟಿಮನಿ ಸಲ್ಫೈಡ್, ಗಂಧಕ ಮತ್ತು ಅಂಟುಗಳನ್ನು ಬಳಸಿ ಬೆಂಕಿ ಕಡ್ಡಿಯನ್ನು ತಯಾರಿಸಲಾಗುತ್ತೆ. ಈ ಬೆಂಕಿ ಕಡ್ಡಿಯನ್ನು ತಯಾರಿಸ್ತಾರೆ, ಆದರೆ ಅದನ್ನು ಉಜ್ಜೋದಕ್ಕೆ ಬಳಸುವಂಥದ್ದು ಕೆಂಪು ರಂಜಕ. ಇವುಗಳನ್ನು ಮತ್ತೆ ಪುಡಿ ಮಾಡಿದ ಗಾಜನ್ನು ಲೇಪಿಸಿರ್ತಾರೆ ಅದಕ್ಕೆ, ಅಂದರೆ ಅದು ರಫ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಬೇಗ ಬೆಂಕಿ ಘರ್ಷಣೆಗೊಳಪಟ್ಟು ಬೆಂಕಿ ಉತ್ಪತ್ತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಂಪು ರಂಜಕ ಮತ್ತು ಪುಡಿ ಮಾಡಿದ ಗಾಜನ್ನು ಅದಕ್ಕೆ ಬಳಸಿರ್ತಾರೆ. ಅದು ಗೊತ್ತಾಯ್ತಲ್ವಾ, ಪೊಟ್ಯಾಸಿಯಂ ಕ್ಲೋರೈಡ್, ಆಂಟಿಮನಿ ಸಲ್ಫೈಡ್, ಗಂಧಕ ಮತ್ತು ಅಂಟುಗಳನ್ನು ಬಳಸಲಾಗುತ್ತೆ ಬೆಂಕಿ ಮಾಡಲಿಕ್ಕೆ. ಹಾಗೆ ಬೆಂಕಿ ಪೆಟ್ಟಿಗೆಯ ಪಕ್ಕದಲ್ಲಿ ಕಡ್ಡಿಯನ್ನು ಉಜ್ಜೋದಕ್ಕೆ ಒಂದು ರಫ್ ಆಗಿರುವಂಥ ಒಂದು ಮಾಡಿರ್ತಾರೆ, ಅದಕ್ಕೆ ಕೆಂಪು ರಂಜಕ ಮತ್ತು ಪುಡಿ ಮಾಡಿದ ಗಾಜನ್ನು ಬಳಸಿರ್ತಾರೆ. ಸೊ ಈ ಪೊಟ್ಯಾಸಿಯಂ ಕ್ಲೋರೈಡ್ ಅನ್ನುವಂಥದ್ದು ಬೆಂಕಿ ಹೊತ್ತುಕೊಳ್ಳೋದಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸುತ್ತೆ. ಇನ್ನು ಆಂಟಿಮನಿ ಸಲ್ಫೈಡ್ ಮತ್ತು ಗಂಧಕ ಅನ್ನುವಂಥದ್ದು ಸುಲಭವಾಗಿ ಉರಿಯುವ ರಾಸಾಯನಿಕಗಳಾಗಿರುತ್ತೆ. ಪೆಟ್ಟಿಗೆಯ ಬದಿಗೆ ಇರುವ ಈ ಕೆಂಪು ರಂಜಕ ಏನಿರುತ್ತೆ, ಆ ವಸ್ತು ಕಡ್ಡಿಯನ್ನು ಉಜ್ಜಿದಾಗ ಉಂಟಾಗುವ ಸಣ್ಣ ಘರ್ಷಣೆಯ ಶಾಖಕ್ಕೆ ತಕ್ಷಣ ಬೆಂಕಿ ಹೊತ್ತುಕೊಳ್ಳುವಂತೆ ಮಾಡುತ್ತೆ. ಇದಾಗಿತ್ತು ಇಂದಿನ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ. ನಾವು ಬೆಂಕಿ ಕಡ್ಡಿಯಲ್ಲಿ ಬಳಸುವಂತಹ ರಾಸಾಯನಿಕ ವಸ್ತುಗಳು ಪೊಟ್ಯಾಸಿಯಂ ಕ್ಲೋರೈಡ್, ಆಂಟಿಮನಿ ಸಲ್ಫೈಡ್, ಗಂಧಕ ಮತ್ತು ಅಂಟುಗಳು, ಕೆಂಪು ರಂಜಕ ಮತ್ತು ಪುಡಿ ಮಾಡಿದ ಗಾಜು. ಓಕೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಭಾವಗೀತೆಯನ್ನು, ನನ್ನ ಹೃದಯವ ನಿನಗೆ ನೀಡಿದೆ ಅನ್ನೋ ಗೀತೆನಾ.

ಕೇಳಿದ್ರೆ ಕೇಳಿದ ಪ್ರಶ್ನೆಗೆ ಮತ್ತೆರಡು ಸಂದೇಶಗಳು ನೋವದವಾಗಲೇ ಬಂದಿತ್ತು. ಕವನ ಮಮತಾ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಇವರು ಸಂದೇಶವನ್ನು ಕಳಿಸಿದ್ರು. ಸಂದೇಶಕ್ಕಾಗಿ ಧನ್ಯವಾದಗಳು. ಕೆಳಗರೆ ಗಮನಿಸಿ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಗ್ರಾಮದ ನರಸಿಂಹಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳುವಿರಿ. ಹಾಗೆ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣ ಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕಾರ್ಯಕ್ರಮದಲ್ಲಿ ಪೇಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ಕೇಳುಗರೆ, ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ ಕೇಳೋಣ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಸುಬ್ಬ ಭಟ್ಟರ ಮಗಳೇ ಗೀತೆ.

ಕೇಳಿದ್ರೆ ಇಂದು ರಾತ್ರಿ 9:30 ನಾಟಕ ಕುಲಪುತ್ರಿ ಪ್ರಸಾರವಾಗಲಿದೆ. ರಚನೆ ಕುಸುಮಾ ಬೆಟ್ಗೇರಿ, ನಿರ್ವಹಣೆ ಎಸ್ ಕೆ ನರೇಂದ್ರ. ತಪ್ಪದೆ ಕೇಳಿ ಇಂದು ರಾತ್ರಿ 9:30 ನಾಟಕ ಕುಲಪುತ್ರಿ. ಕೇಳುಗರೆ, ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ಮತ್ತೆ ಹಾಡಿತು ಕೋಗಿಲೆಯಿಂದ ಈ ಗೀತೆ.

0: ಹೃದಯ ಹಾಡಿತು ಚಿತ್ರದಿಂದ ಈ ಗೀತೆ.
1: ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ.
0: ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಈ ಗೀತೆ.
2: ಮುತ್ತು ಮುತ್ತು ನೀರಹಲಿಯ
1: ಉಲ್ಲಾಸದ ಮೇರೆ ಮೀರಿ.
0: ಕೆಳಗರೆ ಈ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864273 ಗಂಟೆಯ

ನಂತರ ಕಳುಹಿಸಿಕೊಡಿ ಅಂತ ಹೇಳ್ತಾ ಕೇಳಿ ಸಂಜಯ್ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಈ ಸುಮಧುರ ಗೀತೆಗಳನ್ನ ಹಾಗೆ ನಿಮ್ಮ ಸಂದೇಶಗಳನ್ನ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಭಾವಗೀತೆ, ರಚನೆ ಬಿಆರ್ ಲಕ್ಷ್ಮಣರಾವ್ ಅವರದು, ಸಂಗೀತ ಸಂಯೋಜಿಸಿದ್ದಾರೆ ಸಿ ಅಶ್ವಥ್, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ, 2:15 ಹಿಂದಿ ವಾರ್ತೆ, 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 kit ಇರುತ್ತೆ. 4 kit ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ. ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ

0: ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ್ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು, ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿದೆ.

0: ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ ಕಾರ್ಖಾನೆ ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 2:43. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರ ಅಂತಂದಾಗ ಅದು ಎಲ್ಲ ಜೀವಿಗಳಿಗೂ ಎಷ್ಟು ಮುಖ್ಯ ಅಲ್ವಾ? ಆಹಾರವನ್ನು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ. ಹಾಗಾಗಿ ಇಂದಿನ ವಿಷಯ ಅನ್ನಂ ಪರಬ್ರಹ್ಮ ಸ್ವರೂಪಂ. ಒಂದು ನಿರ್ದಿಷ್ಟ ಜೀವಿಗೆ ಅದರ ಮೂಲ ಕಾರ್ಯಗಳನ್ನು ಪೂರೈಸಲು ಅಗತ್ಯವಾದ ಪೋಷಕಾಂಶಗಳು ಮತ್ತು ಶಕ್ತಿಯನ್ನು ನೀಡುವ ಒಂದು ಮೂಲ ಅಂದರೆ ಅದು ಆಹಾರ. ಆಹಾರದಲ್ಲಿ ಅನ್ನದ ಅವಶ್ಯಕತೆ ಎಷ್ಟಿದೆ ಹಾಗೂ ಅದರ ಬೆಲೆ ಏನು ಎಂಬುದು ಹಸಿದಾತನಿಗೆ ಮಾತ್ರ ಗೊತ್ತಿರಲು ಸಾಧ್ಯ. ಪ್ರತಿಯೊಂದು ಜೀವಿಗೂ ಆಹಾರವಿಲ್ಲದೆ ಜೀವಿಸಲು ಸಾಧ್ಯವೇ ಇಲ್ಲ. ಹಾಗೆ ಅದರ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಮುಖ್ಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಜೀವಿಗಳಲ್ಲಿ ಆಹಾರವು ವೈದ್ಯಮಯವಾಗಿರುತ್ತೆ. ಇನ್ನು ಗಾಳಿ ನೀರು ನಮಗೆ ಎಷ್ಟು ಮುಖ್ಯವೋ ಅಷ್ಟೇ ನಮಗೆ ಆಹಾರವೂ ಕೂಡ ಅವಶ್ಯಕ. ಇವುಗಳು ಒಂದಕ್ಕೊಂದು ಪೂರಕವಾಗಿವೆ. ಪ್ರತಿಯೊಬ್ಬರೂ ದುಡಿಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಲ್ವೇ? ಹಸಿವೆಯ ಮುಂದೆ ಯಾವುದೇ ನಾಚಿಕೆಯ ಮಾನ ಮರ್ಯಾದೆಯ ಅಂಜಿಕೆ ಇಲ್ಲ. ಮನುಷ್ಯರು ಆಹಾರವನ್ನು ಅನ್ನದ ರೂಪದಲ್ಲಿ, ಮುಖ್ಯವಾಗಿ ಸಸ್ಯಗಳು ಸೂರ್ಯನ ದ್ಯುತಿ ಸಂಶ್ಲೇಷಣೆ ಮೂಲಕ, ಪ್ರಾಣಿಗಳು ಕೆಲವೊಂದು ಮಾಂಸಾಹಾರ ಹಾಗೂ ಸಸ್ಯಾಹಾರದ ಮುಖಾಂತರ ತನ್ನ ಹಸಿವೆಯನ್ನು ತೀರಿಸಿಕೊಳ್ತವೆ. ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನಕ್ಕೆ ಅದರದೇ ಆದ ಮಹತ್ವವಿದೆ. ಅನ್ನವನ್ನು ಪರಬ್ರಹ್ಮ ಸ್ವರೂಪಂ ಅಂತ ಕರೆಯಲಾಗುತ್ತೆ. ಹಾಗೂ ಎಲ್ಲ ಧರ್ಮದಲ್ಲೂ ಅನ್ನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ. ಒಂದು ಮಾತಿದೆ, ಹುಟ್ಟಿಸಿದ ದೇವರು ಹುಲ್ ಮೇಯಿಸೋದಿಲ್ವೇ ಎನ್ನುವುದು ಒಂದು ಗಾದೆ ಮಾತು. ಅಂದರೆ ಹುಟ್ಟಿದ ಪ್ರತಿ ಮನುಷ್ಯನಿಗೂ ಅವನ ಅನ್ನವನ್ನು ದೇವರು ಬರೆದಿರ್ತಾನೆ ಅನ್ನುವಂಥದ್ದು. ಇದು ನಿಜ ಕೂಡ. ಯಾಕಂದರೆ ಒಂದು ವೇಳೆ ಇದು ಸುಳ್ಳಾಗಿದ್ರೆ ಇಂದು ನಮ್ಮ ದೇಶದಲ್ಲಿ ಹಸಿವೆಯಿಂದ ಸಾಯುವರ ಸಂಖ್ಯೆ ಜಾಸ್ತಿ ಇರ್ತಿತ್ತು ಅಲ್ವಾ? ನೆರೆ ಬಂದಾಗ ಕೊರೋನಾದಿಂದ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಹಸಿವೆ ಎಂದ್ರೇನು ಹಾಗೂ ಹಸಿವೆಗೆ ನೀಡಿದ ಸ್ಪಂದನೆ ಇವೆರಡನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಕೆಲವೊಮ್ಮೆ ನಮ್ಮ ಕಣ್ಣೆದ್ರೆ ನೈಜತೆ ಇದ್ರೂ ಕೂಡ ನಾವು ಒಪ್ಪಿಕೊಳ್ಳುವ ಮನಸ್ಸು ಕೂಡ ಮಾಡೋದಿಲ್ಲ. ನಾವು ಅನ್ನವನ್ನು ವಿಷಯಕ್ಕೆ, ಇವಾಗ ನಾವು ಅನ್ನವೇ ಪರಬ್ರಹ್ಮ ಅಂತ ಹೇಳೋದಾದರೆ, ಜೀವ ಜೀವನ ಕೊಡುವ ಅನ್ನಕ್ಕೆ ನಾವು ಎಷ್ಟು ಕೃತಾರ್ಥರಾಗಿದ್ವಿ ಅನ್ನೋದರ ಖಂಡಿತವಾಗಿಯೂ ನಾವು ಅನ್ನಕ್ಕೆ ಕೃತಜ್ಞರಾಗಿಲ್ಲ. ಯಾಕೆ ಅಂತೀರಾ? ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಏನಂದರೆ, ಹಿಂದಿನ ಕಾಲದಲ್ಲಿ ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತಿಂತ ದೀರ್ಘಕಾಲ ಯಾವುದೇ ಕಾಯಿಲ್ದೆ ಇಲ್ಲದೆ ಬದುಕ್ತಾ ಇದ್ರು. ಆದರೆ ಅವರ ಆಚಾರ ವಿಚಾರಗಳು ಹಾಗೆ ಇದ್ವು. ಊಟ ಬಡಿಸಿಕೊಂಡ ಮೇಲೆ ದೇವರನ್ನು ಹಾಗೂ ಅನ್ನಕ್ಕೆ ಪ್ರಾರ್ಥನೆಯನ್ನು ಮಾಡಿ ಅನ್ನ ಸ್ವೀಕಾರವನ್ನು ಮಾಡ್ತಿದ್ರು. ಆದರೆ ಇಂದೇನಾಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ. ತವರಿನ ಸಿರಿ ಚಿತ್ರದಿಂದ ಹಸಿದಾಗ ಅನ್ನ ಅನ್ನೋ ಗೀತೆಯನ್ನು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನೋ ವಿಷಯ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಜೀವ ಜೀವನ ಕೊಡುವ ಅನ್ನಕ್ಕೆ ನಾವು ಎಷ್ಟು ಕೃತಾರ್ಥರಾಗಿದ್ದೇವೆ ಎನ್ನುವುದರ ಖಂಡಿತವಾಗಿಯೂ ನಾವು ಅನ್ನಕ್ಕೆ ಕೃತಜ್ಞರಾಗಿಲ್ಲ. ಇದು ಹೌದು ಅಲ್ವೋ ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಹಿಂದಿನ ಕಾಲದಲ್ಲಿ ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ದೀರ್ಘಕಾಲ ಯಾವುದೇ ಕಾಯಿಲೆಗಳಿಲ್ಲದೆ ಬದುಕ್ತಿದ್ರು. ಅವರ ಆಚಾರ ವಿಚಾರಗಳು ಹಾಗೆ ಇದ್ವು ಕೂಡ. ಊಟ ಬಡಿಸಿಕೊಂಡ ಮೇಲೆ ದೇವರನ್ನ ಹಾಗೂ ಅನ್ನಕ್ಕೆ ಪ್ರಾರ್ಥನೆಯನ್ನು ಮಾಡಿ ಅನ್ನ ಸ್ವೀಕಾರ ಮಾಡ್ತಿದ್ರು. ಆದರೆ ಇಂದು ಮಕ್ಕಳಿಗೆ ಊರೆಲ್ಲ ಸುತ್ತಾಡಿಸಿಕೊಂಡು ಅನ್ನ ತಿನ್ನಿಸ್ತಾರೆ. ಟಿವಿ ಇಲ್ಲದೆ, ಮೊಬೈಲ್ ಇಲ್ಲದೆ ಅನ್ನ ಗಂಟಲಿನಿಂದ ಕೆಳಗಡೆ ಇಳಿಯೋದೇ ಇಲ್ವೇನೋ ಎಂಬಂತಿದ್ದೇವೆ ನಾವು. ಕೆಲವರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಮಗ ಅಥವಾ ಮಗಳು ಮೊಬೈಲ್ನಲ್ಲಿ ಹಾಡು ಹಾಕಿ ಕೊಟ್ರೇನೆ ಅಥವಾ ಮೊಬೈಲ್ ಹಾಕಿ ಕೊಟ್ರೇನೆ ಊಟ ಮಾಡೋದು ಅಂತ. ಇಂಥ ಮಹತ್ವಗಳನ್ನ ಕೇಳಿದಾಗ ನಿಜಕ್ಕೂ ನಾವು ಅನ್ನಕ್ಕೆ ಎಷ್ಟು ಗೌರವವನ್ನ ಕೊಟ್ಟಿದ್ದೇವೆ, ಆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿದ್ದೇವೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಇನ್ನು ಅನ್ನದ ವಿಷಯಕ್ಕೆ ಬಂದಾಗ ಒಂದು ಕತೆ ನೆನಪಾಗುತ್ತೆ. ಒಬ್ಬ ಅಕ್ಕಿ ವ್ಯಾಪಾರಿ ಇದ್ದಂತೆ. ಅವನು ಒಬ್ಬರಿಗೆ ಅಕ್ಕಿ ತೂಕ ಹಾಕಿಕೊಡುವಾಗ ಸ್ವಲ್ಪ ಅಕ್ಕಿ ಕಾಳುಗಳು ಕೆಳಗೆ ಬಿದ್ದವಂತೆ. ಅದನ್ನ ಆ ವ್ಯಾಪಾರಿ ಹೆಕ್ಕುತ್ತಿರುವಾಗ ಒಬ್ಬ ವ್ಯಕ್ತಿ ತಮಾಷೆ ಮಾಡಿದಂತೆ. ಇಷ್ಟು ದೊಡ್ಡ ವ್ಯಾಪಾರಿಗೆ ಆ ಅಕ್ಕಿ ಕಾಳುಗಳೇನು ಮಹಾ ಅಂತ. ಅದಕ್ಕೆ ವ್ಯಾಪಾರಿ ನಗುತ್ತಾ, ನಾಳೆ ನೀವು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅನ್ನಂತೆ. ಸರಿ, ಆ ವ್ಯಕ್ತಿ ಶ್ರೀಮಂತ ವ್ಯಾಪಾರಿಯ ಮನೆಯ ಊಟ ತುಂಬಾ ಭರ್ಜರಿ ಆಗಿರುತ್ತೆ ಎಂದೆನಿಸಿ ಹೋಗ್ತಾನಂತೆ. ವ್ಯಾಪಾರಿ ಅವನನ್ನ ತುಂಬಾ ಆದರದಿಂದ ಸ್ವಾಗತಿಸಿ ಊಟಕ್ಕೆ ಕೂರಿಸ್ತಾನೆ. ವ್ಯಾಪಾರಿಯ ಹೆಂಡತಿ ಒಂದು ತಟ್ಟೆ ತುಂಬಾ ಚಿನ್ನಗಳನ್ನ ತುಂಬಿಸಿ ತಿನ್ನಿ ಅಂತ ಹೇಳ್ತಾರೆ. ಮೊದಲೇ ಹಸಿದಿದ್ದ ವ್ಯಕ್ತಿಗೆ ಸಿಟ್ಟು ಬಂದು ವ್ಯಾಪಾರಿಗೆ ಇದನ್ನು ತಿನ್ನಕ್ಕಾಗುತ್ತಾ ಅಂತ ಬೈತಾನೆ. ಬಯಲು ಶುರು ಮಾಡಿದಾಗ ವ್ಯಾಪಾರಿ ಅವನಿಗೆ ಊಟದ ವ್ಯವಸ್ಥೆ ಮಾಡ್ತಾನೆ. ಆ ವ್ಯಕ್ತಿ ತುಂಬ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತನಾಗ್ತಾನೆ. ಆಗ ವ್ಯಾಪಾರಿ ಅವನಿಗೆ ಅಕ್ಕಿ ಕಾಳಿನ ಮಹತ್ವ ಪರೋಕ್ಷವಾಗಿ ತಿಳಿಸ್ತಾನೆ ಎಂಬುದೇ ಈ ಕಥೆಯ ಸಾರಾಂಶ ಅಲ್ವಾ. ತುತ್ತು ಅಗಳು ತುತ್ತು ಅನ್ನದ ಬೆಲೆ ಗೊತ್ತಾಗೋದು ಹಸಿವಿದ್ದಾಗ ಮಾತ್ರ.

ನಾವು ದಿನನಿತ್ಯ ಎಷ್ಟು ಆಹಾರವನ್ನು ವ್ಯರ್ಥ ಮಾಡ್ತೇವೆ. ಮನೆ ಊಟದ ಬದಲು ಹೊರಗಡೆ ತಿಂಡಿ ತಿನಿಸುಗಳನ್ನು ಬಯಸ್ತೇವೆ. ಹೊಸ ಹೊಸ ಕಾಯಿಲೆಗಳು ಹುಟ್ಟಿಕೊಳ್ಳಲು ಕಾರಣ ನಮ್ಮ ಆಹಾರದ ಪದ್ಧತಿ. ಇವಾಗ ಪ್ರತಿ ಆಹಾರದಲ್ಲೂ ವಿಟಮಿನ್ ಇದೆಯಾ, ಮಿನರಲ್ ಇದೆಯಾ, ಪ್ರೋಟೀನ್ಸ್ ಇದೆಯಾ ಪರೀಕ್ಷೆ ಮಾಡಿ ತಿಂತಿದ್ದೇವೆ, ಆದರೆ ಕಾಯಿಲೆಗೆ ತುತ್ತಾಗ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಅವರಿಗೆ ವಿಟಮಿನ್ ಅಂದರೆ ಏನು, ಪ್ರೋಟೀನ್ ಏನು ಅಂತಲೇ ಗೊತ್ತಿರಲಿಲ್ಲ. ಹೊರಗಡೆ ಊಟ ತಿಂತಿರಲಿಲ್ಲ, ಕಾಯಿಲೆಗಳಿಂದಲೂ ದೂರವಿದ್ದು ಆರೋಗ್ಯವಂತರಾಗಿದ್ದರು. ನಮಗೆ ತಿನ್ನುವ ಆಹಾರದ ಮೇಲೆ ನಂಬಿಕೆ ಕಡಿಮೆಯಾಗಿದೆ. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವುದರ ಮೇಲೆ ನಂಬಿಕೆ ಜಾಸ್ತಿಯಾಗಿದೆ. ಹಸಿವೆಯ ಮುಂದೆ ಯಾವ ನಂಬಿಕೆಯೂ ಇಲ್ಲ. ನಮಗೆ ಆಹಾರದ ಬಗ್ಗೆ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಹಸಿದಾತನಿಗೆ ಕೇಳಿ ಇದರಲ್ಲಿ ಏನೇನಿದೆ ಅಂತ ಅವನಿಂದ ಬರುವುದು ಒಂದೇ ಉತ್ತರ, ಇದು ನನ್ನ ಹಸಿವೆಯನ್ನ ನೆಗ್ಗಿಸ್ತಲ್ಲ, ನನಗೆ ಶಕ್ತಿಯನ್ನ ಕೊಟ್ಟಿತ್ತಲ್ಲ, ಇನ್ನೇನು ಬೇಕು ಅಂತ ಅದರಲ್ಲಿ ಅಂತ. ಇನ್ನು ಅನ್ನವನ್ನು ನಾವು ವ್ಯರ್ಥ ಮಾಡಿದಾಗ ಅನ್ನ ಹೇಳುತ್ತಂತೆ, ಇಂದು ನೀನು ನನ್ನ ಬಿಸಾಕಿದೆ, ಮುಂದೊಂದು ದಿನ ನಾನು ನಿನಗೆ ಅನ್ನದ ಬೆಲೆಯನ್ನು ತಿಳಿಸುವಂತೆ ಮಾಡ್ತೇನೆ ಅಂತ. ಅನ್ನ ನಮ್ಮ ತಟ್ಟೆಗೆ ಬಂದು ಬೀಳಬೇಕಾದ್ರೆ ಅದರ ಹಿಂದೆ ಎಷ್ಟೋ ಕಾಣದ ಕೈಗಳ ಶ್ರಮವಿದೆ. ಬದುಕಲು ದುಡ್ಡು ಅವಶ್ಯಕ, ದುಡ್ಡಿನಿಂದ ಎಲ್ಲ ಪಡೆಯಬಹುದೆಂದು ಬೀಗುವ ಮನುಷ್ಯನಿಗೆ ಹಸಿವೆಯನ್ನು ದುಡ್ಡಿನಿಂದ ನೀಗಿಸಲು ಸಾಧ್ಯವೇ? ಇದಕ್ಕೆ ಉತ್ತರವಾಗಿ ನಾವು ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಕಂಡಂತಹ ಹಲವಾರು ಪ್ರತ್ಯಕ್ಷ ಘಟನೆಗಳಿಂದ ಯಾವುದು ಮುಖ್ಯ ಎನ್ನುವುದು ಗೊತ್ತಾಗುತ್ತೆ. ಒಂದು ವೇಳೆ ನಮಗೆ ಆಹಾರವೇ ಮುಖ್ಯವಾಗದೆ ಇಲ್ಲವಾದಲ್ಲಿ ನಾವು ಅಲ್ಲಲ್ಲಿ ಸಿಗುವ ಆಹಾರಕ್ಕಾಗಿ, ಸಿಗುವ ರೇಷನ್ಗಾಗಿ ಅಲ್ಲಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲಬೇಕಾಗಿರಲಿಲ್ಲ. ಆ ಸಮಯದಲ್ಲಿ ಯಾವ ಆಭರಣ ಹಾಗೂ ಯಾವ ಕಾರು ಕೊಂಡುಕೊಳ್ಳಬೇಕೆಂದು ಯಾರೂ ಯೋಚಿಸಲಿಲ್ಲ. ರೇಷನ್ ಅಂಗಡಿ ತೆರೆದಿದ್ರೆ ಸಾಕು ಎಂಬ ಯೋಚನೆ ಒಂದೇ ಇತ್ತು ಅಲ್ವಾ? ಯಾವುದೇ ವಸ್ತುವನ್ನು ಹಿತವಾಗಿ ಮಿತವಾಗಿ ಬಳಸಬೇಕು, ಇಲ್ಲವಾದಲ್ಲಿ ಸಂಪನ್ಮೂಲಗಳ ಕೊರತೆ ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಂದಿನ ಕಾರ್ಯಕ್ರಮಗಳಲ್ಲಿ, ಸಮಾರಂಭಗಳಲ್ಲಿ, ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ಎಷ್ಟೊಂದು ಆಹಾರಗಳನ್ನು ವ್ಯರ್ಥ ಮಾಡ್ತಿದ್ದೇವೆ. ಪ್ರತಿಯೊಬ್ಬರೂ ಆಹಾರದ ಅವಶ್ಯಕತೆ ತಿಳಿಬೇಕು. ವ್ಯರ್ಥ ಮಾಡುವಂಥ ಆಹಾರ ಯಾವುದೋ ವ್ಯಕ್ತಿಯ ಅಥವಾ ಜೀವಿಗೆ ಸಂಬಂಧಿಸಿದ ಆಹಾರವಾಗಿರಬಹುದು. ಪ್ರತಿಯೊಂದು ಅಕ್ಕಿ ಕಾಳಿನಲ್ಲೂ ತಿನ್ನುವವನ ಹೆಸರು ಬರೆದಿರುತ್ತೆ ಅನ್ನುವಂಥದ್ದು. ಕೆಲ ಸಾಧನೆ ಮಾಡುವವರಿಗೆ ಹೋಗಿ ಅನ್ನದ ಬಗ್ಗೆ ಕೇಳಿದರೆ ಅದರ ಬೆಲೆಯನ್ನು ಅತ್ಯುತ್ತಮ ವಿವರಣವಾಗಿ ನೀಡಬಲ್ಲರು. ಮಕ್ಕಳಿಗೆ ಅನ್ನಕ್ಕೆ ಗೌರವ ಕೊಡುವುದನ್ನು ಕಲಿಸಿಕೊಡುವುದು ಉತ್ತಮ. ಆಹಾರವನ್ನು ವ್ಯರ್ಥ ಮಾಡದೆ ಹಿತವಾಗಿ ಮಿತವಾಗಿ ಬಳಸಬೇಕು. ದೇವರು ಪ್ರತಿಯೊಂದು ಜೀವರಾಶಿಗಳಿಗೂ ಅದರದೇ ಆದಂಥ ಆಹಾರ ಪದ್ಧತಿಯನ್ನು ಕೊಟ್ಟಿದ್ದಾನೆ. ಹಂಚಿ ತಿನ್ನುವುದನ್ನು ರೂಢಿಸಿಕೊಳ್ಳೋಣ. ಅನ್ನದಾನ ಶ್ರೇಷ್ಠ ದಾನವಾಗಿದೆ ಅಂತ ತಿಳಿಯೋಣ. ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ ಅನ್ನೋಕ್ಕೆ ಬೇರೆ ಹಿರಿದಾದ ಮಾತೇ ಇಲ್ಲ.

ಹಿರಿದಿಲ್ಲ, ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ, ಅನ್ನಕ್ಕೆ ಮೇಲೂ ಹಿರಿದಿಲ್ಲ, ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ ಅನ್ನೋ ಮಾತು.

0: ಕೇಳಿದ್ರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಈ ವಿಷಯ ಕುರಿತು ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ಒಳ್ಳೆಯ ಮಾಹಿತಿ ಹಾಗೂ ಅನ್ನ ಇಲ್ಲ ಅಂದರೆ ನಾವು ಇಲ್ಲಿ ಇರೋದು, ಅನ್ನಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅವರು ತಮ್ಮ ಸಂದೇಶದ ಮೂಲಕ ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಈ ವಿಷಯ ಕುರಿತು ವಿಷಯ ಹಾಗೆ ಹಾಡುಗಳು ಪ್ರಸಾರವಾದವು. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವ ಗೀತೆಗಳು, ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಬಾ ನನ್ನ ಸಂಗೀತ, ಹೃದಯ ಹಾಡಿತು ಚಿತ್ರದಿಂದ ತಂಪಾದ ಗಾಳಿ ಬೀಸಲು, ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಮುತ್ತು ಮುತ್ತು ನೀರಹನಿಯ ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಗೆ ಕಳಿಸಿಕೊಡಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇದುವರೆಗೂ ಮದಕರಿ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರ್ಣಂವಾಣಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.
1: ಛತ್ರಿ ತಾಲಾಬ್ ಅಮರಾವತಿ ಸೆ ಸಾಧನಾ ರಾಣಿ ಗುಪ್ತಾ, ನೇಹಾ ಗುಪ್ತಾ ಔರ್ ಕೋಮಲ್ ಗುಪ್ತಾ ನೇ ಇನ್ನೊಂದು ಫರ್ಮಾಯಿಶ್ ಕೀ ಹೈ ಛೋಟಿ ಬಹನ್ ಫಿಲ್ಮ್ ಕೇ ಇಸ್ ಗೀತ್ ಕೀ ಜಿಸೇ ಗಾಯಾ ಹೈ ಲತಾ ಮಂಗೇಶ್ಕರ್ ಔರ್ ಸಾಥಿಯೋ ನೇ, ಶೈಲೇಂದ್ರ ಕೇ ಬೋಲ್, ಶಂಕರ್ ಜಯಕಿಶನ್ ಕಾ ಸಂಗೀತ. ಸುನಿಯೇ ಅಪನಾ ಮನ ಚಾಹಾ ಗೀತ.

0: आप सुन रहे हैं विविध भारती
1: उजाले उनकी यादों की। उजाले

ಆಕಾಶವಾಣಿ ಚಿತ್ರದುರ್ಗ ಕಲೆ ಸಾಹಿತ್ಯ ಮನೋರಂಜನೆ ಶಿಕ್ಷಣ ಸಂವಾದಗಳ ಮಿಶ್ರಣಗಳನ್ನೊಳಗೊಂಡ ಐತಿಹಾಸಿಕ ನಗರಿ ಚಿತ್ರದುರ್ಗದ ಏಕೈಕ ಬಾನುಲಿ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಕೇಳುಗರೆಲ್ಲರಿಗೂ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಜೊತೆಯಾಗ್ತಾ ಇರೋದು ಎನ್ಜಿ ತಿಪ್ಪೇಸ್ವಾಮಿ. ಇದೀಗ ಸಮಯ 5:24. ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳನ್ನಾಧಾರಿತ ಕಾರ್ಯಕ್ರಮ. ಕೇಳುಗರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳಾಧಾರಿತ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನಮ್ಮ ಹಾಡಿಗಾಗಿ ಅವರು ಅನಿಸಿಕೆಗಳನ್ನು ವ್ಯಾಟ್ಸಪ್ ಮುಖಾಂತರವಾಗಿ ಸಂದೇಶಗಳ ರೂಪದಲ್ಲಿ ಕಳಿಸಿದರೆ ಅಂಥೇಳಿ ನೋಡೋ ಒಂದು ಸಮಯ. ಮೊದಲನೇ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಹಳ್ಳಿಯ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡ್ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಹಾಗೂ ಇವತ್ತಿನ ಸಿನಿಮಾ ಮತ್ತೆ ಹಾಡಿತು ಕೋಗಿಲೆ, ಇದರಲ್ಲಿ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂತೋಷ, ಹಾಗಾಗಿ ಮತ್ತೆ ಹಾಡಿತು ಕೋಗಿಲೆ ಎಂದರೆ ಪ್ರಕೃತಿಯಲ್ಲಿ ಹೊಸತನ ಮತ್ತು ಚೈತನ್ಯ ಮೂಡಿದೆ ಎಂದರ್ಥ. ಬದುಕಿನ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನಗಳು ಬಂದಿವೆ ಎಂಬುದಕ್ಕೆ ಇದು ಸಂಕೇತ. ವಸಂತ ಋತುವಿನ ಆಗಮನ, ಕೋಗಿಲೆಯು ಚಳಿಗಾಲದಲ್ಲಿ ಮೌನವಾಗಿರುತ್ತದೆ, ಆದರೆ ವಸಂತ ಋತು ಬಂದಾಗ ಗಿಡ ಮರಗಳು ಚಿಗುರಿ ಹೂ ಬಿಡುವಾಗ ಕೋಗಿಲೆಯು ಮಧುರವಾಗಿ ಹಾಡಲು ಪ್ರಾರಂಭಿಸುತ್ತದೆ. ಹೀಗೆ ಈ ಹಾಡಿನಲ್ಲಿ ಸಾಹಿತ್ಯ ಸಂಗೀತ ಬಹಳ ಮಧುರವಾಗಿದೆ. ವಿಷ್ಣುವರ್ಧನ್, ರೂಪಿಣಿ, ಭವ್ಯ, ಬೇಬಿ ಶ್ಯಾಮಿಲಿ ಮನೋಜ್ಞವಾಗಿ ನಟಿಸಿರುವ ಈ ಹಾಡನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಕಾಶವಾಣಿ ಚಿತ್ರದುರ್ಗದ ನಿರೂಪಕರಿಗೆ ಸಂಜೆಯ ಮಧುರ ವಂದನೆಗಳು. ವಂದನೆಗಳ ಸಾಲುಗಳು ಮಾಹಿತಿ ಜೊತೆ ಮನೋರಂಜನೆ ಹೊತ್ತು ತಂದು ನಮ್ಮ ಮನಸ್ಸಿಗೆ ಶಾಂತಿಯ ರಾಗ ನೀಡುವವರು. ನಿಮ್ಮ ಧ್ವನಿಗೆ ಸದಾ ನಮ್ಮ ಹೃದಯದ ನಮನಗಳು. ನಮ್ಮ ಮೆಚ್ಚಿನ ಚಲನಚಿತ್ರ ಮತ್ತೆ ಹಾಡಿತು ಕೋಗಿಲೆ ಹಾಡು ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ. ಈ ಹಾಡು ಪ್ರತಿಯೊಬ್ಬ ತನ್ನ ಸಂಗಾತಿಯನ್ನು ಪ್ರೀತಿಯಿಂದ ಕರೆಯುತ್ತಾ ಬಾ ನನ್ನ ಸಂಗಾತಿ, ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ ಎಂದು ಹಾಡಿ ಆಕೆಗೆ ಶುಭಾಶಯಗಳನ್ನು ಕೋರುತ್ತಾನೆ. ತಮ್ಮಿಬ್ಬರ ಬದುಕಿನಲ್ಲಿ ಎಂದೆಂದೂ ಸಂತೋಷ, ಸುಖ ಮತ್ತು ಪ್ರೀತಿ ತುಂಬಿರಲಿ ಎಂದು ಹಾರೈಸುತ್ತಾನೆ. ನಾಯಕನು ಸೌಂದರ್ಯವನ್ನು ಮತ್ತು ನಗುವನ್ನು ವರ್ಣಿಸುತ್ತಾ ನಿನ್ನಂಥ ಹೆಣ್ಣನ್ನು ಇನ್ನೆಲ್ಲೂ ಕಾಣಲಿ, ನಿನ್ನ ಕಂಡ ಮೇಲೆ 100 ವರ್ಷ ಬದುಕುವ ಆಸೆ ಹುಟ್ಟಿದೆ ಎಂದು ತನ್ನ ಪ್ರೇಮಿ ನಿವೇದನೆ ಮಾಡುತ್ತಾನೆ. ದಿನವೂ ನಗುತ್ತಾ ಸವಿ ಗನಸ್ಸುಗಳಲ್ಲಿ ತೇಲುತ್ತಾ ಜೊತೆಯಾಗಿ ಬಾಳುವ ಸುಂದರ ಕಲ್ಪನೆಯನ್ನು ಈ ಹಾಡು ಬಿಂಬಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇದು ಪ್ರೇಮಿಗಳಿಬ್ಬರ ಮಧುರವಾದ ಪ್ರೇಮ ಮತ್ತು ಆನಂದವನ್ನು ಸಾರುವ ಅತ್ಯಂತ ಸುಮಧುರವಾದ ಸಂಗೀತವಾಗಿದೆ, ಗೀತೆಯಾಗಿದೆ, ಚಿತ್ರದ ಜನಪ್ರಿಯ ಹಾಡಾಗಿದೆ.

ಈ ಗೀತೆಯನ್ನು ಖ್ಯಾತ ಸಾಹಿತಿ ಚಿ ಉದಯಶಂಕರ್ ಬರೆದಿದ್ದು, ರಾಜನ್ ನಾಗೇಂದ್ರ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂತೇಳಿ ಬಹುದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳುತ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಕೇಳಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಈ ಗೀತೆಯನ್ನು ಕೇಳಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ಕೇಳುಗರೆಯ ಗಮನಿಸಿ, ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ

0: ನೀವು ನೋಡಿದಂತಹ ಸ್ಥಳ, ಭೇಟಿ ಕೊಟ್ಟಂತಹ ಸ್ಥಳಕ್ಕೆ ಅದರ ಮಾಹಿತಿಯನ್ನು ಕುರಿತು ನಮ್ಮ ಜೊತೆ ನೇರವಾಗಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ನಮ್ಮ ನಿಲಯದ ಸಂಖ್ಯೆಗಳಾಗಿರ್ತಕ್ಕಂಥ 944-86-40-273, ಮತ್ತೊಮ್ಮೆ 944-86-40-273, ಮತ್ತೊಂದು ದೂರವಾಣಿ ಸಂಖ್ಯೆ 911-91-97-0272, ಮತ್ತೊಮ್ಮೆ 9141-97-0272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳದ ಕುರಿತು ಮಾಹಿತಿಯನ್ನು ಕೇಳುಗರೊಂದಿಗೆ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನೀವು ಕೇಳ್ತಾ ಇದ್ರಿ ಈ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಆಧಾರಿತ ಸಂದೇಶಗಳ ಕಾರ್ಯಕ್ರಮ. ಮುಂದಿನ ಸಂದೇಶ ಬಂದಿದೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇರತಕ್ಕಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ನಮ್ಮ ಹಾಡು ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಮುತ್ತು ಮುತ್ತು ನೀರ ಹನಿಯ ಈ ಹಾಡನ್ನು ಪ್ರಸಾರಿಸಿ. ಇನ್ನು ಈ ಹಾಡು ತುಂಬ ಮಧುರ ಬಾಂಧವ್ಯಗಳ ಪ್ರೇಮ ಗೀತೆ, ಇನ್ನು ಅರ್ಥಗರ್ಭಿತವಾದ ಪದಗಳಿಂದ ರಚಿತವಾಗಿರುವ ಹಾಡಾಗಿದೆ. ತುಂಬ ಅಂದವಾದ ಗೀತೆ ಇಳೆಯರಾಜ ಸಂಗೀತ ನಿರ್ದೇಶನದಿಂದ ಮೂಡಿ ಬಂದಿದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈಮರೆಯಬಹುದು. ಈ ಶುಭ ಭಾನುವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳನ್ನು, ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು, ಈ ಹಾಡಿನಲ್ಲಿ ಗೀತರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬ ಚೆನ್ನಾಗಿದೆ ಅಂಥೇಳಿ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುಚಂದನ್, ರಘುನಂದನ್ ದಳಪತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು, ಶುಭ ಸಂಜೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕು, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ, ಶುಭ ಸಂಜೆ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ರಾಯಭಾಗ ತಾಲೂಕು ಮುಗುಳಕೋಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಎಲ್ಲ ಚಿತ್ರಗೀತೆಗಳು ತುಂಬ ಚೆನ್ನಾಗಿವೆ, ರಾಗ ತಾಳ ಲಯ ಉತ್ತಮವಾಗಿದೆ, ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಉತ್ತಮ, ಸಾಹಿತ್ಯ ಮತ್ತು ಸಂಗೀತ ಕೂಡ ಉತ್ತಮ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಭಾನುವಾರದ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ 1996 ಬಿಡುಗಡೆಯಾಗಿ ತೆರೆ ಕಂಡ ನಮ್ಮೂರ ಮಂದಾರ ಹೂವೆ ಚಿತ್ರದ ಮುತ್ತು ಮುತ್ತು ನೀರ ಹನಿಯ ತಾಂತನನಂ ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಶಿವರಾಜ್ ಕುಮಾರ್, ಪ್ರೇಮ ಹಾಗೂ ರಮೇಶ್ ಅರವಿಂದ್ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಇಳೆಯರಾಜ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಅವರುಗಳ ಕಂಠ ಸಿರಿಗಳಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದೀಗ ಕೇಳಿ ಹೃದಯ ಹಾಡಿತು ಚಿತ್ರದ ಈ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ನೀವು ನೋಡಿರತಕ್ಕಂಥ ಸ್ಥಳವನ್ನು ಕುರಿತು ನಮ್ಮ ಜೊತೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೇಳುಗರೊಂದಿಗೆ ಹಾಗೂ ನಮ್ಮ ಜೊತೆ ಹಂಚಿಕೊಳ್ತಕ್ಕಂತಹ ಒಂದು ಕಾರ್ಯಕ್ರಮ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 944-864

0273 ಮತ್ತೊಮ್ಮೆ 9448640273 ಮತ್ತೊಂದು ದೂರವಾಣಿ ಸಂಖ್ಯೆ 9141972 ಮತ್ತೊಮ್ಮೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಿದ ಸ್ಥಳವನ್ನು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಕರೆ ಮಾಡಿ ಅಂತ ಹೇಳ್ತಾ ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳಾಧಾರಿತ ಕಾರ್ಯಕ್ರಮ ಬನ್ನಿ ಮುಂದಿನ ಸಂದೇಶ ಯಾರು ಕಳಿಸಿದರೆ ಅಂಥೇಳಿ ನೋಡೋಣ ಮುಂದಿನ ಸಂದೇಶ ಬಂದಿದೆ ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ಕೇಳುಗರಿಗೆ ಹಾಗೂ ನಿರೂಪಕರಿಗೆ ಶುಭ ಸಂಜೆ ಸಂಜೆಯ ಈ ಪ್ರಸಾರದಲ್ಲಿ ಮೂಡಿ ಬರುತ್ತಿರುವ ಮೂರು ಹಾಡುಗಳು ಸುಮಧುರವಾಗಿವೆ ಅದರಲ್ಲೂ ನನಗೆ ತುಂಬ ಇಷ್ಟವಾದ ಹಾಡು ಹೃದಯ ಆಡಿತು ಚಿತ್ರ ಅಂಬರೀಷ್ ಹಾಗೂ ಮಾಲಾಶ್ರೀ ಅಭಿನಯದ ಈ ಚಿತ್ರ ತುಂಬ ಸುಂದರ ಹಾಗೆಯೇ ತಂಪಾದ ಗಾಳಿ ಬೀಸಲಿ ಈ ಹಾಡು ಕೇಳಿದಾಗ ನಮಗೂ ಸಹ ಬಿಸಿಲಲ್ಲಿ ತಂಪು ಅನುಭವವಾಗುತ್ತೆ ಎಷ್ಟು ಸಲ ಕೇಳಿದ್ರೂ ಮತ್ತೆ ಮತ್ತೆ ಕೇಳಬೇಕು ಎನಿಸುವ ಇಂಪಾದ ಹಾಡು ಇದು ಸಂಗೀತ ಸಾಹಿತ್ಯವು ಸೊಗಸಾಗಿದೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ ಈ ಸಂಜೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮೂರು ಹಾಡುಗಳು ಸೂಪರ್ ಕೇಳಲು ಮನಸ್ಸು ಆತೊರಿತಾ ಇದೆ ಪ್ರಸಾರಕ್ಕೆ ಧನ್ಯವಾದಗಳು ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಮುಂದಿನ ಸಂದೇಶ ಬಂದಿದೆ ರತ್ನ ಬಸವರಾಜ್ ರಾಕೇಶ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಇವತ್ತಿನ ಮೂರು ಹಾಡುಗಳು ತುಂಬ ಚೆನ್ನಾಗಿದೆ ಪ್ರಸಾರ ಮಾಡಿ ಶುಭ ಸಂಜೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಧನ್ಯವಾದಗಳು ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ತಮಗೂ ಕೂಡ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಮುಂದಿನ ಸಂದೇಶ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಗುಡ್ ಈವ್ನಿಂಗ್ ನಿರೂಪಕರಿಗೆ ನಿಮ್ಮ ಆಯ್ಕೆಯ ಹಾಡುಗಳು ಎಲ್ಲ ಇಷ್ಟಪಟ್ಟು ಕೇಳ್ತವೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ ಹಲೋ ಆಕಾಶವಾಣಿ ಮುಸ್ಸಂಜೆ ನಮಸ್ಕಾರಗಳು ಪ್ರೇಮ ನಟರಾಜ್ ನಾಯಕನಹಟ್ಟಿ ಈ ದಿನ ನಮಗೆ ಪ್ರಸಾರ ಮಾಡುವ ಮೂರು ಹಾಡುಗಳಲ್ಲಿ ಹೃದಯ ಆಡಿತು ಹಾಗೂ ನಮ್ಮೂರ ಮಂದಾರೆ ಹೂವೆ ತುಂಬ ಇಷ್ಟ ಆಗಿದೆ ಪ್ರಸಾರ ಮಾಡಿ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ತಮಗೂ ಕೂಡ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ನಮಸ್ತೆ ಸರ್ ಸಂಜೆಯ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಮತ್ತೆ ಹಾಡಿತು ಕೋಗಿಲೆ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ ನಮಸ್ಕಾರ ಸರ್ ಸುಂದರವಾದ ಕಾರ್ಯಕ್ರಮ ಎಲ್ಲ ಹಾಡುಗಳು ಚೆನ್ನಾಗಿವೆ ಮಂಜುನಾಥ್ ಕೂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ಮುಂದಿನ ಸಂದೇಶ ಬಾ ನನ್ನ ಸಂಗೀತ ಈ ಹಾಡು ತುಂಬ ಚೆನ್ನಾಗಿದೆ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ತಾರೆ ಭಾನುವಾರದ ಮಕ್ಕಳ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಶ್ರೀಕಾಂತ್ ವೈ ಕೊಟ್ಟೂರು ವಿಜಯನಗರ ಜಿಲ್ಲೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಮುಂದಿನ ಸಂದೇಶ ಬಂದಿದೆ ಗುಡ್ ಈವ್ನಿಂಗ್ ಸರ್ ಸಲ್ಮಾ ಟೀಚರ್ ತರೀಕೆರೆ ಮುತ್ತು ಮುತ್ತು ನೀರ ಹನಿಯಾಗ್ ನನ್ನ ತುಂಬ ಸೂಪರ್ ಆಗಿದೆ ಸರ್ ಮಳೆನೂ ಬರ್ತಾ ಇದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ಸಲ್ಮಾ ಟೀಚರ್ ತರೀಕೆರೆಯಿಂದ ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ ಹರಪ್ಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಸರ್ ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನದ ಮೂರು ಹಾಡುಗಳು ತುಂಬ ಸುಮಧುರವಾಗಿವೆ ಶುಭ ಸಂಜೆಯ ನಿರೂಪಕರಿಗೆ ವಂದನೆಗಳು ಮತ್ತು ನನಗೆ ಇಷ್ಟವಾದ ಗೀತೆ ಮತ್ತು ಮುತ್ತು ಗೀತೆ ತುಂಬ ಸುಂದರವಾಗಿವೆ ಪ್ರಸಾರ ಮಾಡಿ ಧನ್ಯವಾದಗಳು ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ ಎಲ್ಲರಿಗೂ RJಗಳವರಿಗೆ ಶುಭ ಸಂಜೆ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ HP ಹುಚ್ಚೇಗೌಡ ಸಿ ಪೂರ್ಣ ಚಂದ್ರ ತೇಜಸ್ವಿ ಹಲಗುಪ್ಪಾರ ಗ್ರಾಮ ದೈಮಾನಿ ಕನ್ನಡದಲ್ಲಿ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ ಅಂತ ಹೇಳ್ತಾ ಸೊ ಇದು ಇದೀಗ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಸೊ ಗೀತೆಯ ಸಾಹಿತ್ಯ MS ಪಾಟೀಲ್ ಅವರದು ಸಂಗೀತ

ಇದುವರೆಗೂ ವಾಟ್ಸಪ್ ಆಧಾರಿತ ಸಂದೇಶಗಳನ್ನು ಕೇಳಿದ್ರಿ, ಆದರೂ ಸಂದೇಶ ಬರ್ತಾ ಇದೆ. ಒಂದಷ್ಟು ಕಡೆಯದಾಗಿ ಸಂದೇಶಗಳನ್ನು ನೋಡಿದರೆ, ನಮಸ್ಕಾರಗಳು ರೀ ಸರ್, ಕಾರ್ಯಕ್ರಮ ಭಾಳ ಚಲೋ ಮೂಡಿ ಬರ್ತಾ ಇದ್ರಿ, ಹಾಡುಗಳು ಧನ್ಯವಾದಗಳು ರೀ. ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ತಾವರಗೇರ ಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ನಾಳೆಯಿಂದ ಆದಷ್ಟು ಬೇಗ 5:30 ಒಳಗಾಗಿ ಕಳಿಸಿ ಅಂತ ಕೇಳ್ಕೊಳ್ತೇನೆ. ಹಾಯ್ ಸರ್, ಗುಡ್ ಈವ್ನಿಂಗ್. ಭಾನುಪ್ರಕಾಶ್ ಅಡಿಟರ್ ಅರಸಿಕೆರೆ, ಆಲ್ ಸಾಂಗ್ಸ್ ಆರ್ ವೆರಿ ನೈಸ್ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ನಮಸ್ತೆ ಸರ್, ಶುಭ ಸಂಜೆ ಸರ್. ನೀವು ಕೊಟ್ಟಂತಹ ಎಲ್ಲ ಚಿತ್ರಗೀತೆಗಳು, ಸಂಗೀತ, ಸಾಹಿತ್ಯ ತುಂಬ ಚೆನ್ನಾಗಿದೆ. ಈ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು.

0: ನಮಸ್ತೆ ಸರ್ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಿವಣ್ಣ ಅವರು. ಶಿವಣ್ಣ ಅವರೇ, ನಿಮ್ಮ ಹೆಸರನ್ನು ಹಾಕಿ ಸಂದೇಶವನ್ನು ಕಳಿಸಿ. ಹೊಸ ಕೇಳುಗರು ಅಂತ ಅನಿಸುತ್ತೆ ನಿಮಗೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳು. ಹಾಗೆ ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಇದುವರೆಗೂ ವ್ಯಾಟ್ಸಪ್ ಆಧಾರಿತ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 5:30:15. ಇದೀಗ ಕಾರ್ಯಕ್ರಮ ನೀವು ನೋಡಿದ ಸ್ಥಳ, ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೇ, ನೀವು ನೋಡಿರ್ತಕ್ಕಂತಹ ಸ್ಥಳವನ್ನು ಕುರಿತು ನಮ್ಮ ಜೊತೆ ಕೇಳುಗರೊಂದಿಗೆ ಹಂಚಿಕೊಳ್ತಕ್ಕಂಥ ವಿಭಿನ್ನವಾದ ಕಾರ್ಯಕ್ರಮ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಮ್ಮೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, ಮತ್ತೊಮ್ಮೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಸಂದೇಶಗಳನ್ನು ಅಥವಾ ನೀವು ನೋಡಿರ್ತಕ್ಕಂಥ ಸ್ಥಳದ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳ್ತಾ ಮೊದಲೇ ಕರೆ ಬರ್ತಾ ಇದೆ. ಎಲ್ಲಿದ್ದ, ಯಾರು ಕರೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ನಿಮ್ಮ ಹೆಸರು? ಎಸ್, ವೇದಮೂರ್ತಿ ಅವರು. ನಮಸ್ತೆ. ನಮಸ್ಕಾರ ನಮಸ್ಕಾರ ವೇದಮೂರ್ತಿ ಅವರು, ಹೇಗಿದ್ದೀರಿ? ಹೇಗಿದ್ದೀರಿ? ಆಯ್ತರ ಕಾಫಿ
1: ತುಂಬಾ
0: ಓಕೆ. ಹಾ ಸರ್, ಕಾರ್ಯಕ್ರಮ ಬರ್ತಿದೆ. ಧನ್ಯವಾದಗಳು. ನಿಮ್ಮಂತ ಕೇಳುಗರು ಇರೋದ್ರಿಂದ
1: ದೇವಸ್ಥಾನ ಇದೆ ಸರ್.
0: ಎಲ್ಲಿ ಎಲ್ಲಿ? ಕವಾಡಿಗರಟ್ಟಿ.
1: ತುಂಬಾ ದೊಡ್ಡ ದೇವಸ್ಥಾನ ಸರ್, ಇತಿಹಾಸ ಕಾಲದ್ದು, ರಾಜಕಾಲದ್ದು. ಕಲ್ಲಿನ ದೇವಸ್ಥಾನ ಭಾರಿ ಚೆನ್ನಾಗಿದೆ ಸರ್.
0: ಆಮೇಲೆ
1: ಕಲ್ಯಾಣಿ ಇದೆ ಸರ್.
0: ಕಲ್ಯಾಣಿ
1: ನೋಡಿ ಹಂಗೆ ನೀರಲ್ಲಿ ಧುಮಿಸ್ಬಿಡು.
0: ಓಕೆ ಓಕೆ.
1: ದೇವಸ್ಥಾನ ಈಶ್ವರ ದೇವಾಲಯ ಭಾರಿ ಚೆನ್ನಾಗಿದೆ.
0: ಓಕೆ,
1: ಹಂಗಾಗಿ ಭೇಟಿ
0: ಕೊಟ್ಟರೆ ತುಂಬಾ ಚೆನ್ನಾಗಿದೆ. ಖಂಡಿತ.
1: ನಾಯಕರ ಕಾಲದಲ್ಲಿ ಚಿತ್ರದುರ್ಗ ಸುತ್ತಮುತ್ತ ಬೇಕಾದಷ್ಟು ಇದಾವೆ. ಚೆನ್ನಕೇಶವ ದೇವಾಲಯ ಅಲ್ಲೊಂದು
0: ಒಳ್ಳೆಯದಿಯಂತ ಹೌದು
1: ಅಂತ. ಬಸ್ ಸ್ಟ್ಯಾಂಡ್ ಕೆಳಗಡೆ ಅಲ್ಲೊಂದಿದೆ
0: ಸಂತೆಹೊಂಡ
1: ಎಲ್ಲ ಆಫೀಸ್ ಹತ್ರ ಅಲ್ಲೊಂದು ಅಲ್ಲೊಂದು ಇದಾವೆ. ಕಡಿ ಕಾಣಲ್ಲ.
0: ಹೌದು ಹೌದು
1: ಹೌದು ಸರ್. ಕಾಣಿದ ತಲೆಗೆ ಸಂಬಂಧಪಟ್ಟ ಬೇಕಾದಷ್ಟು ಎಲ್ಲ ಮನೆಯಲ್ಲಿ ಮರ್ಯಾದೆ ಹೋಗ್ಬಿಟ್ಟಿದ್ದಾರಲ್ಲ.
0: ಹೌದು ವೇದಮೂರ್ತಿ ಅವರಂದ್ರೆ. ಸೊ ಈಗ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಕೂಡ ಕೇಳುಗರಿಗೆ ಮಾಹಿತಿಯನ್ನ ತಿಳಿಸೋಣ. ಕವಾಡಿಗರ ಹಟ್ಟಿಯಲ್ಲಿ ದೇವಸ್ಥಾನದ ಬಳಿ ಒಂದು ಪುಷ್ಕರಣಿ ಬಹಳ ವಿಭಿನ್ನವಾಗಿ ಬಹಳ ಸುಂದರವಾಗಿದೆ. ಸೊ ಕೇಳುಗರು, ನೀವು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ಅಂಥೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಕೂಡ ಕೇಳ್ತಾ ಇದೀವಿ. ಸೊ ಮತ್ತೆ ಇನ್ಯಾವುದಾದ್ರೂ ಸ್ಥಳಗಳಿಗೆ ಭೇಟಿ ನೀಡಿದ್ರಿ ಅಥವಾ ಅದರ ಸ್ಥಳದ ವಿಶೇಷವನ್ನ ಹೇಳೋದಕ್ಕಾಗತ್ತಾ?
1: ವಿಶೇಷ ಅಂದ್ರೆ ನೋಡಿವಿ ಜಿಲ್ಲಾಧ್ಯಕ್ಷರಲ್ಲಿ ಅಲ್ಲಿ ಶಾಸನ ಇದೆ ಸರ್. ಶಾಸನ ಬಗ್ಗೆ ದಾವಣಗೆರೆ ಮೇಡಮ್ ಅವರು ಮಾಡ್ಕೊಂತ ಹೋಗ್ತಾರೆ ಜಿಲ್ಲಾಧ್ಯಕ್ಷ. ಹಾಗಾಗಿ ಅಲ್ಲಿ ಮಾಹಿತಿ ಅಂದ್ರೆ ಶಿಕ್ಷಣ ಸಿಗುತ್ತೆ. ಧನ್ಯವಾದ.
0: ಧನ್ಯವಾದಗಳು ವೇದಮೂರ್ತಿ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ನಮಸ್ತೆ. ಸೊ ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ನೀವು ನೋಡಿದ ಸ್ಥಳ, ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಸೊ ಕೇಳುಗರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪ್ರಮುಖ ಬೆಟ್ಟಗಳು ಮತ್ತು ಅವುಗಳ ಮಹತ್ವ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಣ.

0: ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಬರ್ತಾ ಇದೆ. ಯಾರು ಎಲ್ಲಿದ್ದಾಗ ಕರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ನಮಸ್ತೆ. ನಮಸ್ಕಾರ ನಮಸ್ಕಾರ. ಯಾರಿದು? ಕಾರುಣ್ಯ. ಎಸ್ ಕಾರುಣ್ಯ, ಎಲ್ಲಿದ್ದ ಕರೆ ಮಾಡ್ತಾ ಇದ್ದೀರಿ? ಓಕೆ, ಇವತ್ತಿನ ಕಾರ್ಯಕ್ರಮ ಗೊತ್ತಲ್ಲ ಏನೋ, ನೀವು ನೋಡಿದ ಸ್ಥಳದ ಕುರಿತು ಮಾಹಿತಿ. ಯಾವ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ?
1: ಶಿವಮೊಗ್ಗ ತಾಲೂಕು ಇಗ್ಗಾವಿ ತಾಲೂಕು ರಾಕ್ ಗಾರ್ಡನ್ ಗೆ ಹೋಗಿದ್ವಿ ಸರ್.
0: ಹೌದ್ರಾ? ಏನು ಏನು ವಿಶೇಷತೆ ಏನಿದೆ ಅಲ್ಲಿ?
1: ಅಲ್ಲಿ ಕಲ್ಲಿನ ಇದು
0: ಶಿಗ್ಗಾವಿ,
1: ಅಲ್ಲಿ ವಿವಿಧ ಮೂರ್ತಿಗಳು ನೋಡಿ ನಮಗೆ ತುಂಬಾ ಸಂತೋಷವಾಗಿದೆ ಸರ್. ಅಲ್ಲಿ ಪ್ರಾಣಿ ಪಕ್ಷಿಗಳ ಮೂರ್ತಿಗಳು ನೋಡಿದ್ವಿ ಸರ್. ನಮ್ಮೂರ್ ಸಂತೆ ಮೂರ್ತಿಗಳು ನೋಡಿದ್ವಿ ಸರ್. ಗಾಜಿನ ಮನೆ, ಎತ್ತಿನ ಬಂಡಿ, ನಾಟಕ ಮಂದಿರ, ಜೋಕಾಲಿ, ಕುಸ್ತಿ ಅಂಕಣ ನೋಡಿದ್ವಿ ಸರ್.
0: ಅಬ್ಬಬ್ಬಾ, ಹಾ ಹಾ ಹಾ, ಇಷ್ಟೆಲ್ಲ ಸ್ಥಳಗಳನ್ನ ನೋಡ್ಕೊಂಡ್ ಬಂದ್ರ ಶಿಗ್ಗಾವಿನಲ್ಲಿ?
1: ರಾಜ್ಕುಮಾರ್ ರಾಜ್ಕುಮಾರ್ ಸರ್ ನಚ್ಚಿದ ಮೂರ್ತಿ ಚಿತ್ರಗಳು, ಶಿಲ್ಪಿ ಹಾಗೂ ಮದುವೆ ಮನೆಗಳು, ಕಾರ್ಯಕ್ರಮದ ಮನೆ, ಮುತ್ತಿನ ಅಲಂಕಾರದ ಮೂರ್ತಿಗಳು, ನೀರಿನಲ್ಲಿ ಹರಿಯುವ ಜರಿ ನೋಡಿದ್ವಿ ಸರ್.
0: ಹೌದಾ?
1: ಹೌದು ಸರ್.
0: ಓಕೆ ಕಾರುಣ್ಯ, ಧನ್ಯವಾದಗಳು. ಓಕೆ, ಮತ್ತೊಮ್ಮೆ ಇಂಥ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮತ್ತೆ ಮುಂದಿನ ವಾರ ಇರುತ್ತೆ, ಯಾವಾಗ ಭೇಟಿ ಕೊಡ್ತೀರಲ್ಲ ಅವಾಗ ಬಂದ್ಬಿಟ್ಟು ಮತ್ತೆ ಮಾತಾಡಿ, ಆಯ್ತಾ? ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪ್ರಮುಖ ಬೆಟ್ಟಗಳು ಮತ್ತೆ ಅವುಗಳ ಮಾಹಿತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಅಂತೇಳಿ ನಾನು ನಿಮ್ ಜೊತೆ ಆಗ್ತಾ ಇದ್ದೀನಿ. ಇಂದು ನಾವು ಭಾರತದ ಜೀವನಾಡಿ ಅಂತಲೇ ಕರೆಯಲ್ಪಡ್ತಾ ಇರತಕ್ಕಂಥ ಪ್ರಕೃತಿಯ ಅಮೂಲ್ಯ ಸಂಪತ್ತಾದ ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೋಣ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಬೆಟ್ಟಗಳು, ಅವುಗಳ ವೈಶಿಷ್ಟ್ಯತೆ, ಜೈವಿಕ ವೈವಿಧ್ಯತೆ ಹಾಗೂ ಪರಿಸರ ಮಹತ್ವದ ಕುರಿತು ತಿಳಿದುಕೊಳ್ಳೋದು ನಮ್ಮ ಇಂದಿನ ಕಾರ್ಯಕ್ರಮದ ಒಂದು ಸಣ್ಣ ಪ್ರಯತ್ನ. ಸೊ ಕೇಳಿಗರೆ, ನೀವು ಕೇಳ್ತಾ ಇದ್ದೀರಿ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಮ್ಮೆ 9448640273, ಹಾಗೆ ಮತ್ತೊಂದು ದೂರವಾಣಿ ಸಂಖ್ಯೆ 9141970272, ಮತ್ತೊಮ್ಮೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ನೇರವಾಗಿ ಕೇಳುಗರೊಂದಿಗೆ ನೀವು ನೋಡಿದ ಸ್ಥಳದ ಕುರಿತು ಮಾಹಿತಿಯನ್ನು ಹಂಚ್ಕೋಬೋದು. ಪಶ್ಚಿಮ ಘಟ್ಟ, ಏನು ಪಶ್ಚಿಮ ಘಟ್ಟ ಅಂತಂದರೆ, ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಸುಮಾರು 1600 ಕಿಲೋಮೀಟರ್ ವ್ಯಾಪಿಸಿರತಕ್ಕಂಥ ಪರ್ವತ ಶ್ರೇಣಿಗಳಾಗಿದ್ದಾವೆ. ಗುಜರಾತ್ನಿಂದ ಆರಂಭವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಸಾಕ್ತವೆ ಈ ಪಶ್ಚಿಮ ಘಟ್ಟಗಳು. ಈ ಪರ್ವತ ಶ್ರೇಣಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂಥೇಳಿ ಗುರುತಿಸಲಾಗಿದೆ. ವಿಶ್ವದ ಅತ್ಯಂತ ಪ್ರಮುಖ ಜೀವ ವೈವಿಧ್ಯ ಪ್ರದೇಶಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಗಳು ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಜಾತಿಗಳಿಗೆ ಆಶ್ರಯ ತಾಣ ಈ ಒಂದು ತಾಣ ಈ ಒಂದು ಪಶ್ಚಿಮ ಘಟ್ಟ ಆಗಿದೆ. ಕರ್ನಾಟಕದಲ್ಲಿ ಸುಮಾರು 600 ಕಿಲೋಮೀಟರ್ ಉದ್ದದ ಪಶ್ಚಿಮ ಘಟ್ಟ ಪ್ರದೇಶವಿದ್ದು, ಇದು ರಾಜ್ಯದ ಪರಿಸರ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಕೆಳಗರೆ ಮತ್ತೊಂದಷ್ಟು ಮಾಹಿತಿಯನ್ನು ಮುಂದುವರಿಸ್ತೇನೆ. ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273, ಮತ್ತೊಮ್ಮೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, 9141970272, ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜೊತೆ ನೀವು ಕೂಡ ಭಾಗವಹಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ವಾಣಿಜ್ಯ ಪ್ರಕಟಣೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸೊ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಇರತಕ್ಕಂಥ ಒಂದಷ್ಟು ಪರ್ವತ ಶ್ರೇಣಿಯಲ್ಲಿ ಇರುವ ಬೆಟ್ಟಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತಂದರೆ ಅದು ಮುಳ್ಳಯ್ಯನಗಿರಿ. ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರದಲ್ಲಿರುವ ಈ ಶಿಖರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈ ಒಂದು ಬೆಟ್ಟಕ್ಕೆ ಮುಳ್ಳಪ್ಪ ಸ್ವಾಮಿಯವರ ಹೆಸರಿನಿಂದ ಮುಳ್ಳಯ್ಯನಗಿರಿ ಎಂಬ ಹೆಸರು ಬಂದಿದೆ. ಇಲ್ಲಿರುವ ಮುಳ್ಳಪ್ಪ ಸ್ವಾಮಿಯವರ ದೇವಸ್ಥಾನ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಮುಳ್ಳಯ್ಯನಗಿರಿಯಿಂದ ಕಾಣುವ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಮನಮೋಹಕವಾಗಿರುತ್ತದೆ. ಪ್ರವಾಸಿಗರು, ಪರ್ವತಾರೋಹಿಣಿಗಳು ಮತ್ತು ಪ್ರಕೃತಿ ಪ್ರೇಮಿಗಳು ವರ್ಷಪೂರ್ತಿ ಇಲ್ಲಿಗೆ, ಅಂದರೆ ಈ ಒಂದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಹಾಗೆ ಮತ್ತೊಂದು ವಿಶೇಷವಾಗಿರತಕ್ಕಂತಹ ಬೆಟ್ಟ ಯಾವುದಪ್ಪ ಅಂದರೆ ಅದು ಬಾಬಾ ಬುಡನ್ಗಿರಿ ಬೆಟ್ಟ ಅಂಥೇಳಿ. ಬಾಬಾ ಬುಡನ್ಗಿರಿ ಕರ್ನಾಟಕದ ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರತಕ್ಕಂಥ ಪರ್ವತ ಶ್ರೇಣಿಯಾಗಿದೆ. ಸೂಫಿ ಸಂತ ಬಾಬಾ ಬುಡನ್ ಅವರು ಯಮನ್ ದೇಶದಿಂದ ಕಾಫಿ ಬೀಜಗಳನ್ನು ಭಾರತಕ್ಕೆ ತಂದರು ಅನ್ನೋ ಒಂದು ಇತಿಹಾಸ ಹೇಳುತ್ತೆ. ಸೊ ಮಾಹಿತಿಯನ್ನು ಮುಂದುವರಿಸ್ತಾನೆ. ಕರೆ ಬರ್ತಾ ಇದೆ, ಕರೆ ಯಾರ್ದು ಅಂಥೇಳಿ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು?
4: ಶ್ರೀಕಂಠನ್
3: ಅವರು. ಓಕೆ
4: ಸರ್, ಕೊಟ್ಟವರಿಂದ ಸರ್
3: ಮಾಹಿತಿ.
4: ನಾವು ನೋಡಿದಂತ ಸ್ಥಳಗಳು ಯಾವ್ಯಾವ? ಮೈಸೂರು ನೋಡಿದ್ದೀನಿ ಸರ್.
3: ಓಕೆ.
4: ಆಮೇಲೆ ಧರ್ಮಸ್ಥಳ ನೋಡಿದ್ದೀನಿ ಸರ್. ಕೊಲ್ಲೂರು, ಗೋಕರ್ಣ, ಮುರುಡೇಶ್ವರ, ಈ ತರ ಎಲ್ಲಾ ಪ್ರವಾಸಿ ಸ್ಥಳಗಳ ಭೇಟಿ ಕೊಟ್ಟಿದ್ದೀನಿ ಸರ್. ನಾನು ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಮೈಸೂರು ಅರಮನೆ.
3: ಮೈಸೂರು ಅರಮನೆ.
4: ಓಕೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಹಂಪಿ ನೋಡಿದ್ದೀನಿ ಸರ್. ಅಲ್ಲಿ ಕೂಡ ಕಲ್ಲಿನ ರಸ, ಆಮೇಲೆ ಇರ್ತಕ್ಕಂಥ ಕುಡಿ ಎಲ್ಲಾ ಚೆನ್ನಾಗಿದಾವೆ ಸರ್.
3: ಓಕೆ. ಮೈಸೂರಿನ ಅರಮನೆ ಯಾಕೆ ವಿಶೇಷ ಅಂತ ಅನಿಸ್ತಾ ನಿಮಗೆ?
4: ಅದು ಒಳ್ಳೆಯ ಕಾಲದಿಂದಲೂ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ, ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಡೆಯರೆಲ್ಲರೂ ಕೂಡ ಉತ್ತಮ ಆಡಳಿತ ನಡೆಸಿದ್ರೆ. ಆಮೇಲೆ ನಮ್ಮ ರಾಜ್ಯದ ಸಂಸ್ಕೃತಿಯ ನಗರಿ ಅಂತ ಪ್ರಸಿದ್ಧಿ ಪಡೆದಿದೆ ಸರ್ ಮೈಸೂರು.
3: ಓಕೆ.
4: ಅಲ್ಲಿ ಇನ್ನೂ ಉತ್ತಮವಾದಂತಹ ಸ್ಥಳಗಳು ಇದಾವೆ ಸರ್ ಅಲ್ಲಿ.
3: ಓಕೆ ಓಕೆ. ಸೊ ಹಾಗಾಗಿ ಮೈಸೂರು ನಮ್ಮ ರಾಜ್ಯದವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಮೇಲಾಗಿ, ಸೊ ಅದರ ವೈಭವವನ್ನ ನೋಡಿ ಅದರ ಮೈಸೂರು ಅರಮನೆ ನಿಮಗೆ ಇಷ್ಟ ಆಯ್ತು. ಹಾಗೆ ಮೈಸೂರಿನಲ್ಲಿರ್ತಕ್ಕಂಥ ಭವ್ಯವಾದ ಬಂಗಲೆ ಅದನ್ನು ಕೂಡ ಬಹಳಷ್ಟು ಇಷ್ಟ ಆಯ್ತು. ಇನ್ನು ವಿಜಯನಗರದ ಬಗ್ಗೆ ಹೇಳೋ ಹಾಗೆ ಇಲ್ಲ. ಹೌದು ಹೌದು. ಅಂದ್ರೆ ಮೈಸೂರಿನ ಸಾಮಂತ ದೊರೆಗಳು.
4: ಹೌದು ಸರ್.
3: ಹೌದು.
4: ವಿಜಯನಗರದ ಸಾಮಂತ ದೊರೆಗಳ ಹಾಗೆ ಮೈಸೂರು ಒಡೆಯರು ಆಳ್ವಿಕೆ ನಡೆಸಿದಂತ ಬಂದ್ರೆ.
3: ಹೌದು ಹೌದು. ಮೈಸೂರಿನ ದಸರಾ ಏನಿತ್ತು ಅದನ್ನ ತದನಂತರದ ದಿನಗಳಲ್ಲಿ ವಿಜಯನಗರದಲ್ಲಿ ಅದನ್ನ ಹಾಗೆ ಮೈಗೂಡಿಸಿಕೊಂಡು ಮುಂದುವರಿಸಿರ್ತಕ್ಕಂಥ ಪ್ರತೀತಿ.
4: ನಮ್ಮ ರಾಜ್ಯದಲ್ಲಿ ಅತ್ಯಂತ ಒಳ್ಳೆ ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬ ಮೈಸೂರು ದಸರಾ ಹಳ್ಳಿ.
3: ಹೌದು ಹೌದು.
4: ಒಳ್ಳೆ ಹಬ್ಬ.
3: ಓಕೆ ಓಕೆ. ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಿತ್ತ? ಧನ್ಯವಾದಗಳು. ಧನ್ಯವಾದಗಳು. ಓಕೆ ಓಕೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ. ನೀವು ಕೇಳ್ತಾ ಇದ್ದೀರಿ ನೀವು ನೋಡಿದ ಸ್ಥಳದ ಬಗ್ಗೆ ಮಾಹಿತಿಯನ್ನು. ಹಾಗೆ ನಾನು ಬಾಬಾ ಬುಡನ್ಗಿರಿ ಪಶ್ಚಿಮ ಘಟ್ಟದಲ್ಲಿರತಕ್ಕಂಥ ಬೆಟ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಅದರಲ್ಲಿ ಬಾಬಾ ಬುಡನ್ಗಿರಿ ಕರ್ನಾಟಕದ ಐತಿಹಾಸಿಕ

0: ಹಾಗೂ ಧಾರ್ಮಿಕ ಮಹತ್ವ ಹೊಂದಿರತಕ್ಕಂಥ ಪರ್ವತ ಶ್ರೇಣಿಯಾಗಿದೆ. ಸೂಫಿ ಸಂತ ಬಾಬಾ ಬುಡನ್ ಅವರು ಯಮನ್ ದೇಶದಿಂದ ಕಾಫಿ ಬೀಜಗಳನ್ನು ಭಾರತಕ್ಕೆ ತಂದರು ಅಂಥೇಳಿ ಇತಿಹಾಸ ಹೇಳ್ತದೆ. ಅವರು ಮೊದಲ ಬಾರಿಗೆ ಕರ್ನಾಟಕದ ಈ ಪ್ರದೇಶದಲ್ಲಿ ಕಾಫಿ ಬೆಳೆಯನ್ನು ಪರಿಚಯಿಸಿದರು. ಇಂದು ಚಿಕ್ಕಮಗಳೂರನ್ನು ನಾವು ಕರ್ನಾಟಕದ ಕಾಫಿ ನಾಡು ಅಂಥೇಳಿ ಕರೀತೇವೆ. ಕಾರಣ ಆ ಬಾಬಾ ಬುಡನ್ಗಿರಿಯಲ್ಲಿ ಅವತ್ತಿನ ಕಾಲಕ್ಕೆ ಕಾಫಿ ಬೀಜಗಳನ್ನು ತಗೊಂಬಂದು ಹಾಕಿದ್ದಕ್ಕಾಗಿ ಈಗ ಚಿಕ್ಕಮಗಳೂರು ಸಂಪೂರ್ಣವಾಗಿ ಕಾಫಿ ನಾಡಾಗಿ ಪರಿವರ್ತನೆ ಆಗಿದೆ. ಮತ್ತೊಂದಷ್ಟು ಮಾಹಿತಿಯನ್ನು ಮುಂದುವರಿಸ್ತೇನೆ ವಾಣಿಜ್ಯ ಪ್ರಕಟಣೆಯ ನಂತರ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯಿತು ಅನಿಸುತ್ತೆ. ಓಕೆ, ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಿ. ನೀವು ನೋಡಿದ ಸ್ಥಳ ಕುರಿತ ಕೇಳುವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಹಲೋ,
4: ಹಲೋ,
0: ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
4: ಗಂಗಮ್ಮ ಅಂತ.
0: ಗಂಗಮ್ಮ ಅವರು
4: ಮಲ್ಲೂರಟ್ಟಿ
0: ಅಂತ. ನಾಯ್ಕನಟ್ಟಿಯ ಮಲ್ಲೂರಟ್ಟಿ ಅಂತ. ಓಕೆ ಓಕೆ ಓಕೆ. ಓಕೆ, ಓಕೆ.
4: ಮುರುಡೇಶ್ವರ ಚಿಕ್ಕಬಳ್ಳಾಪುರದಲ್ಲಿ
0: ಮಾಡಿದ್ದಾರೆ. ಅಂದ್ರೆ ಇಷ್ಟು ಸ್ಥಳಗಳನ್ನ ರಸದಲ್ಲಿ ಹೋಗಿ ಬಂದ್ರ ಯಾವ್ಯಾವ ಟೈಮ್ ಸಿಕ್ಕುತ್ತೋ ಆ ಎಲ್ಲಾ ಟೈಮ್ಗಳಲ್ಲಿ ಈ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀರಿ?
4: ಮೇಲುಕೋಟೆ
0: ಚಲುವನಾರಾಯಣ ಸ್ವಾಮಿ
4: ಅಲ್ಲಿ ಪ್ರತಿಯೊಂದು ಫಿಲಮ್ ಧಾರಾವಾಹಿ ಎಲ್ಲ ಅಲ್ಲೇ ಸರ್.
0: ಹೌದು,
4: ಚೆನ್ನಾಗಿರ್ತಾರೆ. ಕಟ್ಟದ ಫಿಲಮ್ ಇದೆ ಸರ್, ಅದು ಬೇರೆ ಕಂಪನಿ.
0: ಓಕೆ, ಇದರಲ್ಲಿ ನಿಮಗೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಬೆಟ್ಟ ಮತ್ತೆ ಆ ಸ್ಥಳ ಬಹಳಷ್ಟು ಇಷ್ಟ ಆಯ್ತು. ಆ ಮೇಲುಕೋಟೆ ಚಲುವನಾರಾಯಣ ಬಿಟ್ಟರೆ ಮತ್ತಿನ್ ಯಾವ ಸ್ಥಳ ನಿಮಗೆ ಬಹಳಷ್ಟು ಇಷ್ಟ ಆಯ್ತು? ಯಾವ್ದು ಯಾವ್ದ ಸ್ಥಳ? ಲೇಪಾಕ್ಷಿ, ಆಂಧ್ರದಲ್ಲಿ ಇರ್ತಕ್ಕಂತ ಲೇಪಾಕ್ಷಿ ನಿಮಗೆ ಬಹಳಷ್ಟು ಇಷ್ಟ ಆಯ್ತು. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಆಯ್ತು. ಓಕೆ, ಗಂಗಮ್ಮ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ನಮಸ್ತೆ, ನಮಸ್ತೆ. ಓಕೆ, ನೀವು ನೋಡಿದ ಸ್ಥಳ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಬೆಟ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋದೆ. ಇದೀಗ ಮುಳ್ಳಯ್ಯನಗಿರಿ ಆಯಿತು, ಬಾಬಾ ಬುಡನ್ಗಿರಿ ಆಯಿತು, ಈಗ ಕುದುರೆ ಮುಖ. ಈ ಒಂದು ಕುದುರೆಯ ಮುಖದ ಆಕಾರ ಹೊಂದಿರುವ ಕಾರಣಕ್ಕೆ ಈ ಒಂದು ಬೆಟ್ಟಕ್ಕೆ ಕುದುರೆ ಮುಖ ಅನ್ನೋ ಒಂದು ಹೆಸರು ಬಂತು. ಸುಮಾರು 1000

0: 894 ಮೀಟರ್ ಎತ್ತರದಲ್ಲಿರತಕ್ಕಂಥ ಈ ಒಂದು ಕುದುರೆ ಮುಖ ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಆಗಿದೆ. ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನವು ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ಆಗಿದೆ. ಸಿಂಹ ಬಾಲ ಏನೋ ಮಂಗ, ಕಾಡೆಮ್ಮೆ, ಚಿರತೆ, ಇನ್ನೂ ಅನೇಕ ಜೀವಿಗಳು ಇಲ್ಲಿ ಕಂಡುಬರ್ತದೆ. ಅದರಲ್ಲೂ ಕೂಡ ಟ್ರೆಕ್ಕಿಂಗ್ ಪ್ರಿಯರಿಗೆ ಬಹಳ ನೆಚ್ಚಿನದಾಗಿರ್ತಕ್ಕಂಥ ತಾಣ ಅಂತಂದರೆ ಅದು ಕುದುರೆ ಮುಖ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ. ಕರೆ ಕಟ್ಟಾಗಿದೆ. ಕುದುರೆ ಮುಖ ಇದೊಂದು ಟ್ರೆಕ್ಕಿಂಗ್ ಪ್ರಿಯರ ನೆಚ್ಚಿನ ತಾಣಗಳಲ್ಲೂ ಕೂಡ ಒಂದು ಅಂಥೇಳಿ ಹೇಳಲಾಗ್ತದೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು?
1: ಶ್ರೀನಿವಾಸ್ ಅಂತ.
0: ಶ್ರೀನಿವಾಸ್ ಅವರು, ನಮಸ್ತೆ. ಶ್ರೀನಿವಾಸ್ ಅವರ ಇವತ್ತಿನ ಕಾರ್ಯಕ್ರಮ ಪರಿಚಯ ಇದೆ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ. ಸ್ವಲ್ಪ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಕರೆಕ್ಟ್ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ?
1: ಕ್ಷೇತ್ರಗಳ ಬಗ್ಗೆ ಮತ್ತು ಬೆಟ್ಟಗಳ ಬಗ್ಗೆ ಕೇಳ್ತಾ ಇದ್ವಿ.
0: ಹಾ ಸರ್,
1: ನಾವು ಲಾಸ್ಟ್ ಇಯರ್ ಕಂಚಿ ಮಾಡ್ಕೊಂಡು ಮೊದಲನೇ ಹೋಗಿ ರಾಮೇಶ್ವರ ಹೋಗಿದ್ವಿ.
0: ಓಕೆ.
1: ಮೊದಲೇ ದೇವಸ್ಥಾನ, ಮೀನಾಕ್ಷಿ ದೇವಸ್ಥಾನ ವಿಶೇಷ ಅಂದ್ರೆ ತುಂಬಾ ಜನ ನೋಡಿರ್ಬೋದು ಅದನ್ನ. ತುಂಬಾ ದೊಡ್ಡ ದೇವಸ್ಥಾನ, ಒಂದೊಂದು ಸೈಡ್ ಅಲ್ಲಿ ಹೋದ್ರು ಸುಮಾರು ಒಂದು 10 ಕಿಲೋಮೀಟರ್ ಅನಿಸ್ತಿರ್ತದೆ.
0: ಓಕೆ.
1: ತುಂಬಾ ದೊಡ್ಡ ದೇವಸ್ಥಾನ, ಅಲ್ಲೂ ಸಹ ಪುಷ್ಕರಣಿ ಇದೆ. ಆ ದೇವಸ್ಥಾನ ನೋಡಿದ ಮೇಲೆ ದಕ್ಷಿಣ ಭಾರತದಲ್ಲಿ ಮತ್ತೆ ಇನ್ನೊಂದು ದೇವಸ್ಥಾನ ಇರ್ಲಿಕ್ಕಿಲ್ಲ ಅನಿಸ್ತಾ ಇದೆ.
0: ಓಕೆ.
1: ಸೇತುವೆ ಮಾಡಿದ್ದಾರೆ ಸಮುದ್ರದ ಮೇಲೆ, ಅಲ್ಲಿ ಹೋಗ್ಬರೋ ಮತ್ತೆ ಬರೋರ ನಿಲ್ಕಿ.
0: ಸ್ವಲ್ಪ ನೀವು ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಆಗುತ್ತಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಹಾಗಾಗಿ. ಮಾತಾಡಿ.
1: ರಾಮೇಶ್ವರ ಸಮುದ್ರದ ಮೇಲೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕೆಳಗಡೆ ಚಂದ್ರ, ಆಮೇಲೆ ರಾಮೇಶ್ವರದಲ್ಲಿ ಹೋದವರೆಲ್ಲರಿಗೂ ಸಹ 21 ಬಾವಿಗಳಲ್ಲಿ ನೀರ್ ಹಾಕ್ತಾರೆ. ಬೀಚ್ ಹತ್ತಿರ ಇದೆ ತಮಿಳುನಾಡಲ್ಲಿ. ಮಾಜಿ ರಾಷ್ಟ್ರಪತಿಯವರ ಜನ್ಮಸ್ಥಳ
0: ಹೌದು, ಎಪಿಜೆ ಅಬ್ದುಲ್ ಕಲಾಂ ಅವರದು.
1: ಕನ್ಯಾಕುಮಾರಿಗೆ ಹೋಗಿದ್ವಿ.
0: ಓಕೆ.
1: ಅಲ್ಲೂ ಸಹ ಮಹಾತ್ಮ ಗಾಂಧೀಜಿ ಅವರ ಒಂದು ಸ್ಮಾರಕ ಇದೆ.
0: ಓಕೆ.
1: ವಿವೇಕಾನಂದ ಅವರ
0: ಸ್ಟ್ಯಾಚ್ಯೂ,
1: ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಅಲ್ಲಿಗೆ ನಾವು ಇದರಲ್ಲಿ ಫೋಟೋ ಹೋಗ್ಬೇಕು.
0: ಓಕೆ.
1: ಪ್ರಾರ್ಥನೆ ಮಂದಿರ ಮಾಡಿದ್ದಾರೆ. ನಮ್ಮ ದೇಶದ ತುದಿ ಅಂತೀವಲ್ಲ, ನಮ್ಮ ಭಾರತ ಮಾತೆ ತನ್ನ ಪಾದಗಳನ್ನ ತೊಳಿತಾಳೆ ಅನ್ನೋ ಒಂದು ವಿಶೇಷ.
0: ಕನ್ಯಾಕುಮಾರಿ ಭೂಷಿರ.
1: ಹೌದು, ಕನ್ಯಾ ಅಲ್ಲಿ ಪಾದ ಇರುತ್ತೆ, ಕಾಶ್ಮೀರದಲ್ಲಿ ತಲೆ ಇರುತ್ತೆ.
0: ಓಕೆ.
1: ಅಲ್ಲಿ ಆ ಹಿಂದೂ ಮಹಾಸಾಗರದಲ್ಲಿ ತಲೆ ತೊಳಿತಾಳೆ ಅನ್ನೋದು ವಿಶೇಷ.
0: ಓಕೆ.
1: ಎಷ್ಟು ಮಾತಾಡಿದೀನಿ ಅನ್ನೋದಕ್ಕಿಂತ ಆಕಾಶವಾಣಿ ಇಷ್ಟು ಸೊಗಸಾಗಿ ರೇಡಿಯೋ ಕೇಳೋರು
0: ಹೆಚ್ಚಾಗ್ತಾ ಇದೆ.
1: ಹಾಡುಗಳ ಮಧ್ಯೆ ಸಂಭಾಷಣೆ ಮಾಡ್ತಾ ತುಂಬಾ ತುಂಬಾ ವಿಶೇಷ ಮತ್ತು ಅನೇಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ, ಕೇಳ್ಬೇಕು ಅನಿಸ್ತಾ
0: ಇದೆ.
1: ರೇಡಿಯೋ ಯಾವಾಗಲೂ ಕೇಳ್ಬೇಕು ಅನಿಸ್ತದೆ. ಮನಪಷ್ಟು ನಿಮ್ಮ ಧ್ವನಿ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ ಸರ್.
0: ಅದೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ, ಅದೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ
1: ತುಂಬಾ ಚೆನ್ನಾಗಿ ಬಂದಿದೆ. ಮಾತಾಡ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿದೆ.
0: ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ ಸರ್, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಓಕೆ.
0: ನೀವು ನೋಡಿದ ಸ್ಥಳ ಕೆಳಗುರೊಂದಿಗೆ ನೇರ

0: ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಲಿಕ್ಕೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಾಗಿರ್ತಕ್ಕಂಥ 9448640273 ಮತ್ತೊಂದು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಪಶ್ಚಿಮ ಘಟ್ಟಗಳ ಬೆಟ್ಟಗಳು, ಮತ್ತೊಂದು ಬೆಟ್ಟದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಪುಷ್ಪಗಿರಿ ಬೆಟ್ಟವು ಪ್ರಕೃತಿಯ ಸೌಂದರ್ಯ ಮತ್ತು ಜೀವ ವೈವಿಧ್ಯತೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇಲ್ಲಿ ಕಂಡುಬರುವ ಅನೇಕ ಪಕ್ಷಿ ಹಾಗೂ ಸಸ್ಯ ಜಾತಿಗಳು ವಿಜ್ಞಾನಿಗಳ ಗಮನವನ್ನು ಸೆಳೀತದೆ. ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಪ್ರಮುಖ ಸಂರಕ್ಷಿತ ಪ್ರದೇಶಗಳಲ್ಲೂ ಕೂಡ ಒಂದಾಗಿದೆ. ಇನ್ನು ಮತ್ತೊಂದು ಬೆಟ್ಟ ಅಂತ ನೋಡಿದ್ರೆ ಬ್ರಹ್ಮಗಿರಿ ಅಂಥೇಳಿ, ಬ್ರಹ್ಮಗಿರಿ ಬೆಟ್ಟಗಳು ಕೊಡಗು ಜಿಲ್ಲೆಯ ಪ್ರಮುಖ ಪರ್ವತ ಶ್ರೇಣಿಗಳಾಗಿದ್ದಾವೆ. ಇವು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿ ಇರತಕ್ಕಂಥದ್ದು. ಇಲ್ಲಿನ ದಟ್ಟ ಕಾಡುಗಳು, ಮಳೆಗಾಲದ ಹಸಿರು ವಾತಾವರಣ ಹಾಗೂ ಅಪರೂಪದ ಜೀವ ಜಾತಿಗಳು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತದೆ. ಹಾಗೆ ಇನ್ನು ವಿಶೇಷತವಾಗಿ ನಾವು ಕೇಳಲೇಬೇಕಾಗಿರ್ತಕ್ಕಂಥದ್ದು ಆಗುಂಬೆ ಪಶ್ಚಿಮ ಘಟ್ಟ ಪ್ರದೇಶ ಅಂಥೇಳಿ. ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂಥೇಳಿ ಕರೀತೇವೆ. ಕಾರಣ ಇಲ್ಲಿ ವರ್ಷಕ್ಕೆ ಅತ್ಯಧಿಕ ಮಳೆಯಾಗ್ತದೆ ಅಂತ. ಹಾಗೆ ಅದರ ಜೊತೆಗೆ ಕಿಂಗ್ ಕೋಬ್ರಾ ಹಾವುಗಳ ಸಂಶೋಧನೆ ಮತ್ತು ಸಂರಕ್ಷಣೆಗೆ ಆಗುಂಬೆ ಬಹಳ ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆಗುಂಬೆಯ ಸೂರ್ಯಾಸ್ತದ ದೃಶ್ಯವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾರೆ. ಇನ್ನು ಮತ್ತೊಂದು ಸುಂದರವಾದಂತಹ ಬೆಟ್ಟ ಅಂತಂದರೆ ಕೊಡಗಿನ ಸುಂದರ ಬೆಟ್ಟಗಳಲ್ಲಿ ನಿಶಾನಿ ಬೆಟ್ಟ ಅಂತಲೂ ಕೂಡ ಬಹಳ ವಿಶೇಷವಾಗಿರತಕ್ಕಂಥದ್ದು. ಟ್ರೆಕ್ಕಿಂಗ್ಗೆ ಅತ್ಯಂತ ಜನಪ್ರಿಯವಾದ ತಾಣ ಆಗಿರೋದು ಈ ಒಂದು ಬೆಟ್ಟ. ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಇನ್ನು ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳೋದಾದರೆ ಇವು ಕೇವಲ ಬೆಟ್ಟಗಳಲ್ಲ, ಅವು ನಮ್ಮ ಜೀವನಾಡಿ. ಕರ್ನಾಟಕದ ಪ್ರಮುಖ ನದಿಗಳಾಗಿರ್ತಕ್ಕಂಥ ಕಾವೇರಿ, ತುಂಗ, ಭದ್ರ, ನೇತ್ರಾವತಿ ಸೇರಿದಂತೆ ಅನೇಕ ನದಿಗಳು ಕೂಡ ಇಲ್ಲಿ ಹುಟ್ಟುತ್ತವೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಕರೆ ಬರ್ತಾ ಇದ್ದೆ. ಹಲೋ, ಹಾಗೆ ಕರ್ನಾಟಕದ ಪ್ರಮುಖ ನದಿಗಳಾದ ಕಾವೇರಿ, ತುಂಗ, ಭದ್ರ, ನೇತ್ರಾವತಿ ಸೇರಿದಂತೆ ಅನೇಕ ನದಿಗಳು ಇಲ್ಲಿ ಹುಟ್ಟುತ್ತವೆ. ರಾಜ್ಯದ ಮಳೆಯ ಪ್ರಮಾಣವನ್ನು ನಿಯಂತ್ರಿಸ್ತವೆ. ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತವೆ. ಹವಾಮಾನ ಸಮತೋಲನವನ್ನು ಕಾಪಾಡುತ್ತವೆ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ಈ ಒಂದು ಹಾಡನ್ನು ಕೇಳ್ಕೊಂಬನ್ನಿ. ತದನಂತರ ಅದಕ್ಕಿಂತ ಮುಂಚೆ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಶಿಕಾರಿಪುರದಿಂದ ಮಹೇಶ್ ಅವರು. ನಮಸ್ತೆ. ಸೊ ಇವತ್ತಿನ ವಿಶೇಷತೆ ಗೊತ್ತಿದೆಯಲ್ಲ. ಓಕೆ, ಹಂಪೆ ಹೊಸಪೇಟೆ.
1: ಸಾವಿರಗ್ರಾಮ ಕಣ್ಣಿನ ಒಂದು ಕದ್ರಮಂಡಲ್ ಕಾಂತೇಶ್ವರದಲ್ಲಿ ಇದೆ ಸರ್. ಹಾಗೆ ಮೂಗಿನಲ್ಲೇ ಕಾಂತೇಶ್ವರದಲ್ಲಿ ಇದೆ. ಪಾತನಲ್ಲಿ ತಲೆಯಲ್ಲಿ
0: ಕಲೆಗ್ರಾಮ
1: ಸರ್.
0: ಅಧಿಕ ಮಾಸದಲ್ಲಿ ಏನೇ ಮಾಡಿದ್ರು ಅಧಿಕ ಆಗುತ್ತೆ ಅಂತ ಹೇಳಿ, ಹಾಗಾಗಿ ದರ್ಶನ ಕೂಡ ಜಾಸ್ತಿ ಆಗ್ತಾ ಇದೆ.
1: ದರ್ಶನ ಮಾಡಿದ್ರೆ
0: ಒಳ್ಳೆ ಮತ್ತೆ ಇನ್ಯಾವ ಸ್ಥಳಗಳಿಗೆ ಮತ್ತಿನ್ಯಾವುದಾದ್ರೂ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿದ್ರ? ಓಕೆ ಓಕೆ.

0: ಓಕೆ ಮಹೇಶ್ವರ ಧನ್ಯವಾದಗಳು ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಓಕೆ ನಮಸ್ತೆ ನಮಸ್ತೆ. ಕೇಳುವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ, ಹಾಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸಂರಕ್ಷಣೆ ಕೂಡ ಅಗತ್ಯ. ಇಂದು ಅರಣ್ಯ ನಾಶ, ಅಕ್ರಮ ಗಣಿಗಾರಿಕೆ, ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯಿಂದ ಪಶ್ಚಿಮ ಘಟ್ಟಗಳು ಅಪಾಯಕ್ಕೆ ಸಿಲುಕ್ತಾ ಇದ್ದಾವೆ. ಆದ್ದರಿಂದ ಅರಣ್ಯ ಸಂರಕ್ಷಣೆ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಬೇಕು, ಮರಗಳನ್ನು ನೆಟ್ಟು ಬೆಳೆಸಬೇಕು, ಜೀವ ವೈವಿಧ್ಯತೆಯನ್ನು ರಕ್ಷಿಸಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಹೆಮ್ಮೆ. ಮುಳ್ಳಯ್ಯನಗಿರಿ ಎತ್ತರ, ಕುದುರೆಮುಖದ ಸೌಂದರ್ಯ, ಬಾಬಾ ಬುಡನ್ಗಿರಿಯ ಇತಿಹಾಸ, ಪುಷ್ಪಗಿರಿಯ ಜೀವ ವೈವಿಧ್ಯತೆ ಮತ್ತು ಆಗುಂಬೆಯ ಮಳೆಯ ವೈಶಿಷ್ಟ್ಯತೆ ನಮ್ಮ ರಾಜ್ಯದ ಅಮೂಲ್ಯ ಸಂಪತ್ತು. ಈ ಪ್ರಕೃತಿ ಸಂಪತ್ತನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಕೃತಿಯನ್ನು ಉಳಿಸೋಣ, ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸೋಣ, ಹಸಿರು ಕರ್ನಾಟಕವನ್ನು ನಿರ್ಮಿಸೋಣ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದುವರೆಗೂ ನೀವು ನೋಡಿದ ಸ್ಥಳ ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರೆ ಈ ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ.

ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: Asil Aitikan 6-0 in the final. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓಹ್ ಹಾಗಾದ್ರೆ ಆ ಫೀಸು ಆ ಬುಕ್ಸು
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
1: ಕೇಳುವರೆ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಗ್ರಾಮದ ನರಸಿಂಹಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳುವಿರಿ 6:30 ವಿಜ್ಞಾನದ ಮುನ್ನಡೆ 6:35 ಸೇವಾ ಮಾಹಿತಿ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಮಹಿಳೆಯರ ಮಾನಸಿಕ ಆರೋಗ್ಯ ಈ ವಿಷಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ್ದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ ರಾಷ್ಟ್ರೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:35 ಕನ್ನಡ ಚಿತ್ರಗೀತೆಗಳು 8:45 ವಚನಗಳು 9:15 ಲಘು ಸಂಗೀತ ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ನಾಟಕ ಕುಲಪುತ್ರಿ ರಚನೆ ಕುಸುಮ ಬೆಟಗೇರಿ ನಿರ್ವಹಣೆ ಎಸ್ ಕೆ ನರೇಂದ್ರ ಇಂದು ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಮಂದ ಸುಧಾರಾಣಿ ಅವರಿಂದ ಕರ್ನಾಟಿಕ್ ಮ್ಯೂಸಿಕ್ ಕೇಳುವಿರಿ ಇವಿಷ್ಟು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ 6:30 ಚಿಂತನ ಭಾರತಿ ವಸ್ತ್ರದ್ ಇವರಿಂದ 6:35 ದೇಶಭಕ್ತಿ ಗೀತೆ 6:40 ರೈತರಿಗಾಗಿ ಸಲಹೆ 6:45 ಭಗವದ್ಗೀತೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಬಿಂದುವಿನಲ್ಲಿ ಮಿದುಳಿನ ಗಡ್ಡೆಗಳು ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಮಂಜುಳಾ ನಂದಿ 7:00 ದಿನಚರಿ 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ 7:30 ಸೇವಾ ಮಾಹಿತಿ 8:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 56 ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ರೇಷ್ಮಾ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ 7:50 ಕನ್ನಡ ಚಿತ್ರಗೀತೆಗಳು ಹಾಗೂ 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಾಳೆ ಬೆಳಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯನ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುವಿರಿ 10:05 ನಮ್ಮ ನಿಲಯದಿಂದ ಹಲೋ ಕೇಳುಗರೆ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು 11:00 ಜನಪದ ಸಂಗೀತ ಕಾರ್ಯಕ್ರಮ 11:30 ಮಾಹಿತಿ ಕಣಜ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ಸಂದರ್ಶಕರು ಮಂಜುಳಾ ಪುರಾಣಿಕ್ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ವಿಷಯ ಕುರಿತು ಪರಿಸರ ಹಾಗೂ ಆರೋಗ್ಯ ಕುರಿತ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್ ಇನ್ನು 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ವಿಷಯ ಪಿಎಂ ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ ಕೇಳುವಿರಿ 1:20 ಉಲ್ಲಾಸ 2:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು 2:10 ಹಿಂದಿಯಲ್ಲಿ ವಾರ್ತೆಗಳು 2:30 ಪ್ರದೇಶ ಸಮಾಚಾರ

0: ಎರಡು ಗಂಟೆ 40 ನಿಮಿಷಕ್ಕೆ ನಮ್ಮ ನಿಲಯದಿಂದ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ನಾಳೆಯ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಕಾರ್ಯಕ್ರಮ, 5:30 ನಿಮಿಷಕ್ಕೆ ಯುವತರಂಗ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರದ ಬಜೆಟ್ ಕುರಿತು ಯುವ ಪ್ರತಿಭೆ ವೈಷ್ಣವಿ ಅವರಿಂದ ಒಂದು ಮಾಹಿತಿ ಹಾಗೂ ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತ ಭಾಷಣ ಕೇಳುವಿರಿ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ನೀಲಾಬಾಯಿ ಹಾಗೂ ಸಂಗಡಿಗರಿಂದ ಸೇವಾಲಾಲ್ ದೇವರ ಕುರಿತ ಪದ ಕೇಳುವಿರಿ. 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 92, ವಿಷಯ ವಿಶ್ವ ಧೂಮಪಾನ ನಿಷೇಧ ದಿವಸ. ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಎಂ ಶೋಭಾ ಆದ್ರಿಕಟ್ಟಿ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ, ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. 8:00 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು, 8:45 ವಚನಗಳು, ಇನ್ನು 9:15 ಲಘು ಸಂಗೀತ, 9:30 ನಾಟಕ ಮಗಳು ಮನೆಯ ಬೆಳಕು, ರಚನೆ ಪ್ರಕಾಶ್ ಕಕ್ಕನವಾರು, ನಿರ್ದೇಶನ ಮಂಜುಳಾ ಪುರಾಣಿಕ್. 10:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ. ರಾಷ್ಟ್ರೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: अब टेलीलॉ के माध्यम से न सिर्फ घर बैठे मुफ्त कानूनी सलाह ले सकते हैं बल्कि अनुभवी वकीलों से कोर्ट में कानूनी सहायता भी पा सकते हैं।
1: तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी CSE सेंटर से संपर्क करें। न्याय विभाग भारत सरकार द्वारा जनहित में जारी।
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆಕಾಶವಾಣಿ ಚಿತ್ರದುರ್ಗ, ಇದೀಗ ಕಾರ್ಯಕ್ರಮ ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಗ್ರಾಮದ ನರಸಿಂಹಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳುವಿರಿ.
6: ಶಿವ ಶಿವಾಯ.

ಇದುವರೆಗೂ ಚಿತ್ರದುರ್ಗ ತಾಲೂಕು ಹಿರೇಗುಂಟನೂರು ಗ್ರಾಮದ ನರಸಿಂಹಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಇದೀಗ ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕೇಳುವಿರಿ.

0: ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಾದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನೂ ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋ ಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕಾದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಚಿತ್ರದುರ್ಗ. ಸೇವಾ ಮಾಹಿತಿ ತರಬೇತಿಗಾಗಿ ಅರ್ಜಿ. ರುಚಿ ಸಂಸ್ಥೆ ಚಿತ್ರದುರ್ಗ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಗಾಗಿ ಸ್ವ ಉದ್ಯೋಗ ಮಾಡಲು ಈಗ ಹೇಳುವ ತರಬೇತಿಗಳನ್ನು June 8, 2026 ಸೋಮವಾರದಿಂದ ತರಬೇತಿ ಪ್ರಾರಂಭಿಸಲಾಗುವುದು. ಆಸಕ್ತರು ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಬಹುದು. ಸಮಗ್ರ ಕೃಷಿ ತರಬೇತಿಯಲ್ಲಿ ಹೈನುಗಾರಿಕೆ, ಕೃಷಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಬಗ್ಗೆ 13 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8431-3291-62 ಮತ್ತೊಂದು ದೂರವಾಣಿ ಸಂಖ್ಯೆ 8618-28-2445 ಮತ್ತೊಂದು ದೂರವಾಣಿ ಸಂಖ್ಯೆ 9019-2999-01 ಮತ್ತೊಂದು ದೂರವಾಣಿ ಸಂಖ್ಯೆ 8660-6277-85 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಇದಾಗಿತ್ತು ಇವತ್ತಿನ ಸೇವಾ ಮಾಹಿತಿ. ಸಮಯ 6:40 ಆಗ್ತಾ ಇದೆ. ಇನ್ನು ಮುಂದೆ ಕೆಲವು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
4: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ
6: ಸೂರ್ಯಘರ್
7: ಮೂರು ಕಾಲೇಜ್ನಲ್ಲಿ
8: ಚಿಂತಿಸಬೇಡಿ.
7: ಫೀಸ್ ನೋಡು.
9: ಏನ್ ಸಮಾಚಾರ? ಏನಾಯ್ತು?
8: ಫೀಸ್ ನ ಟೆನ್ಷನ್?
9: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
10: RBI ಹೇಳುತ್ತೆ,
11: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
12: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
13: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ. ಒಂದೇ

ಭೈನೂರರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿಯಿವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3,395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಿನ್ನಲ್ಲ ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, 1 ನಿಮಿಷ, ನಾನು ಪೇ ಮಾಡ್ತೀನಿ.

0: ಸಿಗ್ನಲ್.
1: ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
1: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
0: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
1: RBI ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
3: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ.
4: ಹತ್ತು ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿದ್ರು.
6: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣ ಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
1: ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣ ಸ್ವಾಮಿ ಹಾಗೂ ಕಾಮೇಶ್ವರಿ ಬಿಸಿ ಇವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಿದ್ದಾರೆ, ಕೃಷಿಯಲ್ಲಿ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ವೆಂಕಟರಮಣ ಸ್ವಾಮಿ ಸರ್, ಕಾಮೇಶ್ವರಿ ಮೇಡಮ್, ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ
1: ಸರ್. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ?
2: ಕೃಷಿ ಅಂದ್ರೆ ನಾನು ನಮ್ಮ ತಂದೆ ಕಾಲದಿಂದಾನು ಕೃಷಿನಲ್ಲಿ ಇದ್ದಿದ್ದು. ನಮ್ಮ ತಂದೆ ನಾನು 2 ವರ್ಷ ವಯಸ್ಸಿದ್ದಾಗ ನನಗೆ ಬುದ್ಧಿ ಇಲ್ಲ, ಆವಾಗಲೇ
1: ತೀರೋಗ್ಬಿಟ್ರು.
2: ನಮ್ಮ ತಾಯಿಯವರ ನಾವೆಲ್ಲ ಬೆಳೆದ್ವಿ, ನಮಗೆ ಬುದ್ಧಿ ತಿಳಿದಾಗ್ಲಿಂದಾನು ಕೂಡ ನಮಗೆ ಕೂಲ್ಗೆ ಹೋಗ್ಕೊಂಡೇ
1: ಕೃಷಿ ಕಡೆಗೂ
2: ಗಮನ ಕೊಟ್ಕೊಂಡು ಹಸುಗಳು ಮೇಯಿಸ್ಕೊಳ್ಳೋದು, ಹುಲ್ ತರೋದು, ಆಮೇಲೆ ತೋಟದಲ್ಲಿ ಯಾರು ಬೇಸಾಯ ಮಾಡ್ತಿದ್ರು ಅವ್ರಿಗೆ ಊಟ ಉಪಚಾರ ತಗೊಂಡೋಗೋದು, ಇವೆಲ್ಲವನ್ನು ಕೂಡ ಹೈಸ್ಕೂಲ್ ಮಟ್ಟದ ಮುಗಿಯವರೆಗೂ ಮಾಡಿದ್ವಿ. ಆಮೇಲೆ ಹೈಸ್ಕೂಲ್ ಆದ್ಮೇಲೆ ಕೂಡ ನಾವು ಕೂಡ ವ್ಯವಸಾಯ ಮಾಡೋದು, ಬೆಳೆ ಬೆಳೆಯೋದು ಇವೆಲ್ಲ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡ್ಬಂದು ಅದೇ ಥರ ಕಂಟಿನ್ಯೂ ಆಗ್ತಾ ಬಂದ್ವಿ. ಸ್ಕೂಲು ನಮ್ಮ ತಾಯಿಯವರು ಒಬ್ಬರೇ ಇರೋದ್ರಿಂದ ನಾನು ಓದನ್ನ ಅರ್ಧಕ್ಕೆ ಮೊಟ್ಟಗೊಳಿಸಿ ವಾಪಸ್ ಬಂದ್ಬಿಟ್ಟೆ.
1: ಒಬ್ಬನೇ
2: ಮಗನ, ಹಂಗಾಗಿ ಕೃಷಿ ಇದರಲ್ಲೇ ತಗೊಂಡೋದೆ. ನಾ ಇಲ್ಲಿಗ 2012 ನಮ್ಮ ತಾಯಿನೂ ತೀರ್ಕೊಂಡ್ರು. ಈಗ ನಾವು ಕೃಷಿ ಮಾಡ್ಕೊಂಡು ಜೊತೆಗೆ ಇದನ್ನ ಎಣ್ಣೆ ಮಾಡ್ಕೊಂಡು ಎಣ್ಣೆ ಗಾಣಗಳು ಎಲ್ಲ ಮುಂದುವರ್ಸ್ಕೊಂಡು
1: ಹೋಗ್ತೇವೆ.
2: ಈಗ ಎರೆಗೊಬ್ಬರ ತಯಾರು ಮಾಡ್ಬೇಕು ಅನ್ನೋ ಒಂದು ಯೋಜನೆ ಮಾಡ್ಕೊಂಡು ಇನ್ನು ಮುಂದಕ್ಕೆ ಮಾಡ್ಕೋಬೇಕು ಅಂತ ಇದೀವಿ. ಆಗ್ಲೇ 2 ತೊಟ್ಟಿ ಮಾಡಿದೀವಿ, ಇನ್ನು ಅದಕ್ಕೆ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದು ಇದೆ, ಯೋಜನೆ ಇದೆ.
1: ಈ ಕೃಷಿ ಲಾಭದಾಯಕ ಅನ್ಸುತ್ತ?
2: ಕೃಷಿ ಇತ್ತೀಚೆಗೆ ಲಾಭದಾಯಕ ಅಲ್ಲ ಸರ್, ಈಗ ಮೊದಲು ಇತ್ತು. ಈಗೇನು ನಮ್ಮ ಕೃಷಿ ಕಾರ್ಮಿಕರದು ಕೂಡ ಸಮಸ್ಯೆ, ಆಮೇಲೆ ಕೃಷಿ ಕಾರ್ಮಿಕರು ಬಂದರೂ ಕೂಡ ಒಂದು ಒಳ್ಳೆ ಗುಣಮಟ್ಟದ ಕೆಲಸ ಅವರಿಂದ ನಾವು ತೊಳಕ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಕಾಂಪಿಟೇಷನ್ ಆಗ್ಬಿಟ್ಟಿದೆ, ಕೃಷಿ ಕಾರ್ಮಿಕ ಸಿಗೋದೇ
1: ಕಷ್ಟ ಆಗಿದೆ.
2: ಸಿಕ್ಕಿದ್ರು ಕೂಡ ನಾವು ಅವ್ರನ್ನ ಹೆಚ್ಚಾಗಿ ಒತ್ತಡ ಹಾಕಿ ಕೆಲಸ ತಗೊಂಡ್ವಿ ಅಂತಂದ್ರೆ ಮತ್ತೆ ಮಾರನೇ ದಿವಸ ಇಲ್ಲ ನಾವು ಬರಕಾಗಲ್ಲ.
1: ನಿಮ್ ಕಾಲದಲ್ಲಿ
2: ಈಗ ಮೊದಲು ಏನ್ ಮಾಡ್ತಾ ಇದ್ದೆ, ಇಂಥ ಕೆಲಸ ಮಾಡ್ಕೊಂಡ್ ಬರ್ಬೇಕಪ್ಪ ನೀನ್ ಸಾಯಂಕಾಲದೊಳಗೆ ಅಂದ್ರೆ ನಾವ್ ಹೇಳದಕ್ಕಿಂತ ಜಾಸ್ತಿನೇ ಮಾಡ್ಕೊಂಡ್ ಬರೋದು. ಈಗ ನಾವು ಹಣ ಎಷ್ಟೇ ಕೊಟ್ಟರು ಕೂಡ ಗುಣಮಟ್ಟದ ಕೆಲಸ ನಾವು ತೊಳಕ ಸಾಧ್ಯವಾಗ್ತಾ ಇಲ್ಲ. ಆ ಗುಣಮಟ್ಟದ ಕಾರ್ಮಿಕರು ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ, ಸ್ಕಿಲ್ಡ್ ಲೇಬರ್ಸ್ ಅಂತ ಏನ ಕರಿತೀವಿ ನಾವು, ಸಿಗ್ತಾ ಇಲ್ಲ. ಹಂಗಾಗಿ ಕೃಷಿ ಸ್ವಲ್ಪ ಕಷ್ಟನೇ,
1: ಕಷ್ಟ.
2: ಈಗ ನಾವು ಬೆಳೆದ ಏನಾದ್ರು ಬೆಳೆಯಕ್ ಹೋದ್ರೆ ಫಲಿತಾಂಶ ನಾವು ತಗೊಳಕ್ ಆಗ್ತಾ ಇಲ್ಲ, ಅದ್ರ ರಿಟರ್ನ್ಸ್ ಏನಂತ ತಿರುಗಿ ನಮಗೆ ಬರ್ತಕ್ಕಂತ ಆದಾಯ ಕಡಿಮೆ ಇದೆ, ಖರ್ಚೆ ಜಾಸ್ತಿ ಬರ್ತಾ ಇದೆ ಹೊರತು ಆದಾಯ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಕೃಷಿಯಿಂದ ಎಲ್ಲ ರೈತರು ಮಾಡೋರು ವಿಮುಖರು ಆಗ್ತಾ ಇದ್ದಾರೆ. ಈಗೇನು ತೋಟಗಾರಿಕೆ ಬೆಳೆ, ದಾಳಿಂಬೆ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಇಂಥ ಲಾಭದಾಯಕ ಬೆಳೆಗಳನ್ನು ಮಾತ್ರ ಇವತ್ತು ಬೆಳೆಯಕ್ಕೆ ಹೋಗ್ತಾ ಇದಾರೆ ಹೊರತು ಈಗ ರಾಗಿ ಬೆಳೆದಾಗ್ಲಿ ಜೋಳ
1: ಬೆಳೆಗಳೆಲ್ಲ ಕಷ್ಟ,
2: ಅವೆಲ್ಲ

0: ಲಾಭನೂ ತರ್ತಾ ಇಲ್ಲ, ರೈತರ ಕೈ ಸುಡ್ತಾ ಇದೆ ಅದು. ಹಂಗಾಗಿ ಒಬ್ಬಂಟಿಗರ ಇರ್ತಕ್ಕಂಥ ರೈತರು ಇವತ್ತು ಕೃಷಿ ಕಾರ್ಮಿಕರು ನಂಬ್ಕೊಂಡು ಮಾಡ್ಬೇಕು ಅಂದ್ರೆ ದುಸ್ಸಾಹಸ ಕೈ ಹಾಕ್ದಂಗೆ ಆಗ್ತದೆ.
1: ನಿಮ್ಮ ಜಮೀನು ಎಷ್ಟು ಎಕರೆ ಇದೆ?
0: ನಮ್ದು 16 ಎಕರೆ.
1: 16 ಎಕರೆ ಎಲ್ಲ ನೀರಾವರಿನ ಕುಷ್ಕಿ ಜಮೀನು?
0: ನಾವೆಲ್ಲ ಮೊದಲು ನೀರಾವರಿ ಇತ್ತು, ಇತ್ತೀಚೆಗೆ ಕೆರೆಗಳು ತುಂಬೋದು ಕಡಿಮೆ ಆಯ್ತು. ಮೊದಲು ನಮ್ದು ನಮ್ಮ ಗ್ರಾಮದ ಕೆರೆ ಒಂದು ಸ್ವಲ್ಪ ನಮ್ಮ ತಾಲೂಕಲ್ಲೇ ಒಂದು ಸ್ವಲ್ಪ ದೊಡ್ಡ ಕೆರೆ ಅದು. ಹಂಗಾಗಿ ಅದು ಸಣ್ಣ ನೀರಾವರಿ ಇಲಾಖೆ ಅಡಿನಲ್ಲಿ ಬರ್ತಾ ಇದೆ ಅದು. ವರ್ಷ ವರ್ಷ ತುಂಬ್ತಾ ಇತ್ತು, ನಾವು ಭತ್ತ ಬೆಳೀತಾ ಇದ್ವಿ, ತೆಂಗು ಕೂಡ ಚೆನ್ನಾಗಿ ಒಳ್ಳೆ ನಮಗೆ ಕೊಬ್ಬರಿ ಆಗಲಿ ಕಾಯಿ ಆಗಲಿ ಒಳ್ಳೆ ಇಳುವರಿ ಬರ್ತಾ ಇತ್ತು. ಇತ್ತೀಚೆಗೆ ಮಳೆನೂ ಕಡಿಮೆ ಆಯಿತು, ಕೆರೆನೂ ತುಂಬ್ದಂಗಾಯ್ತು, ನಮಗೆ ಇಳುವರಿ ಕಡಿಮೆ ಆಯಿತು, ತೂಕ ಕಡಿಮೆ ಆಯಿತು, ಮತ್ತೆ ಮರಗಳೆಲ್ಲ ಒಣಗಿದ್ವು, ಸುಳಿ ಬಿದ್ದೋದು, ಕೆಲವೆಲ್ಲ ಮರಗಳು ಲ್ಯಾಪ್ಸ್ ಆಗ್ಬಿಟ್ವು. ಇರೋ ಮರಗಳೆಲ್ಲ ಈಗ ನಾವು ಈಗ ಕೊಬ್ಬರಿ ಇತ್ತೀಚಿನ ದಿನಗಳಲ್ಲಿ ಕೊಬ್ಬರಿ ಕಾಯಿನ ರೇಟ್ ಚೆನ್ನಾಗಿದೆ, ಇದು ಕಾಯಿನ ಸಂಖ್ಯೆ ಕಡಿಮೆ ಆಗಿದೆ. ಕಾಯಿ ಸಂಖ್ಯೆ ಜಾಸ್ತಿ ಇದ್ದಾಗ ರೇಟು ಕಡಿಮೆ ಇತ್ತು, ಕಾಯಿ ಸಂಖ್ಯೆ ಕಡಿಮೆ ಆದಾಗ ರೇಟ್ ಜಾಸ್ತಿ ಆಗಿದೆ, ಈಗ ನಮಗೆ ಕಾಯಿ ಇಲ್ಲ, ಒಳ್ಳೆ ರೇಟ್ ಇದೆ. ಬಟ್ ಆದರೂ ಕೃಷಿ ಸ್ವಲ್ಪ ಕಷ್ಟನೇ.
1: ಬೋರ್ ಹಾಕಿಸಿ ನೀರಿನ ವ್ಯವಸ್ಥೆ
0: ಬೋರ್ ಮಾಡಿದೀವಿ ಸರ್, ಬೋರ್ ಈಗ ನಮ್ಮಲ್ಲಿ 2-3 ಬೋರ್ ಇದೆ. ಆ ಬೋರಲ್ಲೂ ಕೂಡ ಈಗ ಮಳೆಗಾಲ ಚೆನ್ನಾಗಿರೋದ್ರಿಂದ, ಮತ್ತೆ ನಮಗೆ ವಾಣಿವಿಲಾಸ ಸಾಗರದಲ್ಲಿ ಈ ಭದ್ರಾ ಮೇಲ್ದಂಡೆ ನೀರು ಬಂದು ಸ್ಟಾಕ್ ಆಗಿರೋದ್ರಿಂದ ಕೂಡ ನಮಗೆ ಅಂತರ್ಜಲ ಮಟ್ಟ ಸುಧಾರಿಸಿದೆ. ಈಗ ಪರವಾಗಿಲ್ಲ, ನೀರಿಂದೇನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ ಬೋರಿನ ನೀರು.
1: ಕಮೇಶ್ವರ್ ಮೇಡಮ್, ಈಗ ತೆಂಗೊಂದನ ಬೇರೆ ಬೇರೆ ಏನೇನು ಬೆಳೆಗಳು ಬೆಳೀತೀರಾ
2: ಸರ್? ತೆಂಗಿನ ಜೊತೆಗೆ ಈಗ ಒಂದು 2 ವರ್ಷದ ಹಿಂದೆ ಹಾರ್ಕಸಬೆ ಅಂತ ಹೇಳ್ಬಿಟ್ಟು ಹೂವಿನ ಸಸಿ ಮಾಡಿದ್ವಿ ಸರ್. ಇತ್ತೀಚೆಗೆ ಅದನ್ನ ತೆಗೆದ್ಬಿಟ್ವಿ. ಆ ಹೂವಿನ ಕೃಷಿಯಲ್ಲಿ ನಮಗೆ ಬಹಳ ಚೆನ್ನಾಗಿ ಲಾಭದಾಯಕ ಆಯ್ತು ಸರ್. ದಿನಕ್ಕೆ 20 ಕೆಜಿ 30 ಕೆಜಿ 50 ಕೆಜಿ ತನಕನು ಕೊಯ್ತಾ ಇದ್ವಿ ಸರ್. ಅದಕ್ಕೆಲ್ಲ ನಾವು ಗೌರ್ಮೆಂಟ್ ಗೊಬ್ಬರ ಅನ್ನೋದು ಬಳಸ್ದಲೇ ಬರೀ ಜೀವಾಮೃತ ಒಂದು ತಯಾರು ಮಾಡ್ಕೊಂಡು ಮಾಡಿ ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಅಂತ ಹಾಕ್ತಾ ಇದ್ವಿ. ಆಮೇಲೆ ಕೀಟನಾಶಕಗಳು ಕಡಿಮೆನೆ ಬಳಸ್ತಾ ಇದ್ದಿದ್ದು. ಈ ಒಂದು ಆದಾಗ್ಲಿಂದನು ನಮಗೆ ಚೆನ್ನಾಗಿ ಇಳುವರಿ ಇತ್ತು ಸರ್. ಇತ್ತೀಚೆಗೆ ಗಾಣದ ಇದನ್ನ ಫೋಕಸ್ ಮಾಡಿದ್ಮೇಲೆ ಆ ಹೂವಿನ ಗಿಡ ತೆಗ್ದಾಕಿದ್ವಿ ಸರ್. ಕೃಷಿಯಲ್ಲಿ ಕೂಡ ನಮಗೆ ತುಂಬಾ ಆಸಕ್ತಿ ಇದೆ ಸರ್. ಸಾವಯವ ಕೃಷಿನೇ ಹೆಚ್ಚಿಂದಾಗಿ ಸರ್. ನಾವ್ ಯಾವ್ದೇ ಒಂದು ಗೌರ್ಮೆಂಟ್ ಗೊಬ್ಬರ ಬಳಸ್ತಾ ಇಲ್ಲ ಸರ್. ಸಾವಯವ ಕೃಷಿಯಲ್ಲೇ ಈಗ 15-20 ವರ್ಷದ ಕೆಳಗೆ ಬಾಳೆ ಮಾಡಿದ್ವಿ. ಆ ಬಾಳೆ ಇಲ್ಲಿಂದ ಬೆಂಗಳೂರು ತನಕನು ಬಂದು ಅವ್ರಾಗವ್ರೆ ಕೊಂಡ್ಕೊಂಡು ಹೋಗೋರು ಸರ್ ಬಾಳೆ ಗೊನೆನ. ಆ ರೀತಿ ಎಲ್ಲ ಇತ್ತು. 8-10 ಕೆಜಿ ಮೇಲ್ ಬರ್ತಾ ಇದ್ವಿ, ಹೊರತು ಕಡಿಮೆ ಅಂತೂ ಬರ್ತಾ ಇರ್ಲಿಲ್ಲ. ಪುಟ್ ಬಾಳೆ ಸಾವಯವ ಕೃಷಿಯಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದ್ವು. ಹಣ್ಣು ಎಲ್ಲ ತರ ಎಲ್ಲ ಸಾವಯವ ಕೃಷಿಯಲ್ಲೇ ನಾವು ಹೆಚ್ಚಿಂದಾಗಿ ಮಾಡ್ತಾ ಇರೋದು ಸರ್. ಯಾವುದೇ ಒಂದು ಗೌರ್ಮೆಂಟ್ ಗೊಬ್ಬರ ಅನ್ನೋದು ಮನೆಗೆ ತರದೇ ಇಲ್ಲ ಸರ್. ನಾವು ಆ ರೀತಿ ಒಂದು ಮಾಡ್ತಾ ಇದೀವಿ ಸರ್.
1: ಸರ್, ಇತ್ತೀಚೆಗೆಲ್ಲ ರಾಸಾಯನಿಕ ಗೊಬ್ಬರ ಕೊಡದಿದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ನಾವೇನು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷಿಯಲ್ಲಿ ಲಾಭ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವದಲ್ಲಿದ್ದಾರೆ ರೈತರು. ನೀವು ಹೆಚ್ಚಾಗಿ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಯಾಕೆ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು ನಿಮಗೆ?
0: ನಾನು ಸುಮಾರು ಒಂದು 20 ವರ್ಷದ ಹಿಂದೆನೆ ಬರೀ ಸಾವಯವ ಕೃಷಿ ಅಂದ್ರೆ ಜೀವಾಮೃತ ಬಳಸಿ ಬಾಳೆ ಬೆಳೆದಿದ್ದೆ. ಅವಾಗ ಈ ಜನಗಳು ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏನಾರು ಒಂದ್ ಮಾಡಕ್ ಹೋದಾಗ ಇವನಿಗೆ ಬುದ್ಧಿ ಇಲ್ಲ, ಅವನಿಲ್ಲ, ಇವನಿಗೆ ಹುಚ್ಚ, ಇವನು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದ್ 2 ವರ್ಷ ಬೆಳೆದೆ ಸರ್, ಬಹಳ ಚೆನ್ನಾಗ್ ಬಂತು ಬೆಳೆ. ಬರ್ತಾ ಬರ್ತಾ ಬರ್ತಾ ನಮ್ಗೇನಾಗ್ತದೆ ಅಂತಂದ್ರೆ, ಆ ಇದು ಕಸ ಎಲ್ಲ ಅದ್ರಲ್ಲೇ ಇರ್ತದ. ನಾವು ಮುಖ್ಯ ಬೇಸಾಯ ಮಾಡಂಗಿಲ್ಲ, ಏನಿಲ್ಲ, ಆ ಅಗ್ರಿಕಲ್ಚರ್ ವೇಸ್ಟ್ ನ ಅಲ್ಲೇ ಹಾಕಿ ಕೊಳಸಿ ಅದ್ರ ಮೇಲೆ ಜೀವಾಮೃತ ಹಾಕಿ ಎರೆಹುಳುಗಳನ್ನ ಸಂಖ್ಯೆ ಜಾಸ್ತಿ ಮಾಡಿದಾಗ ಭೂಮಿ ಆಟೋಮೆಟಿಕ್ ಆಗಿ ನಮಗೆ ಸಾವಯವ ಕೃಷಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಹಂತದಲ್ಲಿ ನಾವು ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಏನಾಯ್ತು, ಈಗ ಅದ್ರಲ್ಲಿ ಹುಳ ಇರ್ತದೆ, ಹಾವು ಇರ್ತದೆ, ಅದಿರ್ತದೆ, ಲೇಬರ್ಗಳು ಬರ್ದಂಗೆ ಆಗ್ಬಿಟ್ರು. ಆಮೇಲೆ ಕೆಲವರು ಇದೆಲ್ಲ ಸಕ್ಸಸ್ ಆಗಲ್ಲ, ಸುಮ್ಮನೆ ಅದು ಇದು ಅಂತಂತೇಳಿ ಏನು ಮಾಡಿದ್ರು, ತಲೆ ಕೆಡಿಸ್ಬಿಟ್ಟು ಲೇಬರ್ಸು ಬರ್ದಂಗೆ ಆಗ್ಬಿಡ್ತಾರೆ. ಹಂಗಾಗಿ ಅವಾಗ ನಾವು ಒಂದು 2 ವರ್ಷ 3 ವರ್ಷ ಮಾಡಿಬಿಟ್ಟು ಭಾಳ ಅಂತ ಆಗಿದೆ. ಅವದ್ದಿಂದ ಇವತ್ತು ನಾನು ಮಾಡಿದ್ದು ನಾನು ಅದರಲ್ಲಿ ಭಾಳ ಅನುಕೂಲ ಆಗ್ತಾ ಇತ್ತು ಅಂತ ಈಗ ಅನಿಸ್ತಾ ಇದೆ. ಈಗ ಕೆಲವಾರು ಕಡೆ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಯಾವುದೇ ರಾಸಾಯನಿಕ ಬಳಸದಾಗ ಬರೀ ನೀರನ್ನು ಕಡಿಮೆ ಇಟ್ಕೊಂಡು ನಮಗೆ ಹಿತಮಿತವಾಗಿ ನಾವು ಯಾವುದು ಜೀವಾಮೃತ ಆಗಲಿ ಅಥವಾ ಕೊಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳಿನ ಗೊಬ್ಬರ ಆಗಲಿ ಅಥವಾ ಇನ್ನು ಬೇರೆ ಬೇರೆ ಥರ ಎಲ್ಲ ಸಾವಯವ ಕೃಷಿ ಮಾಡ್ತಕ್ಕಂಥ ಯೋಜನೆಗಳು ಇವತ್ತು ಸಕ್ಸಸ್ ಆಗಿದೆ. ಏನು ಖರ್ಚಿಲ್ಲದೆ ಸುಮಾರು ಸಾವಯವ ಕೃಷಿನಲ್ಲಿ ಒಳ್ಳೆ ಆದಾಯ ತಗೊಳ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಈಗ ನಾವೇನು ಮಾಡ್ತಿದ್ವಿ ಅಂತಂದ್ರೆ, ಈಗ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿಬಿಟ್ಟು ನಾವು ಮುಂದಿನ ಪೀಳಿಗೆ ಆರೋಗ್ಯಗಳನ್ನ ಕೆಡಿಸ್ತಾ ಇದ್ದೀವಿ. ನಮ್ಮ ಪೀಳಿಗೆಯನ್ನ ಅನಾರೋಗ್ಯಕ್ಕೆ ದೂಡೋದ್ರ ಜೊತೆಗೆ ನಮಗೆ ಫಲವತ್ತಾದ ಭೂಮಿ ಇಲ್ದಂಗೆ ಮಾಡಿಕೊಂಡು ಮುಂದಿನ ಒಂದು ಭವಿಷ್ಯದ ದೃಷ್ಟಿನಲ್ಲಿ ಭೂಮಿನೂ ಕೂಡ ಬರ್ಡ್ ಮಾಡ್ತಾ
1: ಇದ್ದೀವಿ,
0: ಅದನ್ನ ವಿಷ ತುಂಬ್ತಾ ಇದೀವಿ ಭೂಮಿಗೆ. ಮುಂದಿನ ಜನರೇಷನ್ಗೂ ಕೂಡ ನಾವು ವಿಷ ತುಂಬ್ತಾ ಇದೀವಿ, ಭೂಮಿಗೂ ಜನರೇಷನ್ ತುಂಬ್ತಾ ಇದ್ದೀವಿ. ಒಳ್ಳೇದಲ್ಲ ಅನ್ನೋ ನನ್ನ ಭಾವನೆ. ಎಲ್ಲರೂ ಕೂಡ ಸಾವಯವ ಕೃಷಿಗೆ ಬಂದ್ಬಿಟ್ರೆ ಅದೇನು ಸ್ವಲ್ಪ ಲೇಟು ಅಂದರೆ ನಿಧಾನವಾಗಿ ಅದರ ಒಂದು ಪರಿಣಾಮ ಬೀರುತ್ತೆ ಹೊರತು ನಾವು ಈಗ ಹಾಕಿದ ತಕ್ಷಣ ಇದೇ ವರ್ಷ ನಮಗೆ ಇಳುವರಿ ಬರಬೇಕು ಅಂದ್ರೆ ಬರೋದಿಲ್ಲ. ಒಂದು ವರ್ಷ ಎರಡು

0: ವರ್ಷ, ಎರಡು ವರ್ಷ ಬಿಟ್ಟ ಮೇಲೆ ನೀವು ಪ್ರತಿ ವರ್ಷದಿಂದ ಅಂತಂತವಾಗಿ ಅಂತಂತವಾಗಿ ಅದು ಒಳ್ಳೆ ನಮ್ಗೆ ಇಳುವರಿನ ಕೊಟ್ಟು ನಮ್ಮ ಇದನ್ನ ಕಾಪಾಡುತ್ತೆ ಅನ್ನೋದು, ಇಷ್ಟು ರೈತನ ಕಾಪಾಡುತ್ತೆ ಅದು ಇಳುವರಿ, ಇಳುವರಿ ಕೊಡೋದ್ರಿಂದ. ಅದಕ್ಕೆ ಎಲ್ಲರೂ ಈಗ ಸಾವಯವ ಕೃಷಿಗೆ ಮನಸ್ಸು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಈ ಮಕ್ಕಳು ಈಗ ಈ ಬೇಕರಿ ಫುಡ್ಡು, ಸಕ್ಕರೆ, ಆಮೇಲೆ ಈ ಎಣ್ಣೆ ಇವೆಲ್ಲ ಬಳಸೋದ್ರಿಂದ ಎಲ್ಲ ಆರೋಗ್ಯ ಹದಗೆಡ್ತಾ ಇರೋದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ರು ಕೂಡ ನಾವು ಮತ್ತದೇ ಅಲ್ಲೇ ಈಗ ಈಗ ಏನಾಗ್ತದೆ ಅಂತಂದ್ರೆ, ಸರ್ಕಾರ ಏನ್ ಮಾಡ್ತದೆ, ಸಿಗರೇಟ್ ಸೇದೋರಿಗೆ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿರುತ್ತೆ, ಸೇದೋರ್ಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ನಾವು ಸಿಗರೇಟ್ ತಗೊಂಡು ಸೇರ್ತೀವಿ. ಈ ತರ ಆಗ್ತಾ ಇದೆ, ಈ ಎಣ್ಣೆಗಳು ಬಳಸೋದು ಕೂಡ ಅದೇ ತರ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಇವತ್ತು ಏನಾಗ್ತಾ ಇದೆ, ನಾನು ಹೆಚ್ಚಾಗಿ ಇಳುವರಿ ತಗೋಬೇಕು, ಹೆಚ್ಚಾಗಿ ನಾನು ಬೆಳೆದಿದ್ದೇನೆ ಹೆಸರು ತಗೋಬೇಕು ಅನ್ನೋ ದೃಷ್ಟಿನಲ್ಲಿ ವಿಪರೀತವಾದ ಕೆಮಿಕಲ್ಸ್ ಬಳಸಿ ರಾಸಾಯನಿಕ ಔಷಧಿಗಳನ್ನು ಬಳಸಿ ಇವತ್ತು ನಾವು ಬೆಳೆಯನ್ನು ತಗೊಳ್ತಾ ಇದ್ದೀವಿ. ಅದರಿಂದ
1: ಖರ್ಚು
0: ಜಾಸ್ತಿ ಬರ್ತಾ ಇದೆ, ಆಮೇಲೆ ನಮ್ಮ ದೇಹಕ್ಕೂ ಮಾರ್ಕ, ಭೂಮಿಗೂ ಮಾರ್ಕ. ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಿ, ಇವತ್ತು ಹಸು ಕರುಗಳು ದನ ಕರುಗಳು ಸಾಕರು ಕಡಿಮೆ ಆಗಿದ್ದಾರೆ. ಎಲ್ಲ ಈಗ ನಾಗರೀಕರಣ ಎಲ್ಲ ಹಳ್ಳಿ ಬಿಟ್ಬಿಟ್ಟು ನಾಗರಿಕಕ್ಕೆ ಪಟ್ಟಣಕ್ಕೆ ಹೋಗಿ ಏನೋ ಒಂದು ಹೋಟ್ಲು ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಕೂಲಿ ಕೆಲಸ ಮಾಡಿ ಪಟ್ಟಣಗಳು ಇವತ್ತು ಎಷ್ಟು ಜನ ಬೇಕಾದ್ರೂ ಪಟ್ಟಣಗಳು ಕರ್ಕೊಳ್ತಾ ಇದೆ. ಈ ಕರ್ಕೊಳ್ತಾ ಇರೋದ್ರಿಂದ ಹಳ್ಳಿ ಕಡೆ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ನಾವು ಒಳ್ಳೆ ಉತ್ತಮವಾದ ಆಹಾರ ಬೆಳಿಬೇಕು ಅನ್ನೋ ಒಂದು ಇದು ತಪ್ಪು ಹೋಗ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಖಂಡಿತ ನಾವು ಫೇಸ್ ಮಾಡ್ಬೇಕಾಗ್ತದೆ, ಎದುರಿಸ್ಬೇಕಾಗ್ತದೆ.
1: ಇತ್ತೀಚೆಗೆ ನೀರಾವರಿ ಇರತಕ್ಕಂತ ಎಲ್ಲರನ್ನು ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ನೀವು ಏನಾದ್ರೂ ಅಡಿಕೆ
0: ನಾವೇನು ಮಾಡಿಲ್ಲ, ಈಗ ಮಾಡಬೇಕು ಅಂತ ನಮ್ಗೆ ಅನಿಸಿದ್ರು ಕೂಡ ಮುಂದೆಂದ ಒಂದು ದಿವಸ ಇದು ಬರೀ ಅಡಿಕೆ ಬೆಳೆಯೋದ್ರಿಂದ ನಾವು ಉದ್ಧಾರ ಆಗಕ್ಕಾಗೋದಿಲ್ಲ. ಅಕಸ್ಮಾತ್ ಎಲ್ಲರೂ ಬೆಳೆದಾಗ ಏನೋ ಒಂದು ಸಮಸ್ಯೆ ಉದ್ಭವ ಆಗೇ ಆಗುತ್ತೆ ಖಂಡಿತ. ಅದರಿಂದ ಹಿತಮಿತವಾಗಿ ಮಾಡಿಕೊಂಡು ನಾವು ನಮ್ಮ ಕೃಷಿಗೆ ನಮ್ಮ ಇಷ್ಟು ದಿನ ನಾವೇನು ಬೆಳ್ಕೊಂಬಂದಿದ್ದೀವೋ ನಮ್ಮ ಪೂರ್ವಜರು, ಪೂರ್ವಜರು ಏನು ಭತ್ತ ಬೆಳೆದ್ರು, ರಾಗಿ ಬೆಳೆದ್ರು, ಎಲ್ಲ ಬೆಳೆದ್ರು, ಇವೆಲ್ಲವನ್ನು ಕೂಡ ಸಾವಯವ ಪದ್ಧತಿನಲ್ಲೇ ಬಾಡಿ ಈಗ ನಾವು ತೆಂಗು ಬೇಕೇ ಬೇಕು, ಇವತ್ತು ತೆಂಗು ಬೆಳೀರಿ, ಅಡಿಕೆನೂ ಹಾಕೊಳ್ಳಿ, ಹಾಕ್ಬಾರ್ದು ಅಂತ ಹೇಳಿಲ್ಲ, ಹಿತಮಿತವಾಗಿ
1: ಹಾಕೊಳ್ಳಿ.
0: ಒಂದೇ ಥರದ ಬೆಳೆ ಇದ್ರೆ ಏನಾಗ್ತದೆ ಅಂತಂದ್ರೆ, ಯಾವತ್ತೊಂದು ದಿವಸ ಕೈ ಕೊಡ್ತು ಅಂತಂದ್ರೆ ಅದು ರೈತ ಮತ್ತು ಸಮಸ್ಯೆ
1: ಗುರಿ ಆಗ್ತದೆ.
0: ಈಗ ತೆಂಗು ಹಾಕೊಳ್ಳಿ ಅಡಿಕೆನೂ ಹಾಕೊಳ್ಳಿ, ಮಾವು ಬೆಳೀರಿ, ಸಪೋಟ ಬೆಳೀರಿ, ರಾಗಿ ಬೆಳೀರಿ, ಜೋಳ ಬೆಳೀರಿ, ಭತ್ತ ಬೆಳೀರಿ, ಎಲ್ಲವನ್ನು ಕೂಡ ಎಲ್ಲವನ್ನು ನಾವು ಬೆಳೆಯಂಗ ಕೃಷಿ ಆಗ್ಬೇಕು. ಅವಾಗ ಮಾತ್ರ ನಾವು ಬರ್ತದೆ. ಅವಾಗ ನಾವು ಕೂಲಿ ಆಳುಗಳು ಏನು ಕೃಷಿ ಕಾರ್ಮಿಕರ ಮೇಲೆ ನಾವು ಅವಲಂಬನೆ ಆಗೋದನ್ನ ಕಡಿಮೆ
1: ಮಾಡ್ಕೋಬಹುದು.
0: ಯಾಕೆಂದ್ರೆ ಕೃಷಿ ಕಾರ್ಮಿಕ ಮೇಲೆ ಅವಲಂಬನೆ ಮಾಡಿದಾಗ ನಮಗೆ ಕೃಷಿ ಕಾರ್ಮಿಕರು ನಮ್ಮ ಸಮಯಕ್ಕೆ ಸರಿಯಾಗಿ ಲಭ್ಯ ಆಗೋದಿಲ್ಲ ಅವರು. ಅಂತ ಸಂದರ್ಭದಲ್ಲಿ ನಾವು ಲಾಸ್ ಮಾಡ್ಕೊಳ್ಬಹುದು. ನಾವು ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಕಡಿಮೆ ಮಾಡಿದಾಗ ನಾವು ರೈತರು ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಯಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ.
1: ಮೇಡಮ್, ತೆಂಗಿನ ಗಿಡ ಎಷ್ಟಿದಾವೆ? ನೀವು ಎಲ್ಲ ಏನೀಗ ಎಳ್ನೀರು ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ, ಅಥವಾ ಕಾಯಿ ಮಾರಾಟ ಮಾಡಿದ್ರೆ ಹೆಂಗೆ ಮಾಡ್ತೀರಾ?
2: ತೆಂಗಿನ ಗಿಡ ಈಗ ಒಂದು 400 ಗಿಡ ಇದೆ ಸರ್, ಅದರಲ್ಲೇ ಸಣ್ಣವು ದೊಡ್ಡವು ಎಲ್ಲ ಸರ್ ಒಂದು 400 ಗಿಡ ಇದೆ. ಹೆಚ್ಚಿನದಾಗಿ ನಾವು ಕೊಬ್ಬರಿನೇ ಹೆಚ್ಚಿನಾಗಿ ಮಾಡ್ಕೊಂಡು ನಮ್ಮ ಎಣ್ಣೆಗಣಕ ಇದು ಮಾಡ್ಕೊಳ್ಳೋದು, ಮತ್ತು ನೀರು ಬತ್ತಲು ಕಾಯೋದಂಥವನ್ನ ಒಣಗಿಸಿ ಸೋಲಾರ್ ಇದರಲ್ಲಿ ಮಾಡ್ಕೊಳ್ಳೋಂಥದ್ದು. ಸಣ್ಣದು ದೊಡ್ಡದು ಎಲ್ಲ ಆವ್ರೇಜು ಕೊಬ್ಬರಿಗಾದರೆ ಬಂದ್ಬಿಡುತ್ತೆ. ಕಾಯಿ ಮರಕ್ಕೆ ಹೋದರೆ ಅದು
1: ದೊಡ್ಡದಕ್ಕೆ
2: ಮಾತ್ರ ರೇಟ್ ಸಿಗುತ್ತೆ, ಸಣ್ಣದಕ್ಕೆ ರೇಟ್ ಸಿಗಲ್ಲ. ಇನ್ನು ಎಳ್ಳೀರಿಗೂ ಕೂಡ ಸಣ್ಣ ಗಿಡಗಳು ಅಷ್ಟಾಗಿಲ್ಲ ಸರ್, ಹಂಗಾಗಿ ಹೆಚ್ಚಿನದಾಗೆಲ್ಲ ನಾವು
1: ಕೊಬ್ಬರಿಗೆ
2: ಅನುಕೂಲ.
1: ನಿಮ್ದೇ ಗಾಣ ಇರೋದ್ರಿಂದ ಮತ್ತೆ ಎಣ್ಣೆ ಉತ್ಪಾದನೆ ಮಾಡಲಿಕ್ಕೆ
2: ಅನುಕೂಲ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಹೆಚ್ಚಿನ ಕಾಯಿನೇ ಇದು ಮಾಡ್ಕೊಂತೀವಿ. ಎಳ್ನೀರೇನು ಮಾರಲ್ಲ
1: ಸರ್. ಈಗ 16 ಎಕರೆ ಜಮೀನ್ ಇದೆ ಅಂತಂದ್ರೆ, ಈಗ 400 ಮಾತ್ರ ತೆಂಗಿನ ಗಿಡ, ಉಳಿದ್ದು ಎಲ್ಲ ಏನ್ ಬೆಳೆ
0: ಬೆಳೆದಿದ್ದೆ? ರಾಗಿ, ಜೋಳ,
1: ಅಲ್ಪಾವಧಿ ಬೆಳೆಗಳು
0: ಬೆಳಿತಾ ಇದ್ವಿ, ಈಗ ಬೆಳಿತಾ ಇಲ್ಲ. ಅದೀಗ ಅವಕ್ಕೆಲ್ಲಾನು ಕೂಡ ನಾವು ಸಮಗ್ರ ಕೃಷಿ ಮಾಡ್ಬೇಕು ಅಂತೇಳಿ ಬಾಳೆ, ಆಮೇಲೆ ಸಪೋಟ, ಇದು ಸೀಬೆ, ಆಮೇಲೆ ಇದು ಯಾವುದು ನಮ್ಮ ಕೊಕ್ಕ ಬೆಳೆ, ಇವೆಲ್ಲವನ್ನು ಕೂಡ ಮಿಶ್ರ ಬೆಳೆ ಮಾಡ್ಬೇಕು ಅಂತಂತೇಳಿ ಮಾಡಿ, ಈಗ ಆಮೇಲೆ ಇದು ಅದು ನುಗ್ಗೆ, ಕರಿಬೇವು, ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಸಮಗ್ರ ಮಾಡ್ಬೇಕು ಅಂತೇಳಿ ಈಗ ಒಂದು 7-8 ತಿಂಗಳಿಂದ ಕೂಡ ಎಲ್ಲ ಮಾಡ್ತಾ
1: ಇದ್ದೀನಿ,
0: ಪ್ಲಾನ್ ಮಾಡ್ತಾ ಇದ್ದೀನಿ. ಅವಲೇ ಬಾಳೆ ಇಟ್ಟಾಗಿದೆ, ಈಗ ಅಡಿಕೆ ಮತ್ತೆ ಅಡಿಕೆನೂ ಇಡ್ತೀನಿ ಅಂದ್ರೆ ಏನು ಮಧ್ಯದಲ್ಲಿ ಇಂಟರ್ ಕ್ರಾಪ್ ಅಂತ ಅಂತರ ಬೆಳೆಯಾಗಿ ಇಡ್ತೀನಿ. ಅದನ್ನೇ ಮುಖ್ಯವಾದ ಬೆಳೆ ಅಂತ ಏನು ಮಾಡ್ತಾ ಇಲ್ಲ, ಇರಲಿ ಅದು ಒಂದು ಸ್ವಲ್ಪ ಇರಲಿ ಅಂತೇಳಿ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಸಮಗ್ರ ಕೃಷಿ ಸುಮಾರು 15-20 ತರದ ಗಿಡಗಳನ್ನ ಇದು ನಮ್ಗೆಲ್ಲ ಇದು ಜೀರೋ ಕಲ್ಟಿವೇಶನ್, ಅದರಲ್ಲಿ ಏನೋ ನಾವು ಉಕ್ಕೆ ಮಾಡೋದಾಗ್ಲಿ ಇನ್ನೊಂದು ಇಲ್ಲ, ಬಂದಿರತಕ್ಕಂತ ನಾವು ಅಗ್ರಿಕಲ್ಚರ್ ವೇಸ್ಟ್ ನ ಅಲ್ಲೇ ಕೊಳೆಯಕ್ಕೆ ಬಿಟ್ಬಿಟ್ಟು ಅದಕ್ಕೆ ಜೀವಾಮೃತ, ಈಗ ಇದು ಎರೆಗೊಬ್ಬರ, ಆಮೇಲೆ ಇದು ಯಾವುದು ಸುಡಮನಸ್ಸು, ಟ್ರೈಕೋಡರ್ಮ, ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ

0: ಭೂಮಿ ತಾನಾಗ್ತಾನೆ ಫಲವತ್ತತೆ ಆಗ್ತದೆ, ಮುಂದಿನ ಪೀಳಿಗೆಗೆ ಅನುಕೂಲವಾಗಿರುತ್ತದೆ, ನಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಹಾಕೊಂಡಿದ್ವಿ.
1: ಈಗ ನೀವು ಈ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಬೇಕನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ರಿ. ಸಾಕಷ್ಟು ಜನ ರೈತರು ನಾವು ನೋಡಿದ್ರೆ ಪೂರ್ತಿ ತೆಂಗು ಹಾಕೋದಿಲ್ಲ, ಪೂರ್ತಿ ಅಡಿಕೆ ಹಾಕೋದಿಲ್ಲ, ಪೂರ್ತಿ ಈರುಳ್ಳಿ ಹಾಕೋದಿಲ್ಲ, ಪೂರ್ತಿ ಟೊಮೆಟೊ ಹಾಕೋದು, ಈ ಥರ ಏಕ ಬೆಳೆಗೆ ಹೋಗ್ತಾರೆ. ಈ ಥರ ನೀವು ಹೇಳ್ದಂಗೆ ಈ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಎಷ್ಟು ಅನುಕೂಲ ಆಗುತ್ತೆ ರೈತರಿಗೆ ಅಂತ?
0: ಈ ಮಿಶ್ರ ಬೆಳೆ ಪದ್ಧತಿ ಯಾಕೆ ಅಳವಡಿಸ್ಕೋಬೇಕು ಅಂತಂದ್ರೆ, ಈಗ ಒಂದು ಬೆಳೆಯಲ್ಲಿ ನಮಗೆ ರೇಟ್ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಬೆಳೆಯಲ್ಲಿ ಸಿಗ್ತದೆ. ಆಮೇಲೆ ಮಿಶ್ರ ಬೆಳೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದಕ್ಕೆ ಒಂದು ಬೆಳೆಗೆ ಒಂದು ಕೊಳವೆಗೂ ಪೂರ್ವಕಿರುತ್ತೆ, ಪೂರಕವಾಗಿ ಕೆಲಸ ಮಾಡ್ತದೆ. ಈಗ ತೆಂಗಿಗೆ ಬೇಕಾದಂತ ಒಂದು ಏನೈತೆ ಜೀವ ಸತ್ವಗಳು, ಅದನ್ನ ನಾವು ಬೇರೆ ಬೆಳೆಗಳಿಂದ ಇದು ತಗೊಳುತ್ತೆ, ಇದು ಈ ಬೆಳೆಯಿಂದ ಇನ್ನೊಂದು ಬೆಳೆಗೂ ಅನುಕೂಲ ಆಗ್ತದೆ. ಒಂದಕ್ಕೊಂದು ಪೂರಕವಾಗಿ ಬೆಳ್ಕೊಳ್ತಾ ಇರ್ತವೆ. ಕೂಡು ಕುಟುಂಬ ಇದ್ದಂಗೆ ನಮ್ಗೆ ಎಲ್ಲರೂ ಕೂಡು ಕುಟುಂಬ ಇದ್ದಾಗ ಒಳ್ಳೆ ಸುಖವಾಗಿರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಹೆಂಗಿದೆಯೋ ಅದು ಎಲ್ಲ ಕೂಡು ಬೆಳೆ ಇದ್ದಾಗ ಎಲ್ಲವೂ ಕೂಡ ಒಂದಕ್ಕೊಂದು ರೋಗನು ಕಡಿಮೆ ಆಗ್ತದೆ. ಆಮೇಲೆ ಭೂಮಿಗೆ ಸೂರ್ಯನ ರಶ್ಮಿ, ಸೂರ್ಯನ ಶಾಖ ಕಡಿಮೆ ಬೀಳ್ತದೆ. ನಾವು ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಮಲ್ಚಿಂಗ್ ಮಾಡಿದಾಗ ಭೂಮಿಗೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬೀಳದೇ ಇದ್ದಾಗ ಒಳಗಡೆ ಇರ್ತಕ್ಕಂಥ ಜೀವಾಣುಗಳು ಇರ್ತವೆ, ಅವು ಒಳ್ಳೆ ಆರೋಗ್ಯವಿರ್ತವೆ. ಆ ಆರೋಗ್ಯವಿದ್ದಾಗ ನಮ್ಮ ತೋಟಗಳು ಕೂಡ ಆರೋಗ್ಯ ಇರ್ತವೆ ಅನ್ನೋದೊಂದು
1: ಉದ್ದೇಶ. ಈಗ ಜೀರೋ ಕಲ್ಟಿವೇಶನ್ ಅಳವಡಿಸ್ಕೋಬೇಕು ಅಂತ ಇದೀವಿ ಅಂತಂದ್ರೆ, ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ ತೋಟನೆಲ್ಲ ತುಂಬಾ ವ್ಯವಸಾಯ ಮಾಡಿಬಿಟ್ಟು ಒಂದು ಹುಲ್ ಕಡ್ಡಿನ ಇಲ್ದಾಗ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ. ಈ ತರ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಕೃಷಿ ಬದುಕಿಗೆ ಅಂತೀರಾ?
0: ಅನುಕೂಲ ಸರ್, ಹಾಗೆ ನಾವು ಹಾಕಿದ್ದೆಲ್ಲ ಕೊಳಿತದೆ, ಜೀವಾಮೃತ ಆಗುತ್ತೆ, ಅಲ್ಲಿ ಡಿಕಂಪೋಸ್ ಆಗ್ತದೆ. ಡಿಕಂಪೋಸ್ ಆಗದಾಗ ಅದು ಆಟೋಮೆಟಿಕ್ ಆಗಿ ಭೂಮಿ ಎರೆಹುಳುಗಳು ಮತ್ತೆ ಜೀವಾಣುಗಳು ಬೇಕಾದಷ್ಟು ಇರ್ತದೆ. ನಮ್ಮ ಕೃಷಿಗೆ ಸಂಬಂಧಪಟ್ಟಂತ ಜೀವಾಣುಗಳು ಬೇಕಾದಷ್ಟು ಕೋಟಿ ಜೀವಾಣುಗಳು ಭೂಮಿನಲ್ಲಿ. ನಾವೇನು ಮಾಡ್ತೀವಿ, ಅದು ಉಕ್ಕೆ ಮಾಡಿದಾಗ ಅಚ್ಚುಕಟ್ಟಾಗಿ ಇಟ್ಕೊಂಡಾಗ ಅಥವಾ ನಮ್ಮ ಅಗ್ರಿಕಲ್ಚರ್ ವೇಸ್ಟ್ ಅನ್ನ ಬೆಂಕಿ ಹಾಕಿ ಸುಡ್ತೀವಿ, ಕಳೆನಾಶಕ ಸಿಂಪಡಣೆ ಮಾಡ್ತೀವಿ, ಅವಾಗೆಲ್ಲ ಜೀವಾಣುಗಳು ಸತ್ತೋದಾಗ ಆಟೋಮೆಟಿಕ್ ಆಗಿ ಜೀವನ ಮಣ್ಣು ಕೂಡ ಸತ್ತೋಗ್ತದೆ. ಮಣ್ಣು ಸತ್ತೋದಾಗ ನಮಗೇನು ಲಾಭ ಇಲ್ಲ, ಏನು ಬೆಳೆ ಬೆಳೆಯೋಕ್ಕೂ ಆಗೋದಿಲ್ಲ. ಈಗ ನೀವೇನೇ ಮಾಡ್ರಿ, ಚೆನ್ನಾಗಿದ್ದ ಭೂಮಿಗೆ ಒಂದು ಸ್ವಲ್ಪ ತಗೊಂಡಾಗ ನಾವು ಹಾಕಿದ್ವಿ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಅದ್ರ ಫಲ ನಾವು ಉಣಬಹುದು. ಈಗ ನಾವು ರಾಸಾಯನಿಕಗಳು ಬಳಸಿದಾಗ ಮೇಲಿಂದ ಮೇಲೆ ಬಳಸ್ತಾನೆ ಇರಬೇಕಾಗ್ತದೆ, ಅದು ಒಂದ್ಸರಿ ಕೇಳೋದಿಲ್ಲ, ಮತ್ತೆ ತಿರ್ಗಾ ಕೇಳ್ತಾನೆ ಇರ್ತದೆ. ಅವಾಗ ನಮ್ಮ ಮಣ್ಣು ಹಾಳಾಗೋಗುತ್ತೆ, ನಮ್ಮ ಪರಿಸರ ಹಾಳಾಗೋಗುತ್ತೆ, ನಮ್ಮ ಆರೋಗ್ಯನೂ ಹಾಳಾಗೋಗುತ್ತೆ.
1: ಮೇಡಮ್, ಈ ಕೃಷಿ ಜೊತೆಗೆ ಏನಾದರೂ ರೈತರು ಉಪಕಸ ಬಳವಡಿಸಬೇಕು, ಈಗ ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಜೇನು ಕೃಷಿ, ಬೇರೆ ಬೇರೆ ಎಲ್ಲ ಇದಾವೆ, ನೀವೇನಾದರೂ ಉಪಕಸಬಗಳು ಅಳವಡಿಸ್ಕೊಂಡಿದ್ದೀರಾ?
2: ಅದೇ ಉಪಕಸಬು ಅಂದ್ರೆ ಹೈನುಗಾರಿಕೆ, ಇದರಲ್ಲಿ ನಾವು ಎರೆಹುಳ ಘಟಕಗಳು ಮತ್ತೆ ಕೊಬ್ಬರಿ ಮೊಟ್ಟೆಗಳಲ್ಲಿ ನಾವು ವೇಸ್ಟ್ ಇದನ್ನೆಲ್ಲ ತೆಗೆದು ಅದನ್ನೊಂದು ಗೊಬ್ಬರ ತಯಾರಿಕೆ ಮಾಡೋದನ್ನ
1: ಹೈನುಗಾರಿಕೆ
2: ಸುಮಾರು 7-8 ವರ್ಷದಿಂದ ಮಾಡ್ತಾ ಇದೀವಿ. ಹಿಂದೆನೂ ಮಾಡ್ತಾ ಇದ್ವಿ, ಮಧ್ಯದಲ್ಲಿ ಸ್ವಲ್ಪ ದಿನ ಬ್ರೇಕ್ ಮಾಡಿದ್ವಿ ಅಷ್ಟೇ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ.
1: ಎಷ್ಟು ಹಸು ಸಾಕಾಣಿಕೆ ಮಾಡಿದ್ವಿ?
2: 2 ಹಸು ಸಾಕಾಣಿಕೆ ಮಾಡಿದ್ವಿ.
1: ನಮ್ಮ ಈ ನಾಟಿ ಹಸುನ ಮಿಶ್ರ ತಳಿ ಹಸುಗಳ?
2: ಇಲ್ಲ ಸರ್, ನಾಟಿ ಹಸುನೇ. ಮನೆಯಲ್ಲಿ ಹುಟ್ಟಿರೋದೇ ಅಮೃತ್ ಮಹಲ್ ಒಂದು, ಮತ್ತೆ ಅದರೊಟ್ಟೆಲಿ ಹುಟ್ಟಿರೋದೇ ಗಿರ್ ಒಂದು. ಈ ತರ ಎರಡನ್ನು ಹಸುಗಳು ಮೇಂಟೈನ್ ಮಾಡ್ತೀವಿ. ಅವು ಓರಿಕರ್ಗಳು ಹಾಕ್ದವೆಲ್ಲ ಅವನು ಕೂಡ ಏನ್ ಮಾರಿಲ್ಲ, ಅವುಗಳೆಲ್ಲ ಸಗಣಿ ಗೊಬ್ಬರ ಎಲ್ಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವನ್ನು ಇಟ್ಕೊಂಡಿದೀವಿ, ಇವನ್ನು ಇಟ್ಕೊಂಡಿದೀವಿ.
1: ಎಷ್ಟು ಲೀಟರ್ ಹಾಲು ಸಿಗುತ್ತೆ ಮೇಡಮ್ ಪ್ರತಿ ದಿವಸ?
2: ಪ್ರತಿದಿನ 20 ಲೀಟರ್ ಹಾಲು ಸಿಗುತ್ತೆ ಸರ್ ಟೈಮಿಂದ.
1: ಅಲ್ಲಿ ನಿಮ್ಮೂರಲ್ಲೇ ಡೈರಿ ಇದೆಯಾ?
2: ಇದೆ ಸರ್, ಡೈರಿ ಇದೆ, ಅಲ್ಲಿಗೆ ಹಾಕ್ತೀವಿ. ನಾವು ಮನೆಗೆ ಬಳಸ್ಕೊಳ್ಳೋದಕ್ಕೆಲ್ಲ ನಾಟಿ ಹಸಿನ ತುಪ್ಪನೇ, ನಾಟಿ ಹಸಿನ ಮೊಸರು ಹಾಲು ಎಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದು ಡೈರಿಗೆ
1: ಹಾಕ್ತಾರೆ. ಈ ಹೈನುಗಾರಿಕೆ ಮಾಡೋದ್ರಿಂದ ಈ ತರ ಹಾಲು ಸಿಗುತ್ತೆ, ಮತ್ತೆ ಈ ಸಗಣಿ ಇಂಪಾರ್ಟೆಂಟ್. ನೀವು ರೈತರಾಗಿರೋದ್ರಿಂದ
2: ಗೊಬ್ಬರ
1: ಹೌದು, ನಾವು ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ಗೊಬ್ಬರ ತುಂಬಾ ಸಾಕಷ್ಟು ರೇಟ್ ಇದೆ.
2: ಹೌದು ಸರ್, ಈಗ ನಮ್ದೇ ಆದಂತಹ ಗೊಬ್ಬರ ಗಂಜು ಕೂಡ ನಾವ್ ಯಾವ್ದನ್ನು ವೇಸ್ಟ್ ಮಾಡಲ್ಲ, ಎಲ್ಲ ತಿಪ್ಪೆಗೆ ಸುರಿತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಜೀವಾಮೃತಕ್ಕೆ ಬಳಸ್ಕೊಂತೀವಿ, ಮಿಕ್ಕಿದ್ದೆಲ್ಲ ತಿಪ್ಪೆಗೆ ಸುರಿತೀವಿ, ಯಾವ್ದನ್ನು ವೇಸ್ಟ್ ಮಾಡಲ್ಲ.
1: ಈ ಹೈನುಗಾರಿಕೆ ಜೊತೆಗೆ ಎರೆಹುಳು ಘಟಕ ಮಾಡ್ತೀವಿ ಅಂತಂದ್ರೆ ಇದನ್ನೇ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು?
2: ಆ ಸಗಣಿ ಇದೆಯಲ್ಲ, ಸಗಣಿ ವೇಸ್ಟ್ ಆಗ್ಬಾರ್ದಲ್ಲ, ಮತ್ತೆ ಹಸುಗಳನ್ನು ಕೂಡ ಒಂದು ರೀತಿಯಿಂದ ನಮ್ಗೆ ಉಪಯೋಗನೇ ಅಲ್ವಾ, ಅದನ್ನ ಮಾಡಿ ಅದೇ ಎರೆಹುಳಗನ್ನ ನಾವು ತೋಟಗಳಿಗೆ ಇದ್ ಮಾಡ್ಕೋಬಹುದು ಅನ್ನೋ ಒಂದಕ್ಕೆ.
1: ಎರೆಹುಳು ಗೊಬ್ಬರ ಸಾಕಷ್ಟು ಫಲವತ್ತತೆ ಕೊಡುತ್ತೆ ಭೂಮಿಗೆ, ಒಳ್ಳೆ ಇಳುವರಿ ತಗೋಬಹುದು ಅಂತ.
2: ಇಳುವರಿ ತಗೋಬಹುದು ಅಂತ ಒಂದು ಇದಕ್ಕೆ ಹಸುಗಳು ಮಾರದಲ್ಲೇ ಅದಕ್ಕೆ ಇಟ್ಕೊಂಡಿದೀವಿ ಸರ್. ಹಸುಗಳು ಮಾರಿದ್ರೆ ಮತ್ತೆ ತರ ಆಗಲ್ಲ, ನಾಟಿ ಹಸುಗಳದಾದ್ರೇನೆ ಒಳ್ಳೆ ಒಂದಿದು ಅನ್ನೋ ಒಂದು ಇದು, ಆ ಒಂದು ಉದ್ದೇಶದಿಂದ ಅವ್ನ ಹಂಗೆ ಸಾಕೊಂಡಿದೀವಿ ಸರ್ ಮನೇಲಿ.
1: ಸರ್, ಇತ್ತೀಚೆಗೆ ಯುವಕರೆಲ್ಲ ಈ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಕೃಷಿ ಏನಂತ ಲಾಭದಾಯಕ ಅಲ್ಲ, ನಾವು ನಿರೀಕ್ಷೆ ಮಾಡಿದಷ್ಟು ಲಾಭ ಬರಲ್ಲ, ಸಾಕಷ್ಟು ಹವಾಮಾನ ವೈಪರೀತ್ಯ, ಅತಿವೃಷ್ಟಿ ಅನಾವೃಷ್ಟಿ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಏನಿಲ್ಲ, ವಿದ್ಯಾಭ್ಯಾಸ ಮಾಡ್ಕೋಬೇಕು, ಓದಬೇಕು, ಎಲ್ಲವೂ ಮಾಡಬೇಕು, ಎಲ್ಲವೂ ಇರ್ಬೇಕು ಮನುಷ್ಯಂಗೆ.

0: ಅದ್ರ ಕೃಷಿ ಕಡೆನೂ ಕೂಡ ಗಮನ ಇರಬೇಕು. ಕೃಷಿನ ನಾವು ಅಸಡ್ಡೆ ಮಾಡಿದೆ, ಮುಂದೊಂದು ದಿವಸ ನಾವು ಅದರ ಪರಿಣಾಮ ನಾವು ಅನುಭವಿಸ್ಬೇಕಾಗ್ತದೆ. ಏಕೆಂದ್ರೆ ಇವತ್ತು ಕೃಷಿ ಜೊತೆಗೆ ನೀವು ಏನಾದ್ರು ಮಾಡಿ ವಿದ್ಯಾಭ್ಯಾಸ ಒಳ್ಳೆ ಹಂತಕ್ಕೆ ಹೋಗಿ, ಒಳ್ಳೆ ವಿದ್ಯಾಭ್ಯಾಸ ತಗೊಳ್ಳಿ, ಒಳ್ಳೆ ಕೆಲಸಕ್ಕೂ ಹೋಗಿ, ಅದ್ರ ಜೊತೆಗೆ ನಿಮಗೆ ಬಿಡುವು ಇದ್ದಾಗ ನಿಮ್ಮ ಸ್ವಂತ ಊರಿಗೆ ಬಂದು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಈಗ ನೀವೆಲ್ಲ ಒಂದು ಕಡೆ ಉದ್ಯೋಗ ಸಂಪಾದನೆ ಮಾಡ್ಕೊಂಡು ನಿಮ್ಗೆ ತಿನ್ನೋ ಆಹಾರನೆಲ್ಲ ಒಂದು ಕಡೆ ಕೊಂಡ್ಕೊಳ್ಬೇಕಾಗ್ತದೆ. ಆ ಕೊಂಡ್ಕೊಳ್ಬೇಕಾದ್ರೆ ಅದು ಉತ್ತಮವಾದ ಗುಣಮಟ್ಟದಲ್ಲಿ ಬಂದಿದೆಯಾ ಅಥವಾ ಕೆಮಿಕಲ್ ಬಳಸಿರೋದ ಅಥವಾ ಆರ್ಗ್ಯಾನಿಕಲ್ ಬೆಳೆದಿರೋದ ನಿಮಗೆ ಗೊತ್ತಾಗೋದಿಲ್ಲ. ಏನೋ ತಕ್ಷಣಕ್ಕೆ ತಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀರಾ, ಅದೇ ನಿಮ್ಮ ತೋಟದಲ್ಲೇ ಬೆಳೆದು ನಿಮ್ಮ ಬಿಡುವಿದ್ದಾಗ ಬಂದು ನಿಮ್ಮ ನಿಮ್ಮ ಕೃಷಿಕರ ಜೊತೆಗೆ ನಿಮ್ಮ ಗ್ರಾಮದ ಯುವಕರು ಅಥವಾ ನಿಮ್ಮ ತಂದೆ ತಾಯಿಗಳು ಪೂರ್ವಜರು ಯಾರೋ ಹಿರಿಯರ ಜೊತೆ ಸೇರ್ಕೊಂಡು ಈ ಥರ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ, ಸಾವಯವ ಕೃಷಿನಲ್ಲಿ ಬೆಳೆದಿದ್ದಕ್ಕಂಥ ಪದಾರ್ಥಗಳನ್ನು ತಗೊಂಡೋಗಿ ನೀವು ಬಳಸಿ ಅಲ್ಲಿ ಗ್ರಾಮದಲ್ಲಿರೋದು ಕೊಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೂ ಕೊಡಿ. ಹಣ್ಣು ಹಂಪಲಾಗಿರ್ಬೋದು, ದಿನಸಿಗಳಾಗಿರ್ಬೋದು ಅಥವಾ ತೆಂಗಿನಕಾಯಿ ಎಲ್ಲವನ್ನು ಕೂಡ ಆರ್ಗ್ಯಾನಿಕಲ್ಲಿ ಬೆಳೆದಿದ್ದವು ಸಾವಯವ ಕೃಷಿನಲ್ಲಿ ಬೆಳೆದಾಗ ನೀವು ಕೃಷಿನ ಉಳಿಸ್ಕೊಂಡಂಗೆ ಆಗುತ್ತೆ, ನಿಮ್ಮ ಕೆಲಸನೂ ಉಳಿಸ್ಕೊಂಡು ಆಗ್ತದೆ. ಬಿಡುವಿದ್ದಾಗ ಮಾಡಿದರೆ ಸಾಕು ನೀವು. ಕೃಷಿಯಿಂದ ವಿಮುಖರು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಕೃಷಿ ಏನಾಗ್ತಾ ಇದೆ ಅಂತಂದ್ರೆ, ಕೃಷಿಗೆ ಯಾಕೆ ಅಂತಂದ್ರೆ ನಾವು ಹಾಕಿದ್ದು ಬಂಡವಾಳ ವಾಪಸ್ ಬರ್ತಾ ಇಲ್ಲ ಅನ್ನೋದೊಂದು, ಕೃಷಿ ಮಾಡೋದ್ರಿಂದ ನಾವು ಜೀವನ ಮಾಡೋದು ಕಷ್ಟ ಅನ್ನೋದೊಂದು ಯುವಕರಲ್ಲಿ ಬಂದ್ಬಿಟ್ಟಿದೆ. ಅದು ನಿಜನೂ ಸಹ, ಯಾಕೆಂದ್ರೆ ಆಗ್ತಾ ಇದೆ. ಅದನ್ನ ನಾವು ಯಾವ ತರ ಮಾಡ್ಕೋಬೇಕು ಅನ್ನೋದು ಆಲೋಚನೆ ಮಾಡಿ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದು ಬಂದಿದೆ.
1: ಸರ್, ಇತ್ತೀಚೆಗೆ ರೈತರು ಅನುಭವಿಸೋದು ಅಂದ್ರೆ ಈಗ ಕೂಲಿ ಕಾರ್ಮಿಕರ ಸಮಸ್ಯೆ, 16 ಎಕರೆ ಜಮೀನು ಕಟ್ಕೊಂಡಿದ್ರ, ಈ ನಿಮ್ಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಡೋದಿಲ್ಲ?
0: ಸಮಸ್ಯೆ ಇದೆ ಸರ್. ಅದಕ್ಕೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ದೊಂದು ಟ್ರ್ಯಾಕ್ಟರ್ ಇದೆ, ಆ ಟ್ರ್ಯಾಕ್ಟರ್ ಕೂಡ ಇವತ್ತು ನಮ್ಮ ಕಲ್ಟಿವೇಟರ್ ಆಗಲಿ ಕುಂಟೆ ಆಗಲಿ ಇವತ್ತು ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. ಅದನ್ನು ತೋಟದಲ್ಲಿ ತಾಂಡೆ ಹೋಗ್ಬಾರ್ದು ಅಂತೇಳಿ ಅದನ್ನು ಕಳೆ ಅದ್ರ ಪಾಟ್ ಬೆಳಿಗ್ಗೆ ಅಂತ ಬಿಟ್ಬಿಟ್ಟಿದ್ದೀನಿ. ಅದನ್ನ ಏನು ಬ್ರಷ್ ಕಟ್ಟಲ್ಲಿ ಕಟ್ ಮಾಡಿಬಿಟ್ಟು ಅಂತಂತವಾಗಿ ಸ್ವಲ್ಪ ದೊಡ್ಡದಾದಾಗ ಬ್ರಷ್ ಕಟ್ಟಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಜೀವಾಮೃತ ಕೊಟ್ಟು ಅದಕ್ಕೆ ನಮಗೆ ಆರ್ಗ್ಯಾನಿಕ್ ಎರೆಹುಳು ಗೊಬ್ಬರ ಆಮೇಲೆ ಬೇವಿನ ಹಿಂಡಿ ಅರಳಿಂಡಿ ವಂಗೆ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ತಾನೇ ತಾನಾಗ ಅದು ಇಂಪ್ರೂವ್ ಆಗ್ತದೆ. ಹಂಗಾಗಿ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕೃಷಿ ಕಾರ್ಮಿಕರು ಕಡಿಮೆ ಆಗ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ಸಮಗ್ರ ಕೃಷಿ ಅನ್ನೋದು ಮಾಡ್ತಾ ಇರೋದು. ನಮ್ಗೆ 10 ಜನ ಆಳ್ಬೇಕಾದ ಜಾಗದಲ್ಲಿ ಒಬ್ರು ಇಬ್ರು ಆದ್ರೆ ಸಾಕು ನಮಗೆ. ಅದು ಏನು ತಿಂಗಳಿಗೆ ಒಂದ್ ಸರಿನೋ ಎರಡ್ ಸರಿನೋ ಅವ್ರನ್ನ ಬಳಕೆ ಮಾಡ್ಕೊಂಡು ಗೊಬ್ಬರ ಕೊಡ್ಬೇಕಾದ್ರೆ, ಸಾವಯವ ಗೊಬ್ಬರ ಕೊಡ್ಬೇಕಾದ್ರೆ, ಜೀವಾಮೃತ ಕೊಡ್ಬೇಕಾದ್ರೆ ಅವ್ರನ್ನ ಬಳಸ್ಕೊಳ್ಳೋದು. ಹಿಂಗೆ ಮಾಮೂಲಿ ಅಂತೆ ನಾವು ನೀರು ಕೊಟ್ಕೊಂಡು ಬೋರ್ ನೀರು ಕೊಡ್ತಾ ಇರ್ತೀವಿ, ಆಟೋಮೆಟಿಕ್ ಆಗಿ ಅದು ಅದ್ರ ಕೆಲಸ. ನಾವು ಏನ್ ಬೇಸಾಯ ಮಾಡ್ತೀವಿ ಆ ಎರೆಹುಳುಗಳೇ ಮಾಡ್ತಾ ಇರ್ತವೆ ಬೇಸಾಯಗಳು. ಅದೇ ನಮ್ಗೆ ಕೃಷಿ ಕಾರ್ಮಿಕರು ಲೆಕ್ಕ ಬರ್ತದೆ, ಎರೆಹುಳುಗಳು. ನಾವು ಯಾವಾಗ ನಮ್ಗೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿ ಕೊಡ್ತೀವಿ ಆ ಹುಳುಗಳಿಗೆ, ಅವಾಗ ಅವೇ ಬೇಸಾಯ ಮಾಡ್ತಾವೆ ನಮ್ಮ ತೋಟದಲ್ಲಿ. ಅದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.
1: ನೀವು ಹೇಳ್ದಂಗೆ ನಾವು ಈ ಜೀರೋ ಕಲ್ಟಿವೇಶನ್ ಮಾಡಿದಾಗ ಸಾಕಷ್ಟು ಕಳೆ ಬೆಳೆಯುತ್ತೆ. ನಮ್ಮ ರೈತರು ಏನಂದ್ಬಿಟ್ರೆ ಕಳೆಗಳು ಬಿಟ್ಕೊಂಡಂಗೆ ಎಲ್ಲ ಜಾಸ್ತಿ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ. ಈ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದನೂ ಸಾಕಷ್ಟು ಅನುಕೂಲ ಆಗುತ್ತೆ.
0: ಏನಾಗ್ತದೆ ಅಂತಂದ್ರೆ, ನಮ್ದು ಅದೇ ನಾವು ಅರ್ಕಸವಿ ಹೂವಿನ ಗಿಡ ಹಾಕಿದ್ವಿ, ಅವಾಗ ಏನ್ ಮಾಡಿದ್ರು ಯಾರೋ ಒಬ್ರು ಬಂದು ನಮ್ಮಲ್ಲಿ ಕಳೆ ಜಾಸ್ತಿ ಆಗ್ಬಿಟ್ಟಿತ್ತು, ಮಳೆ ಜಾನಾಗಿ ಬಂದ್ಬಿಡ್ತು ಕಳೆ ಬಂದ್ಬಿಡ್ತು, ಏ ಇದಕ್ಕೆ ಏನು ಬೇಡಬೇಡಪ್ಪ ನೀವು ಕೂಲಿ ಆಳು ಜಾಸ್ತಿ ಆಗ್ತದೆ, ಒಂದ್ಸರಿ ಕಳೆನಾಶಕ ಸಿಂಪಡಣೆ ಮಾಡಿಬಿಡು ಅಂತ ಹೇಳಿದ್ರು. ನಾನೇನು ಮಾಡಿ ಸಿಂಪಡಣೆ ಮಾಡಿಬಿಟ್ಟೆ. ಆ ಸಿಂಪಡಣೆ ಮಾಡಿದ್ಮೇಲೆ ಹೂವಿನ ಇಳುವರಿ ಕಡಿಮೆ ಆಯಿತು, ಹೂವಿನ ಆಕಾರನೂ ಬದಲಾವಣೆ ಆಯಿತು, ಹೂವು ಮಾರ್ಕೆಟಲ್ಲಿ ತಗೊಳ್ಳೇ ಇಲ್ಲ.
1: ಹೌದು,
0: ಯಾಕೆ ನಿಮ್ದು ಸರಿ ಬರ್ತಾ ಇಲ್ಲ ಅಂತಂದೆ. ಅದು ಸರ್ 1 ವರ್ಷ ಆಯ್ತು ಅದು ಮತ್ತೆ ರಿಕವರಿ ಆಗೋದಕ್ಕೆ, 1 ವರ್ಷ. ಆ 1 ವರ್ಷ ನನಗೆ ಲಾಸ್ ಆಗ್ಬಿಡ್ತು ಹೂವಿನಲ್ಲಿ, ಸುಮಾರು 2-3 ಲಕ್ಷ ಆದಾಯ ಬರೋದು ಏನೂ ಇಲ್ಲಂಗೆ ಆಗ್ಬಿಡುತ್ತೆ. ಹಂಗಾಗಿ ಆ ಕಳೆನಾಶಕ ಬಳಸಿದ ಪರಿಣಾಮ ಎಷ್ಟು ಅನ್ನೋದು ನಮ್ಗೆ ಅರಿವಿಗೆ ಬಂತು. ಈಗ ಗಿಡಗಳೇ ಹಂಗಾಗಿ ಎಷ್ಟಾಗ್ಬೋದು ಇದನ್ನ ನಾನು ಅರಿವು ಮಾಡ್ಕೊಂಡು ಅವತ್ತಿನಿಂದ ಕಳೆನಾಶಕ ಆಗಲಿ ರಾಸಾಯನಿಕ ಆಗಲಿ ತೋಟಕ್ಕೆ ಬಳಸಬಾರ್ದು ಅಂತ ತೀರ್ಮಾನ ಮಾಡಿ ಇದುವರೆಗೂ ಬಳಸಿಲ್ಲ ಸರ್. ಬೀಳಿದ್ರೂ ಚಿಂತೆ ಇಲ್ಲ, ಹಂಗೆ ಬೀಳಲೇದು ಅಂತಂತೇಳಿ ಮುಖ್ಯನೂ ಹೊಡೆಯೋದಿಲ್ಲ ಏನೋ ಮಾಡ್ತಾ ಇಲ್ಲ. ಈಗ ಆವಲೇ ಸುಮಾರು 8-9 ತಿಂಗಳಾಯ್ತು ಬಿಟ್ಬಿಟ್ಟೆ ಸರ್, ಈಗೆಲ್ಲ ಸಮಗ್ರ ಕೃಷಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟು.
1: ನೀವು ಈ ಜೀವಾಮೃತ ಎಲ್ಲ ಕೊಡ್ತೀವಿ, ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರಿ, ಈ ತರ ಸಾವಯವ ಕೃಷಿ ಆಗದಿರ್ಬೋದು, ಜೀವಾಮೃತ, ಘನಜೀವಾಮೃತ, ಬೇರೆ ಇವನ್ನ ಈ ತರ ಎಲ್ಲ ಮಾಡ್ಬೇಕಂತ ಯಾರು ತಿಳಿಸ್ಕೊಡ್ರಿ ನಿಮಗೆ?
0: ಇಲ್ಲ ಸರ್, ಈಗ ನಾನು ಕೆಲವು ಕಡೆ ಹೋದಾಗ ಈ ಇದು ಎರೆಹುಳಿನ ಗೊಬ್ಬರ ಅದಕ್ಕೆ ಟ್ರೈಕೋಡರ್ಮ ಆಮೇಲೆ ನಮ್ದೇ ಇದನ್ನ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಬಳಕೆ ಮಾಡಿ ನಾನೊಂದು 3-4 ಮಾರ್ಕ್ಗೆ ಮಾಡಿದ್ದೀನಿ ಸರ್ ಅದನ್ನು. ಈಗ ನಾನು ನಮ್ದು 1.5 ಎಕರೆ ತೋಟ ಇದೆ ಸಪ್ರೇಟ್, 2-2.5 ಎಕರೆ. ಅದಕ್ಕೆ ಏನು ಮಾಡಿದೆ ನಾನು, ಒಂದ್ಸರಿ ಬೇವಿನ ಹಿಂಡಿ ಆಮೇಲೆ ಅರಳಿಂಡಿ ಶೇಂಗಾ ಹಿಂಡಿ ನಮ್ಮಲ್ಲೇ ನಮ್ಮ ಗಾಣದಲ್ಲಿ ಬಂದಿರತಕ್ಕಂಥ ಇವನ್ನೇ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಕೊಟ್ಟೆ. ಕೊಟ್ಟಾಗ ಅದು ತೆಂಗಿನ ಮರಗಳ ಒಂದು ಇದೇ ಬದಲಾವಣೆ ಆಗ್ಬಿಡ್ತು, ಚೆನ್ನಾಗಿದೆ, ಆರೋಗ್ಯವಾಗಿ ಬಂದಿದ್ದು. ಕೆಲವು ಇದು ನುಸಿ ರೋಗ ಬಂದು ಅಲ್ಲಿ ಜೀವನ ಸುರಿತಾ ಇತ್ತು, ಕಾಂಡದಲ್ಲಿ ರಸ ಸೋರುತ್ತೆ, ಆ ರಸ ಸೋರೋದು ಕೂಡ ಕಡಿಮೆ ಆಗಿ ಅದರೆಲ್ಲ ಕಾಯಿ ಎಲ್ಲ ಬಿದ್ದೋಗಿದ್ವು ಅದರಲ್ಲಿ.

0: ನಿಂತಾ ಇರ್ಲಿಲ್ಲ. ಈ ಈ ಒಂದು ಒಂದೇ ಒಂದೇ ಸಾರಿ ಕೊಟ್ಟಿದ್ದಕ್ಕೆ ಅದೀಗ ಇಟ್ಕೊಂಡಿದೆ, ಅರಳು ಅರಳು ಇಟ್ಕೊಂಡಿದ್ದಾರೆ. ಈಗ ಪದೇ ಪದೇ ವರ್ಷಕ್ಕೆ ಒಂದ್ಸರಿ ಎರಡು ಸಾರಿ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಆ ರೋಗ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಒಳ್ಳೆ ಒಳ್ಳೆ ಆರೋಗ್ಯವಾದ ಮರಗಳು ತಯಾರಾಗ್ತವೆ ನಮ್ಮ ಅಭಿಪ್ರಾಯ ಸರ್.
1: ಮೇಡಮ್, ನೀವು ಈಗ ಕೃಷಿಯಲ್ಲಿ ನಿಮ್ಮ ಯಜಮಾನ್ರಿಗೆ ಯಾವ ರೀತಿ ಸಹಕಾರ ಮಾಡ್ತೀರಾ?
2: ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಇಬ್ರ ಜೊತೆಯಲ್ಲಿ ಮಾತಾಡ್ಕೊಂಡು ಯಾವ ರೀತಿ ಮಾಡೋಣ ಏನು ಮಾಡೋಣ ಅನ್ನೋದು ಮಾತಾಡ್ಕೊಂಡು ಅವರಿಗೆ ಯಾವ ರೀತಿ ಹೇಳ್ತಾರೆ ಅವರು ಈ ರೀತಿ ಮಾಡಿದರೆ ಇದು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್. ಒಂದು ಹಿಂಡಿ ನೆನೆಸೋದ್ರಿಂದ ಹಿಡಿದು ಜೀವಾಮೃತ ತಯಾರಿಕೆಗೆ ಯಾವ್ಯಾವ್ದು ಬೇಕು ಆ ವಸ್ತುಗಳೆಲ್ಲ ಅವ್ರು ತಂದು ಕೊಟ್ಟಾಗ ಅವ್ರ ಅಗತ್ಯಕ್ಕೆ ತಕ್ಕಂಥ ಅದನ್ನು ರೆಡಿ ಮಾಡಿಕೊಡೋದು ಮತ್ತು ಅವ್ರಿಗೆಲ್ಲ ರೀತಿನ ಸ್ಪೆಷಾಲಿಟಿನೂ ನಾನು ಸಹಾಯ ಮಾಡ್ತೀನಿ ಸರ್.
1: ಕೂಲರ್ ಬಂದರೆ ಅವ್ರಿಗೆ
2: ಬಂದರೆ ಅವ್ರಿಗೆಲ್ಲ ಅಡುಗೆ ಮಾಡೋದು ಅವ್ರ ಹತ್ರ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೋ ಅದನ್ನು ಅವ್ರ ಹತ್ರ ನಿಂತ್ಕೊಂಡು ಮಾಡಿಸ್ಕೊಳ್ಳೋದು ಅವ್ರಿಗೆ ಗಣಕ್ಕೆ ಹೋದಾಗ ಆ ಥರ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತೀವಿ ಸರ್. ಪ್ರತಿದಿನ ಬೆಳಗ್ಗೆ ಎದ್ರೆ ಯಾವ ರೀತಿ ಇವತ್ತಿಂದ ಏನು ಕೆಲಸ ಅಂತ ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡ್ತೀವಿ ಸರ್.
1: ಸರ್, ಈಗ ಸಾಕಷ್ಟು ಜನ ರೈತರು ಈ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸಿ ನಮ್ಮ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ನೀವೆಲ್ಲ ಹೆಚ್ಚು ಹೆಚ್ಚು ಈಗ ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಇದರಿಂದ ನಾವು ಒಳ್ಳೆ ಇಳುವರಿ ಪಡೆದು ಲಾಭ ಕಂಡ್ಕೋಬಹುದು ಸಾವಯವ ಕೃಷಿಯಿಂದ.
0: ಸಾವಯವ ಕೃಷಿ ನಾವೀಗ ಹಾಕಿದ ತಕ್ಷಣ ಬರಬೇಕು ಅಂತ ಸಾಧ್ಯವಿಲ್ಲ ಸರ್. ಕನಿಷ್ಠ ನಾವು ಕಾಯ್ಬೇಕು, ಒಂದು ವರ್ಷ ಒಂದು ಎರಡು ವರ್ಷದ ತನಕನೂ ಕಾದ್ರೆ ಅದ್ರ ನಂತರ ಅದೇ ನಮ್ಮನ್ನು ನೋಡ್ಕೊಳುತ್ತೆ. ನಾವು ಎರಡು ವರ್ಷ ಅದನ್ನು ಸಾಕಬೇಕು. ಎರಡು ವರ್ಷ ನಾವೇನು ಫಲಾಪೇಕ್ಷೆ ಮಾಡದೆ ನಾವು ಕೆಲಸ
1: ಮಾಡಬೇಕು.
0: ಏ, ನಮ್ಗೆ ಎರಡು ವರ್ಷದಿಂದ ಏನು ಇಳುವರಿ ಬಂದಿಲ್ಲಪ್ಪ, ಇದು ಯಾಕೆ ನನಗೆ ಹಿಡಿಸ್ತಾ ಇಲ್ಲ ಅಂತೇಳಿ ಮತ್ತೇನಾದ್ರು ನಾವು ರಾಸಾಯನಿಕ ಗ್ರಹ ಹೋದ್ರು ನಾವು ಮಾಡಿದ ಇದೆಲ್ಲ ಕೆಲಸ ಎಲ್ಲ ವೇಸ್ಟ್ ಆಗ್ತದೆ, ವ್ಯರ್ಥ ಆಗ್ತದೆ. ಅದನ್ನು ಕಾಯ್ಬೇಕು ನಾವು. ಅಂದ್ರೆ ನಾವು ಮಾಡಬೇಕು, ಅದಕ್ಕೆ ನಾವು ಮಾಡಬೇಕು. ಸುಮ್ಮನೆ ಏನೋ ಸಾವಯವ ಕೃಷಿ ಮಾಡ್ತೀನಿ ಅಂತ ಜೀರೋ ಕಲ್ಟಿವೇಶನ್ ಮಾಡಿದ್ದೀನಿ ಸಾಕು ಬಿಡು ಅಂತ ಮನೆಗೆ ಕುತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಪೂರಕವಾದ ಏನೇನು ಗೊಬ್ಬರಗಳು ಕೊಡು ಬೇಕು, ಸಾವಯವ ಕೃಷಿನಲ್ಲಿ ಯಾವ್ಯಾವ ಥರ ಕೊಡಬೇಕು ಅನ್ನೋದನ್ನು ಪಾಲನೆ ಮಾಡಿದರೆ ಮಾತ್ರ ಸಾಧ್ಯ ಹೊರತು, ಏ ನಾನು ಇದು ಜೀರೋ ಕಲ್ಟಿವೇಶನ್ ಮಾಡ್ತೀನಿ ಸಾವಯವ ಮಾಡ್ತೀನಿ ಅಂತ ಮನೇಲಿ ಏನು ಮಾಡ್ದಂಗೆ ಕೂತ್ಕೊಂಬಿಟ್ರೆ ಸಾಧ್ಯವಿಲ್ಲ ಸರ್.
1: ಸಾಧ್ಯ ಇಲ್ಲ.
0: ಒಂದು ಎರಡು ವರ್ಷ ನಾವು ಅದನ್ನು ಸಮಗ್ರವಾಗಿ ಮಾಡ್ಕೊಂಬರ್ಬೇಕು. ಆ ನಂತರ ಅದು ನಮ್ಮನ್ನು ಸಾಕುತ್ತೆ. ನೀರು ಆಮೇಲೆ ಗೊಬ್ಬರ ನಾವು ನೋಡ್ಕೊಂಬಿಟ್ರೆ ಸಾಕಷ್ಟೆ. ಆ ಬಂದ ಕಳೆನೆಲ್ಲ ಅಲ್ಲೇ ಅಲ್ಲೇ ಅಲ್ಲೇ ನಾವು ಕೊಚ್ಚಿ ಕೊಚ್ಚಿ ಹಾಕಿ ಕೊಟ್ಬಿಟ್ರೆ ಗಿಡ ಬೆಳೆದಂಗೆಲ್ಲ ನೆರಳು ಬಂದ್ಬಿಟ್ರು ನಮಗೆ ಕಳೆನೆ
1: ಬರೋದಿಲ್ಲ.
0: ಅವಾಗ ನಾವು ಗೊಬ್ಬರ ಕೊಟ್ಕೊಂಡು ನೀರು ಕೊಟ್ಕೊಂಡು ಹೋಗ್ತಾ ಇದ್ರೆ ಸಾಕು, ನಮ್ಗೆ ಅದು ಸಾಕೊಂಡು ಹೋಗ್ತದೆ. ಬೇಕಾದಷ್ಟು ಇಳುವರಿನೂ ಬರ್ತದೆ ಎಲ್ಲ. ಅಂದ್ರೆ ಒಂದೇ ಬೆಳೆ ಆದ್ರೆ ನಾವು ಆಲೋಚನೆ ಮಾಡಬೇಕು. ವೈವಿಧ್ಯಮಯವಾದ ಬೆಳೆಗಳದ್ರಲ್ಲಿ ನಾವು ಹಾಕಿರ್ತೀವಿ, ಆ ಒಂದಲ್ಲ ಒಂದು ಬೆಳೆ ನಮ್ಮನ್ನು ಕಾಪಾಡ್ತಾ ಇರುತ್ತೆ.
1: ಈ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮೇಳಗಳು, ಈ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದು ಈ ತರ ಎಲ್ಲ ಮಾಡ್ತಾ ಇರ್ತೀರ?
0: ಒಬ್ಬರು ಫಾರಂಗೂ ಹೋಗ್ತೀವಿ, ಅವರ ಒಂದು ಇದನ್ನು ತಗೊಳ್ತೀವಿ. ಆಮೇಲೆ ಕೆಲವರು ಪ್ರಗತಿಪರ ಕೃಷಿಕರು ಇರ್ತಾರೆ, ಯಾವ ತರ ಮಾಡ್ಬೇಕು ಅಂತ ಅವ್ರ ಅಭಿಪ್ರಾಯನೂ ತಗೊಳ್ತೀವಿ. ಅಭಿಪ್ರಾಯ ಎಲ್ಲ ತಗೊಂಡು ಈಗ ಮುಂದುವರಿಬೇಕು ಅಂತ ನೋಡ್ಬಿಟ್ಟಿದ್ದೀನಿ. ಈಗ 15 ವರ್ಷ ಹಿಂದೆ ಮಾಡಿದ್ದೆ, ಅದರ ಅನುಭವ ಏನೂ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವು ಪ್ರಬುದ್ಧ ಅನುಭವಿಗಳು ಇರ್ತಾರೆ, ಅವ್ರ ಅನುಭವ ಆಧಾರದ ಮೇಲೆ ನಾನು ಕೂಡ ಅನುಭವ ತಗೊಂಡು ಈಗ ಹೊಸದಾಗಿ ಮಾಡ್ತಾ ಇರೋದ್ರಿಂದ ಅವರೆಲ್ಲ ಅನುಭವನು ತಗೊಂಡು ನಾವು ಮುಂದುವರಿಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಎಲ್ಲ ಈಗ ಶುರು ಮಾಡ್ಕೊಂಡಿದ್ದೀವಿ.
1: ಈಗ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೆಲ್ಲ ಸಾಕಷ್ಟು ತರಬೇತಿಗಳು ಕೊಡ್ತಾರೆ, ಮೇಳಗಳು ಮಾಡ್ತಾರೆ, ನಾವು ಅಲ್ಲಿ ಭಾಗವಹಿಸೋದ್ರಿಂದ ಮತ್ತೆ ಈ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ನಾವು ನಮ್ಮ ಕೃಷಿಯಲ್ಲಿ ಏನು ತಪ್ಪು ಮಾಡ್ತಾ ಇದ್ವಿ, ನಾವು ಏನು ಹೊಸ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಇವೆಲ್ಲ ಗೊತ್ತಾಗುತ್ತೆ.
0: ಅದೇ ಇವತ್ತು ಅದೇ ಈಗ ಹೋಗ್ತಾ ದಾರಿನಲ್ಲಿ ಇಲ್ಲೊಂದು ಹಿರಿಯೂರ ಹತ್ರ ಗೊಳಗೊಂಡಳ್ಳಿ ಅಂತ ಇದೆ, ಅಲ್ಲಿ ಒಬ್ಬ ಪ್ರಗತಿಪರ ಎರೆಹುಳ ಗೊಬ್ಬರ ತಯಾರು
1: ಮಾಡಿ
0: ನಾಗರಾಜ್ ಅವರು ಅವರ ಒಂದು ಇದಕ್ಕೆ ಭೇಟಿ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀವಿ ಸರ್. ಅವ್ರು ಫೋನ್ ಮಾಡಿ ವಿಚಾರ ಮಾಡಿದ್ವಿ, ಬರ್ತೀವಿ, ನಮ್ಗೆ ಸ್ವಲ್ಪ ನಿಮ್ಮ ನಿಮ್ಮ ಮಾಹಿತಿ ಬೇಕು ಅಂತ ಹೇಳಿ ಹೇಳಿದೀವಿ, ಬನ್ನಿ ಸರ್ ಅಂತ ಹೇಳಿದ್ರು.
1: ನಾವು ಒಂದ್ಸರಿ ಸಂದರ್ಶನ ಮಾಡಿದ್ವಿ,
0: ಅವ್ರ ಹತ್ರ ಹೋಗ್ತಾ ಇದೀವಿ, ಈಗ ಹೋಗ್ಬಿಟ್ಟಂಗೆ ಊರಿಗೆ ಹೋಗ್ತೀವಿ.
1: ಒಟ್ಟಾರೆಯಾಗಿ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದ್ಯಾ?
0: ಸಂತೋಷ ಇದೆ ಸರ್.
1: ಸಂತೋಷ. ಮುಂದಿನ ಕೃಷಿಯಲ್ಲಿ ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ?
0: ಅದೇ ಸರ್, ಇದು ಸಮಗ್ರ ಕೃಷಿ ಎಲ್ಲವನ್ನು ಮಾಡಿಬಿಟ್ಟು ಇದು ಮಾಡಬೇಕು ಅನ್ನೋದು ಒಂದಿದೆ. ನಮ್ಗೆ 16 ಎಕರೆನೂ ಕೂಡ ಸಮಗ್ರ ಕೃಷಿಗೆ ಅಳವಡಿಸ್ಬೇಕು ಅನ್ನೋದು ಒಂದು ಇದೆ. ಒಂದ್ಸರಿ ಅಳವಡಿಸ್ಬಿಟ್ರೆ 4 ಜನಕ್ಕೆ ನಾವು ಕೆಲಸ ಕೊಟ್ಟಂಗೂ ಆಗ್ತದೆ. ಕೆಲಸ ಅಂದ್ರೆ ನಾವೀಗ ಅದ್ರ ಜೊತೆಗೆ ನಾವು ಗಾಣದ ಜೊತೆಗೆ ಗಾಣದಲ್ಲಿರೋದ್ರಿಂದ ನಮ್ದೇ ಒಂದು ವ್ಯಾಪಾರ ಇರೋದ್ರಿಂದ ಈಗ ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ಇದು ಯಾವುದು ಸೀಬೆ ಸೊಪ್ಪು ಇವನ್ನೆಲ್ಲನೂ ಕೂಡ ಒಣಗಿಸಿ ಪೌಡರ್ ಮಾಡಬೇಕು. ಈಗ ನಮ್ದು ಸೋಲಾರ್ ಡ್ರೈಯರ್ ಇದೆ, ಅದಿರೋದ್ರಿಂದ ಅವನ್ನೆಲ್ಲ ಪೌಡರ್ ಮಾಡಿ ಅದನ್ನು ಕೂಡ ಇದು ಮಾಡ್ಕೊಳ್ಬೇಕು ಅನ್ನೋ ಇದು. ಎರೆ ಗೊಬ್ಬರ ಸುಮಾರು ಒಂದು 10-15-20 ತೊಟ್ಟಿ ಮಾಡ್ಕೊಂಡು ಅಲ್ಲೊಂದಿಬ್ಬರಿಗೆ ಕೆಲಸ ಕೊಡ್ಬೇಕು. ಇಲ್ಲಿ ತೋಟದಲ್ಲಿ ಇವು ಮಾಡೋದಕ್ಕೆ ಆಮೇಲೆ ಗಾಣದಲ್ಲಿ ಎಲ್ಲ ಸೇರಿ ಒಂದು 4-5 ಜನಕ್ಕೆ ಕೆಲಸ ಕೊಟ್ಟಂಗಾಗುತ್ತೆ. ನಮಗೂ ಒಂದು ನೆಮ್ಮದಿಯಾದ ಒಂದು

0: ಉದ್ಯೋಗ ಇದೆ ಅನ್ನೋ ಒಂದು
1: ಅಭಿಪ್ರಾಯ. ಮೇಡಮ್, ಮನೇಲೆಲ್ಲ ಎಷ್ಟು ಜನ ಇದ್ರ? ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ಮಕ್ಳು ಎಷ್ಟು ಜನ?
2: ಮಕ್ಳು ಇಬ್ರು, ಒಂದ್ ಗಂಡ್ಮಗು, ಒಂದ್ ಹೆಣ್ಮಗು. ಹೆಣ್ಮಗಳಿಗೆ ಮದುವೆ ಆಗಿದೆ. ಗಂಡ್ ಮಗನು ಇಷ್ಟ ದಿನನು ನಮ್ ಜೊತೆಲೇ ಇದ್ದೆ, ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೋಗಿದ್ದಾನೆ. ಸದ್ಯಕ್ಕೆ ನಾವಿಬ್ರು
1: ಕೃಷಿ,
2: ನಾವಿಬ್ರು ಮತ್ತೆ ಕೆಲ್ಸದವ್ರಪ್ಪ ಇದ್ದಾನೆ, ಮೂರ್ ಜನ ಇದೆ.
1: ಒಟ್ಟಾರೆಯಾಗಿ ಕೃಷಿ ಬದುಕು ಇಬ್ಬರಿಗೂ ಸಂತೋಷ
2: ಸಂತೋಷ ಇದೆ. ಎಣ್ಣೆಗಾಣದ್ದು ಮತ್ತೆ ಕೃಷಿ ಬದುಕು ಎರಡೂ ಸಂತೋಷ ಇದೆ ನಮಗಿಬ್ರಿಗೂ.
1: ಸರಿ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು?
0: ಅದೇ ಸರಿ, ಫೋನ್ ಮುಖಾಂತರ ಮಾಡ್ಬೋದು, ಅಥವಾ ನಮ್ಮ ಗಾಣದ ಅಂಗಡಿಗೂ ಬಂದು
1: ನಿಮ್ ತೋಟಕ್ಕೂ ಭೇಟಿ ಕೊಡ್ಬೋದು. ನಿಮ್ ಫೋನ್ ನಂಬರ್ ಹೇಳಿ ಸರ್.
0: 9449267734.
1: ರೈತ ಬಾಂಧವರೇ, ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಅವ್ರ ಮೊಬೈಲ್ ಸಂಖ್ಯೆ ನಾನು ಮೊತ್ತ ಹೇಳ್ತೇನೆ. 9444972677344. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನು ತಾವಿಬ್ಬರು ಬಂದ್ಬಿಟ್ಟು ನಮ್ಮ ಆಕಾಶವಾಣಿ ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿ ಪರವಾಗಿ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
3: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಹತ್ತು ಲಕ್ಷ ಲಾಟ್ರಿ ನನ್ಗೆ
8: ಸಿಕ್ಕಿಬಿದ್ರು.
9: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ರೈತರಿಗೆ ಸಲಹೆಗಳು.
11: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ, ಮೀನು ಮರಿಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಮತ್ತು ಎಲ್ಲಿಂದ ಮೀನು ಮರಿಗಳನ್ನು ತರಬೇಕು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಸ್ಪಾನ್ ಮೀನು ಮರಿಗಳ ಪಾಲನೆ. ಸಾಮಾನ್ಯವಾಗಿ ರಾಜ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಪ್ರೌಢಾವಸ್ಥೆಯ ವಿವಿಧ ಗೆಂಡೆ ಜಾತಿಯ ಮೀನು ಮರಿಗಳನ್ನು ಉಪಯೋಗಿಸಿ ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದಿಸಲಾಗುತ್ತೆ. ಗೆಂಡೆ ಮೀನುಗಳು ಅಂತಂದರೆ ನಮ್ಮ ಭದ್ರಾ ರಿಸರ್ವ್ ಪ್ರಾಜೆಕ್ಟಲ್ಲಿ 6 ವಿವಿಧ ತಳಿಯ ಮೀನುಗಳನ್ನು ನಾವು ಪಡೆಯಬಹುದು. ವಿವಿಧ ತಳಿಯ ಮೀನುಗಳೆಂದರೆ ಭಾರತೀಯ ಗೆಂಡೆ ಮೀನುಗಳು, ಅದರಲ್ಲಿ ಕಾಟ್ಲಾ, ರೋಹು ಮತ್ತು ಮೃಗಾಲ್ ಅಂತ ಸಿಗ್ತವೆ. ಇನ್ನೊಂದು ಎಕ್ಸೋಟಿಕ್ ಕಾರ್ಪ್ಸ್ ಅಂತ ಬರುತ್ತೆ, ಗೌರಿ ಮೀನು ಅಂತ ಹೇಳ್ತಿರಲ್ಲ, ಕಾಮನ್ ಕಾರ್ಪು ಮತ್ತು ಸಿಲ್ವರ್ ಕಾರ್ಪು, ಬೆಳ್ಳಿ ಗೆಂಡೆ ಮತ್ತು ಇನ್ನೊಂದು ಹುಲ್ಲುಗೆಂಡೆ. ಈ 6 ವಿಧದ ಮೀನು ಮರಿಗಳನ್ನು ನಾವು BRP ಭದ್ರಾ ರಿಸರ್ವ್ ಪ್ರಾಜೆಕ್ಟಿಂದ ತಂದು ಮೀನು ಮರಿಗಳನ್ನು ಸಾಕಾಣಿಕೆ ಮಾಡುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಈ ಮೀನು ಮರಿಗಳು 6 mm ಅಂದರೆ ಅಂದಾಜು 1.5 cm ಉದ್ದವಿದ್ದು ಉತ್ಪಾದನಾ ಕೆರೆಗಳಿಗೆ ನೇರವಾಗಿ ಬಿತ್ತುವುದು ಅಸಮರ್ಪಕವಾಗಿ ಕಂಡುಬರುತ್ತೆ. ಅಂದರೆ ನೀವು ಆ ಮೀನು ಮರಿಗಳನ್ನು ಡೈರೆಕ್ಟಾಗಿ ನೈಸರ್ಗಿಕ ಕೊಳಗಳಲ್ಲಿ ಸ್ಟಾಕ್ ಮಾಡಬಾರ್ದು ಅಂತ ಒಂದು ವಿಷಯ. ಆದ ಕಾರಣ ಉತ್ಪಾದನಾ ಕೆರೆಗಳಿಗೆ ಬಿತ್ತನೆ ಗಾತ್ರದ ಅಂದರೆ 5-6 cm ಮೀನು ಮರಿಗಳನ್ನು ಬಿತ್ತಿ ಬೆಳೆಯುವುದು ಸೂಕ್ತ ಮತ್ತು ಪ್ರಾಫಿಟ್ ಲಾಭದಾಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಪಾನ್ ಫ್ರೈ ಮೀನು ಮರಿಗಳನ್ನು ನರ್ಸರಿ ಕೊಳಗಳಲ್ಲಿ ಪಾಲನೆ ಮಾಡಿ ಬೆಳೆಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ. ಪಾಲನೆ ಕೊಳಗಳು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲು ಇಚ್ಛಪಡುತ್ತೇನೆ. ಸ್ಪಾನ್ ಮೀನು ಮರಿಗಳನ್ನು ಪಾಲನೆ ಮಾಡಲು ನರ್ಸರಿ ಕೊಳಗಳು ಆಯತಾಕಾರದಲ್ಲಿದ್ದು 200-1000 ಚದರ ಮೀಟರ್ ಅಳತೆಯೊಂದಿಗೆ ನೀರಿನ ಆಳ ಸುಮಾರು 4-5 feet ಇಷ್ಟ ಇದ್ದರೆ ಒಳ್ಳೆಯದು. ಈ ಕೊಳಗಳಲ್ಲಿ ಪಾಲನೆಗೆ ಮರಿಗಳನ್ನು ಬಿತ್ತುವ ಮುನ್ನ ಕೊಳಗಳ ಮಣ್ಣಿನ ತಳಭಾಗವನ್ನು 4-6 ಬಿಸಿಲಿಗೆ ಒಣಗಿಸಬೇಕು. ಅಂದರೆ ಆ ಪಾಂಡ್ ಬಾಟಮನ್ನು ಒಂದು 4 ಅಥವಾ 5 ಡ್ರೈ ಮಾಡಿದರೆ ಉತ್ತಮವಾಗಿರುತ್ತದೆ. ನಂತರ ಆ ಕೊಳಗಳಿಗೆ 1/2 ಅಂದರೆ 2-3 feet ನೀರನ್ನು, ಶುದ್ಧ ನೀರನ್ನು ತುಂಬಿಸಿಕೊಳ್ಬೇಕು. ಕೊಳದ ನೀರಿನ ರಸಸಾರ ಅಂದರೆ ನಾವು PH ಅಂತ ಏನು ಹೇಳ್ತೀವಲ್ಲ, ಅದು 6-6.5-7 ಇದ್ದರೆ ಒಳ್ಳೆಯದು. ಕಡಿಮೆ ಇದ್ದಲ್ಲಿ ರಸಸಾರ ಅಂದರೆ PH ಕಡಿಮೆ ಇದ್ದರೆ ಸುಣ್ಣವನ್ನು 1 hectare 250-1500 kg ಹಾಕಿ ರಸಸಾರವನ್ನು 7-8 ನೀವು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ನಂತರ ಸ್ಪಾನ್ ಮೀನು ಮರಿಗಳ ನೈಸರ್ಗಿಕ ಆಹಾರದ ಉತ್ಪಾದನೆಗೆ ಸಗಣಿ ಗೊಬ್ಬರ, ಶೇಂಗಾ ಹಿಂಡಿ ಮತ್ತು ಸೂಪರ್ ಫಾಸ್ಫೇಟ್ ಅಂತ ಏನು ಹೇಳ್ತೀವಲ್ಲ, ಈ ಗೊಬ್ಬರಗಳನ್ನು ಬಗ್ಗಡದ ರೂಪದಲ್ಲಿ ಪ್ರತಿ ಘನ ಮೀಟರ್ಗೆ ಮೊದಲ ದಿನಕ್ರಮವಾಗಿ 300-150

ಹಾಗೂ 4 ಗ್ರಾಂನಂತೆ ಹಾಕಿ ನೀರನ್ನು ನೀವು ಫಲವತ್ತತೆಗೊಳಿಸಿಕೊಳ್ಳಬೇಕಾಗುತ್ತೆ. ಹಾಗೆಯೇ ದಿನ ಬಿಟ್ಟು ದಿನ 150, 75 ಮತ್ತು 4 ಗ್ರಾಂನಂತೆ 1 ವಾರಗಳ ಕಾಲ ಪ್ರತಿ ಘನಮೀಟರ್ಗೆ ಕ್ರಮವಾಗಿ ಹಾಕಿ ನೀರಿನ ಫಲವತ್ತತೆಯನ್ನು ಸ್ಥಿರಗೊಳಿಸಿಕೊಳ್ಳುವುದು ಅತಿ ಸೂಕ್ತ. ನೀರಿನ ಫಲವತ್ತತೆಯಲ್ಲಿ ನೈಸರ್ಗಿಕ ಆಹಾರದ ಸೂಕ್ಷ್ಮಾಣು ಜೀವಿಗಳ ಸಾಂದ್ರತೆ 50 ಲೀಟರ್ ನೀರಿಗೆ 1.5 ರಿಂದ 2 ಮಿಲಿಲೀಟರ್ನಷ್ಟು ಇರುವಂತೆ ಗೊಬ್ಬರದ ನಿರ್ವಹಣೆಯೊಂದಿಗೆ ಸರಿಪಡಿಸಿಕೊಳ್ಳಬಹುದು. ಅಂದರೆ ನಿಮಗೆ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ನು ಒಂದು 50 ಲೀಟರ್ ನೀವು ಫಿಲ್ಟರ್ ಮಾಡಿದಾಗ ಫೈಟೋಪ್ಲಾಂಕ್ಟನ್ ಮತ್ತು ಜೂಪ್ಲಾಂಕ್ಟನ್ ಸಾಂದ್ರತೆ ಎಷ್ಟಿರಬೇಕು ಅಂತಂದರೆ 1.5 ರಿಂದ 2 ಮಿಲಿಮೀಟರ್ನಷ್ಟು

0: ನಿರ್ವಹಣೆಯೊಂದಿಗೆ ಸರಿಪಡಿಸಿಕೊಳ್ಳಬಹುದು. ಅಂದ್ರೆ ನಿಮಗೆ ಫೈಟೋಪ್ಲಾಂಕ್ಟನ್ ಮತ್ತೆ ಝೂ ಪ್ಲಾಂಕ್ಟನ್ ಒಂದು 50 ಲೀಟರ್ ನೀವು ಫಿಲ್ಟರ್ ಮಾಡಿದಾಗ ಫೈಟೋಪ್ಲಾಂಕ್ಟನ್ ಮತ್ತೆ ಝೂ ಪ್ಲಾಂಕ್ಟನ್ ಸಾಂದ್ರತೆ ಎಷ್ಟಿರಬೇಕು ಅಂತಂದ್ರೆ 1.5 ರಿಂದ 2 ಮಿಲಿಮೀಟರ್ನಷ್ಟು ಇರಬೇಕಾಗಿರ್ತದೆ. ಅಷ್ಟು ಇದ್ದರೆ ನಿಮಗೆ ಒಳ್ಳೆ ಪ್ರೊಡಕ್ಟಿವಿಟಿ ಸಿಗುತ್ತೆ ಮತ್ತು ಮೀನು ಮರಿಗಳ ಬದುಕಿಕೊಳ್ಳಿಕೆ ಮತ್ತು ಗ್ರೋತ್ ಚೆನ್ನಾಗಿರುತ್ತೆ. ಸ್ಪಾನ್ ಮೀನು ಮರಿಗಳನ್ನು ಒಂದು ದಿನ ಮುಂಚಿತವಾಗಿ ಕೊಳದಲ್ಲಿನ ಜಲಕೀಟಗಳನ್ನು ಅಂದ್ರೆ ನಾವು ಇನ್ಸೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾಶಪಡಿಸಲು ಡೀಸೆಲ್ ಹಾಗೂ ಸಾಬೂನು ಮಿಶ್ರಣವನ್ನು ಕೊಳಕ್ಕೆ ಸಿಂಪಡಿಸಬೇಕಾಗುತ್ತೆ. ಇದನ್ನು ಸಿಂಪಡಿಸಿದ್ರಿಂದ ಅಲ್ಲಿರ್ತಕ್ಕಂಥ ಕೀಟಗಳು ಸತ್ತು ಹೋಗ್ತವೆ. ಇದರಿಂದ ಹಾನಿಕಾರಕ ಕೀಟಗಳು ಸಾಯೋದರಿಂದ ಮೀನಿನ ಎಳೆ ಮರಿಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿದಂತಾಗುತ್ತದೆ. ವಿವಿಧ ಅಳತೆಯ ನೈಲಾನ್ ಹಾಪುಗಳನ್ನು ಉತ್ಪಾದನಾ ಕೆರೆಯ ನೀರಿನಲ್ಲಿಯೇ ಕಟ್ಟಿ ಸ್ಪಾನ್ ಮರಿಗಳ ಶುಶ್ರೂಷಣೆಯನ್ನು ಸಹ ಕೈಗೊಳ್ಳಬಹುದು. ಮೀನು ಮರಿ ಸಾಕಾಣಿಕೆ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನಪದ ಗೀತೆಯನ್ನು.

ಇದಾಗಿತ್ತು ಈ ಹೊತ್ತಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೆಳಗರೆ ಇದೊಂದು ಪ್ರಕಟಣೆ. ರುಕ್ಸೆಟ್ ಸಂಸ್ಥೆ ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ಈಗ ಹೇಳುವ ತರಬೇತಿಗಳನ್ನು ಇದೇ ಜೂನ್ 8, 2026 ಸೋಮವಾರದಂದು ತರಬೇತಿ ಪ್ರಾರಂಭಿಸಲಾಗುವುದು. ಆಸಕ್ತರು ನೇರವಾಗಿ ತರಬೇತಿಯಲ್ಲಿ ಭಾಗವಹಿಸಲು ತಿಳಿಸಲಾಗಿದೆ. ಸಮಗ್ರ ಕೃಷಿ ತರಬೇತಿ 13 ದಿನಗಳ ತರಬೇತಿಯಾಗಿದ್ದು ತರಬೇತಿ ದಿನಾಂಕ 8 ಜೂನ್ 2026. ಅಭ್ಯರ್ಥಿಗಳು ತರಬೇತಿಯ ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ 8431312912 ಮತ್ತೊಂದು ದೂರವಾಣಿ ಸಂಖ್ಯೆ 8618282445 ಈ ಸಂಖ್ಯೆಗಳಿಗೆ ಸಂಪರ್ಕ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂಪರ್ಕಿಸಲು ಕೋರಲಾಗಿದೆ. ಸಮಯ 7:35 ಆಗ್ತಾ ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ.

0: 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1ರ ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: ಮತ್ತು 15ಕ್ಕೆ
1: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಎಸ್ಎಎಫ್ಎಫ್ ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಮ್ನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
2: ಆಕಾಶವಾಣಿ ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನ ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂತ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ.

ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನ ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನ ಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನ ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ. ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನ ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿ ಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನ ಮಾತ್ರ ಒಪ್ಪಿಕೊಂಡು ಅದನ್ನ ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100%, ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ.
ಆ ಒಂದು ನಿಟ್ಟಿನಲ್ಲಿ

0: ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ.
2: ಸಂಕಲನ
3: ಸವಿತಾ ದೇಶಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆರಂಭದಲ್ಲಿ ಕೇಳೋಣ ಕೃಷ್ಣ ಲೀಲಾ ಚಿತ್ರದ ಗೀತೆ. ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಶಶಾಂಕ್, ಸಂಗೀತ ಶ್ರೀಧರ್ ವಿ ಸಂಭ್ರಮ್.

ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 10/6/2026 ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು ಈ ವಿಷಯವಾಗಿ ಭಾಗವಹಿಸುತ್ತಾರೆ ಪುಷ್ಪಲತಾ ಭಾವಿಮಠ ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ SSLC ಪೂರ್ವ ಹಾಗೂ ನಂತರದ PUC ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 944-8640-2730 ಹಾಗೆ ಮತ್ತೊಂದು ದೂರವಾಣಿ ಸಂಖ್ಯೆ 9141-9702-2772 ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಸಂಪರ್ಕಿಸಬಹುದಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಪ್ರಸಾರದಿಂದ ಇದೀಗ ಕೇಳಿ ಶಿವ ಚಿತ್ರದಿಂದ ಆಯ್ದ ಗೀತೆ ಸಂಗೀತ ಗುರುಕಿರಣವದು ಸಾಹಿತ್ಯ ಯೋಗರಾಜ್ ಪಾಠ್ ಕೇಳಿಬರುವ ಧ್ವನಿಗಳು ಬಾಬಾ ಶಹಗಿಲ್ ಹಾಗೂ ಚಿತ್ರಾ

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಮುಂದಿನ ಹಾಡು ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ್ದು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜೆ ಅನೂಪ್ ಸಲೀನ್ ಅವರ ಸಂಗೀತ, ಧನಂಜಯ ರಾಯ್ ರಾಜನ್ ಅವರ ಸಾಹಿತ್ಯದಲ್ಲಿ ಕೇಳಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಈ ಗೀತೆಯನ್ನು.

0: ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಅಲೋಕ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 10 ಜೂನ್ 2026, ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 ಮೆಗಾಹರ್ಟ್ಸ್ ಆಕಾಶವಾಣಿ ಚಿತ್ರದುರ್ಗದಲ್ಲಿ. ವಿಷಯ: ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಪುಷ್ಪಲತಾ ಭಾವಿಮಠ, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಬಯಸುವ SSLC ಪೂರ್ವ ಹಾಗೂ ನಂತರದ PUC ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-86-40-273. ಮತ್ತೊಂದು ದೂರವಾಣಿ ಸಂಖ್ಯೆ 9141-97-0772. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಪ್ರಸಾರದಿಂದ. ಇದೀಗ ಕೇಳಿ ವಾಣಿಜ್ಯ ಪ್ರಕಟಣೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್

0: ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಇದೀಗ ಕೇಳಿ ವಚನ. ರಚನೆ ಸಿದ್ದರಾಮೇಶ್ವರ, ಧ್ವನಿ ಶಿವಾನಂದ ಹೇರೂರು. ಅನುಭವವೆಂಬುದು ಅನುಭಾವಿಕವಲ್ಲದೆ ಭಕ್ತ ಗೆಲ್ಲಲಿಲ್ಲ ನೋಡ ಮಾನವ.

0: ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಮುಂದಿನ ವಚನ ಬಸವಣ್ಣನವರದು. ಕೇಳಿಬರುವ ಧ್ವನಿ ಮಲ್ಲಿಕಾರ್ಜುನ ಮನ್ಸೂರ್, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೂ ವಚನಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30. ಇದೀಗ ಕೇಳಿ ನಾಟಕ ಕುಲಪುತ್ರಿ. ರಚನೆ ಕುಸುಮ ಬೆಟಗೇರಿ, ನಿರ್ವಹಣೆ ಎಸ್ ಕೆ ನರೇಂದ್ರ.
4: ನಾಟಕ ಕುಲಪುತ್ರಿ, ರಚನೆ ಶ್ರೀಮತಿ ಕುಸುಮ ಬೆಟಗೇರಿ, ನಿರ್ಮಾಣ ಶಶಿಧರ್ ನರೇಂದ್ರ. ಕುಲಪುತ್ರಿ.
5: ಡಾಕ್ಟರ್, ನಮ್ಮಾಕಿಗೆ ಏನಾಗಿದ್ರಿ?
6: ಆಕೆಗೆ ಏನೂ ರೋಗಿಲ್ಲ. ಹುಟ್ಟೋ ನಿಮ್ಮ ಮಗುವಿಗೆ ನೀವಿಬ್ರು ಅಪ್ಪ ಅಮ್ಮ ಆಗ್ತೀರಿ ಅಷ್ಟೇ.
5: ಡಾಕ್ಟರ್, ಇನ್ನೊಂದು ವಿಷಯ ನಿಮ್ಮನ್ನು ಕೇಳಬೇಕು ಅಂತೇಳಿ.
6: ಕೇಳ್ರಿ, ಡಾಕ್ಟರ್ ಮುಂದೆ ಯಾವ ವಿಷಯನೂ ಮುಚ್ಚಿಡಬಾರ್ದು.
5: ಮತ್ತೆ ನಮಗೆ 5 ವರ್ಷದ ಒಬ್ಬ ಮಗ ಇದ್ದಾನ. ಇನ್ನು ಮುಂದೆ ಹುಟ್ಟು ನಮ್ಮ ಸಂತಾನ ಹೆಣ್ಣು ಗಂಡು ಅದಷ್ಟು ಹೇಳ್ಬಿಡ್ರಿ.
6: ಹೆಣ್ಣಾದ್ರೇನು ಗಂಡಾದ್ರೇನು ಯಾವ್ದಿದ್ರೂ ಅದು ನಿಮ್ ಸಂತಾನ ಆಗಿರ್ತದ. ಶಾಂತಾಳ್ ಹೆರಿಗೆ ಆದ್ಮೇಲೆ ಸಂತಾನ ಹರಣ ಚಿಕಿತ್ಸೆಗೆ ಅಣಿಯಾಗ್ರಿ.
5: ಇದು ಒಂದು ಗಂಡಾದ್ರೆ ಸಾಕ ಸಾಕ್ರಿ, ಹೆಣ್ಣು ಮಗು ಆಗುದ ಬೇಡ.
6: ಯಾಕ? ನಿಮ್ಮನ್ನ ಹೆತ್ತ ನಿಮ್ಮ ತಾಯಿ ಹೆಣ್ಣು, ನಿಮ್ಮ ಮಡದ ಹೆಣ್ಣು, ಹಿಂಗಿರುವಾಗ ಹೆಣ್ಣು ಹುಟ್ಟಿದ್ರ ಬೇಡ ಅಂತೀರಿ?
5: ಡಾಕ್ಟರ್, ಈಗಿನ ಕಾಲಕ್ಕೆ ಹುಟ್ಟಿದ ಹೆಣ್ಣಿಗೆ ಹೆಣ್ಣು ಹೆತ್ತವರಿಗೆ ಕಷ್ಟ ತಪ್ಪಿದ್ದಲ್ಲ.
6: ಅಲ್ರಿ, ಯಾವ ರೀತಿ ಕಷ್ಟ ಆಗ್ಯದಂತೀರಿ ನೀವು?
5: ಮಗಳಿಗೆ ಸಾಲಿ ಕರೆಸ್ಬೇಕು, ಕಾಲಾಗಿನ ಚಪ್ಪಲಿ ಹರಿಯುವಂಗ ಅಡ್ಡಾಡಿ ಆಕಿಗೆ ವರ ಹುಡುಕ್ಬೇಕು.

0: ಇದಕ್ಕೆಲ್ಲ ಹೆದರಿ ಹೆಣ್ಣು ಹುಟ್ಟೋದ ಬೇಡ ಅಂತೀರೇನು?
1: ಅದಕ್ಕ ನಾ ಅಂಜನಿ,
0: ಅವರವ್ರ ಹಣೆ ಬರ ಅವರವ್ರಿಗಿರ್ತದ್ರಿ. ಒಂದ್ ವೇಳೆ ಹೆಣ್ಣು ಹುಟ್ಟಿದ್ರು ಅವಳು ದೊಡ್ಡವಳಾಗೋ ತನಕ ಹೊಸ ಹೊಸ ಸುಧಾರಣೆ ಆಗಿ ಹೊಸದೊಂದು ಕಾಲ ಬಂದಿರ್ತದ. ದೇವ್ರೇನ್ ಕೊಡ್ತಾನೋ ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು.
1: ಡಾಕ್ಟರ್, ಈಕಿ ಗರ್ಭದೊಳಗ ಹೆಣ್ಣು ಮಗು ಇತ್ತು ಅಂದ್ರೆ ಹೇಳ್ಬಿಡ್ರಿ, ಈಗಿಂದೀಗ ನಿಮ್ಮ ಕೈಯಿಂದಲೇ ಗರ್ಭಪಾತ ಮಾಡಿಸ್ಬಿಡ್ತೀನಿ.
0: ನೋಡ್ರಿ, ಮಗು ಆರೋಗ್ಯವಂತವಾಗಿ ಬೆಳೆಯೋದಕ್ಕೆ ಮಾತ್ರ ನಾನು ಗರ್ಭಿಣಿಯರಿಗೆ ಔಷಧ ಬರೆದು ಕೊಡ್ತೀನಿ. ಹೆಚ್ಚಿನ ತಪಾಸಣೆ ಮಾಡಿ ಮಗುವಿನ ಲಿಂಗ ಪರೀಕ್ಷಿಸಿ ನಾನು ಹೇಳುವುದಿಲ್ಲ.
1: ಹಾ, ಆತ್ ಬಿಡ್ರಿ, ದೇವರಿಗೆ ಶರಣ ಹೋಗ್ತೀನಿ. ಗಂಡು ಮಗುನ ಆಗಲಿ ಅಂತ ಹರಕಿ ಹೊರ್ತೀನಿ.
0: ಕಲ್ಲು ದೇವರಿಗೆ ಹರಕಿ ಹೊತ್ತರು ಗರ್ಭಸ್ಥ ಶಿಶುವಿನ ಅಂಗಾಂಗಗಳ ರಚನೆಯಲ್ಲಿ ಬದಲಾವಣೆ ಆಗುದಿಲ್ಲ. ನಾನು ಬರೆದು ಕೊಟ್ಟ ಔಷಧ ನಿಮ್ಮ ಹೆಂಡತಿಗೆ ಸರಿಯಾಗಿ ತಂದು ಕೊಡ್ರಿ.
1: ಆತು, ಹೋಗಿ ಬರ್ತೀನಿ ಡಾಕ್ಟರ್.
0: ಆಗ್ಲಿ, ನಮಸ್ಕಾರ, ಹೋಗ್ ಬರ್ರಿ.
2: ಮಾವ ಮಾವ ಬಾರ್ಪ. ಪ್ರಶಾಂತ, ನಾ ಇಲ್ಲೇ ಇದ್ದೇನೆ. ಅಷ್ಟೇ ಜೂರು ಉದ್ರತಿ ಅಂದಂಗ ನಾ ಹಾಕಿದ ಪತ್ರ ನೀನು ಮುಟ್ತೇ ಇಲ್ಲ.
1: ಮಕ್ಕಳು ಹುಟ್ಟಿದ ಕೂಡಲೇ ಪತ್ರ ಹಾಕೋ ಅವಶ್ಯಕತೆ ಏನಿತ್ರಿ? ಅದೇನು ಮಹಾ ಸಂತೋಷ ಸುದ್ದಿ ಏನ ಅಲ್ಲ ಅದು?
2: ಅಲ್ಲ,
1: ಮತ್ತೆ
2: ಒಂದ ಸಲಕ್ಕೆ ನಿನಗೆ ಎರಡು ಮಕ್ಕಳು ಹುಟ್ಟಿದ್ದು ಇದು ಸಂತೋಷ ಸುದ್ದಿ ಅಲ್ಲದ ಇನ್ನೇನಂತಿದಿ?
1: ಮಾವ, ನನಗ ಗಂಡು ಮಗು ಒಂದ ಬೇಕು. ಮೊದಲು ಹೆಣ್ಣು ಹುಟ್ಟಿ ಆಮೇಲೆ ಗಂಡು ಹುಟ್ಟಿತು ಅಂತ ಪತ್ರದಾಗೆಲ್ಲ ಬರ್ದಿರಿ ನೀವು. ಇದನ್ನು ಓದಿ ನನ್ನ ಹೊಟ್ಟೆಗ ಖಾರ ನೀರು ಕಲಿಸಿ ಸುರುವಿದಂಗ ಸಂಕಟ ತಂತೀನಿ.
2: ಗರ್ಭದಲ್ಲಿ ಹೆಣ್ಣು ಗಂಡು ಸೃಷ್ಟಿಸೋದು, ಜನನ ಮರಣ ನಿರ್ಣಯಿಸೋದು, ಇವಿಷ್ಟಿನ ದೇವ್ರು ತನ್ನ ಕೈಯಾಗ ಇಟ್ಟುಕೊಂಡಾನ.
1: ಮಾವ,
2: ಮನುಷ್ಯರ ಕೈಗೆ ಇನ್ನೂ ಸಿಕ್ಕಿಲ್ಲ.
1: ಮಾವ, ನನಗ ಹೆಣ್ಣು ಮಗು ಬೇಡ.
2: ಹೆಣ್ಣು ಶಕ್ತಿ ದೇವತೆಯ ಅವತಾರ, ನಿನ್ನ ಮಗಳಿಂದ ನಿನ್ನ ಭಾಗ್ಯ ಬೆಳಗಬಹುದು.
1: ಈಗ ಹೆಣ್ಣು ಹುಟ್ಟಿ ನನಗ ಬಹಳಷ್ಟು ಹಾನಿ ಆಗ್ಯದ. ಹೆಣ್ಣು ಹೆತ್ತವರ ಪಾಲಿಗೆ ಒಂದು ದೊಡ್ಡ ಹುಣ್ಣು ರೀ.
2: ಗಂಡು ಮಗು ಹುಟ್ಟಿದ ಕೂಡ ದುಡ್ಡು ತಂದು ಹೆತ್ತವ್ರ ಹಾಟಿಗೆ ಹಾಕೋದಲ್ಲ. ಮಗನನ್ನ ಮಾನವನನ್ನಾಗಿ ಮಾಡಬೇಕಾದ್ರೆ ಹೆತ್ತವ್ರು ಬಹಳಷ್ಟು ಶ್ರಮ ಪಡಬೇಕಾಗ್ತದ. ಇದನ್ನ ಮೊದಲನೇ ತಿಳ್ಕೊಳಪ್ಪ.
1: ಮಗ ನಮ್ಮ ಕುಲಪುತ್ರ ಅನಿಸ್ಕೋತಾನ, ಅವನಿಂದ ನಮ್ಮ ವಂಶ ಮುಂದುವರೆದು ನಮ್ಮ ಕುಲ ಉದ್ಧಾರ ಆಗ್ತದೆ. ಗಂಡು ಮಕ್ಕಳಿಂದ ಹೆತ್ತವರಿಗೆ ಯಾವುದು ಕಷ್ಟ ಬರುವುದಿಲ್ಲರಿ ಮಾವ.
2: ಗಂಡಸ ಮಕ್ಕಳು ಹಂಗ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸು, ಉತ್ತಮ ಸಂಸ್ಕೃತಿ ಕಲಿಸು. ಒಳ್ಳೆ ವರ ಸಿಕ್ಕು ಮದುವೆ ಆದ್ರೆ ಅವಳಿಂದ ಹುಟ್ಟಿದ ಮನೆ ಕೊಟ್ಟ ಮನೆ ಎರಡೂ ಮನೆಗಳ ವಂಶ ಉದ್ಧಾರ ಆಗ್ತಾವಪ್ಪ. ಅವಳು ತನ್ನ ಕಾಲ ಮೇಲೆ ನಿಂತು ಸ್ವತಂತ್ರವಾಗಿ ಜೀವನ ಸಾಗಿಸ್ತಾಳ.
1: ನೋಡ್ರಿ, ನೀವು ಹೇಳೋದೆಲ್ಲ ಕಥೆ ಕಾದಂಬರಿ ಒಳಗೆ ಬರೆದಿಡೋದಷ್ಟ, ನಿಜ ಜೀವನದೊಳಗ ಆಚರಣೆಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀನಿ. ನಾ ಸಾಯೋ ತನಕ ಸುಖ ಸಂತೋಷ ನನ್ನ ಪಾಲಿಗೆ ಸತ್ ಹೋಗ್ತಾವ್ರಿ.
2: ಈಗ ಹೆಣ್ಣಂತೂ ಹುಟ್ಟೇ ಬಿಟ್ಟಿದೆ, ಇನ್ನೇನ್ ಮಾಡ್ಬೇಕಾಗ್ತದೆ?
1: ಆ ಹೆಣ್ಣನ್ನ ಈ ಊರಾಗಿರೋ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡ್ತೇನೆ ನಾನು.
2: ನಿನ್ನ ಮಕ್ಕಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನಿನಗೊಬ್ಬನಿಗೆ ಅಧಿಕಾರ ಇಲ್ಲ. ನಿನ್ನಿಂದ ಹುಟ್ಟಿದ ಮಾತ್ರಕ್ಕೆ ನಿನ್ನ ಮಕ್ಕಳು ನಿಂದೊಬ್ಬಂದ ಆಸ್ತಿ ಅಲ್ಲಪ್ಪ.
1: ಏನ್ ಹೇಳ್ತೀರಿ?
2: ನಿನ್ನ ಹೆಂಡತಿನ ಕೇಳು, ಒಳಗ್ ಹೋಗಿ ನಿನ್ನ ಮುದ್ದು ಮಕ್ಕಳ ಮುಖ ನೋಡು.
1: ಆ ದರಿದ್ರ ಹೆಣ್ಣಿನ ಮುಖ ನಾನು ನೋಡ್ಲಿಕ್ಕೆ ತಯಾರಿ ಇಲ್ಲ ಬಿಡ್ರಿ. ಶಾಂತನ್ ಹೊರಗೆ ಕರೀರಿ.
2: ಶಾಂತ, ಏ ಶಾಂತ,
0: ಏನಪ್ಪ?
2: ಸ್ವಲ್ಪ ಹೊರಗೆ ಬಾರವ, ನಿನ್ನ ಗಂಡ ಪ್ರಶಾಂತ ಬಂದಾನ.
0: ಓ ಪ್ರಶಾಂತ್, ಯಾವಾಗ ಬಂದ್ರಿ?
2: ಅವ ಬಂದು ಬಹಳ ಹೊತ್ತಾತು, ನಾವಿಬ್ರು ಮಾತಾಡ್ತಿದ್ವಿ.
0: ನಾನು ಮಲಗಿದ್ದೆ, ನೀ ಕರೆದ ಮೇಲೆ ನನಗೆ ಎಚ್ಚರ ಆಯ್ತು.
2: ಹೌದಾ?
1: ಹೆಣ್ಣು ಹಡಿದು ನೀ ಆರಾಮಾಗಿ ಗುರು ಗುರು ಗುರು ನಿದ್ದೆ ಮಾಡು, ನಾನು ಚಿಂತೆಯಿಂದ ನಿದ್ದೆಗೇಡಾಗ್ತೇನೆ.
0: ಹೆಣ್ಣಿನ ಹಿಂದೆ ನಿಮಗಿಷ್ಟಾದ ಗಂಡು ಹುಟ್ಟೈತಲ್ಲ, ಸಂತೋಷ ಪಡ್ರಿ. ಹೆರಿಗೆ ಆದ ಮೂರನೇ ದಿವಸಕ್ಕೆ ನಾನು ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿನಿ, ಇನ್ ಮುಂದೆ ನಮಗ್ ಮಕ್ಳು ಹುಟ್ಟೋ ಭಯನ ಇಲ್ಲ.
2: ನೀವಿಬ್ರು ಮಾತಾಡ್ತಾ ಇರ್ರಿ, ನಾ ಚಾ ತಗೊಂಡ್ ಬರ್ತೇನೆ.
1: ಶಾಂತ, ಆ ಹೆಣ್ಣು ಮಗನ ಕೊಡಿಲಿ, ಇದ ಊರಾಗಿರೋ ಅನಾಥಾಶ್ರಮಕ್ಕೆ ಅದನ್ನ ಕೊಟ್ಟು ಬಂದ್ಬಿಡ್ತೇನೆ.
0: ಏನಂದ್ರಿ, ಹೆತ್ತವರಿದ್ದು ನನ್ನ ಮಗಳು ಅನಾಥರಂಗ ಅನಾಥಾಶ್ರಮದೊಳಗ್ ಬೆಳಿಬೇಕ? ಇದನ್ನ ನಾ ಸಹಿಸುದಿಲ್ಲ.
1: ಹಂಗಾರ ಒಂದ್ ಕೆಲಸ ಮಾಡು.
0: ಏನದು?
1: ನಿನ್ನ ಮಗಳು ಕುತ್ತಿಗೆ ಹೆಚ್ಚಿಗೆ ಬಿಡು.
0: ರೀ, ಎಂಥ ಕೆಟ್ಟ ಮಾತಾಡ್ತೀರಿ?
1: ಏನದು?
0: ನನ್ನ ಕರಳು ಬಳ್ಳಿ ಒಳಗೆ ಚಿಗಿರಿದ ಎರಡು ಕುಡಿಗಳೊಳಗ ಒಂದರ ಚೂಟ್ ಹಾಕಿ ಒಂದನ್ನೇ ಬೆಳೆಸಿ ಹಬ್ಬಿಸ್ಲೆ.
1: ಅಲ್ಲ, ನಿನಗ ನಿನ್ನ ಮಗಳು ಬೇಕೋ ನಾ ಬೇಕೋ?
0: ಪ್ರಶಾಂತ್,
1: ಎರಡರಾಗ ಒಂದ ನರ್ಸ್ಕೋ ನೀನು.
0: ನನಗ ನೀವು ಬೇಕು, ನನ್ನ ಮಗಳು ಬೇಕು.
1: ಇನ್ನು ಮುಂದ ನಿನಗೆ ಎರಡು ಲಭ್ಯ ಇಲ್ಲ ಅಂತಂದಿ.
0: ಹಂಗನ್ಬೇಡ್ರಿ.
1: ಮಗಳು ಬೇಕು ಅಂತಂದ್ರೆ ನಿನ್ನ ಮಗಳ ಜೋಡಿ ನಿಮ್ಮ ಅಪ್ಪನ ಮನೆಯಾಗ ಇರು ನೀನು.
2: ಪ್ರಶಾಂತ, ಚಹಾ ತಗೋ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಬಸ್ನಾಗ ಪ್ರವಾಸ ಮಾಡಿದ್ದು ಬಂದಿದ್ದಿ.
1: ನಾ ಹೇಳಿದ ಹೆಂಗ ಶಾಂತ ಕೇಳಿದ್ರೆ ನೀವು ಕೊಟ್ಟ ಚಹನ ಕುಡಿದಿನಿ. ಆಕಿ ಒಪ್ಪದಿದ್ರೆ ಒಂದು ಗುಟ್ಟಕ್ಕೆ ನೀರು ಸುದ್ದ ಕುಡಿದಿಲ್ಲ. ಏನಂತಿ ಶಾಂತ?
0: ನೀವ್ ಹೇಳದ ಮಾಡಕ್ ನಾ ಸಿದ್ಧಿಲ್ಲ.
1: ಹಂಗಾರ ನಾ ಹೋಗ್ತೀನಿ
0: ಪ್ರಶಾಂತ್.
1: ನಾ ಹೋಗ್ತೀನಿ.
0: ಹಂಗನ್ಬೇಡ್ರಿ. ರೀ, ನನ್ನ
2: ಪ್ರಶಾಂತ. ಏ ಪ್ರಶಾಂತ, ಹೋಗಿ ಬಿಟ್ಟ. ಎಂಥ ವಿಚಿತ್ರ ಸ್ವಭಾವದ ಮನುಷ್ಯ ಇದ್ದ ನೀವು ಅಂತ
0: ಅಳಬೇಡಪ್ಪ.
2: ಅಳಬೇಡ,
0: ಹೋಗೇ ಬಿಟ್ರು. ಮಕ್ಕಳ ಮುಖ ಸಹ ನೋಡ್ಲಿಲ್ಲಪ್ಪ.
2: ಅಳಬಾಡ ಮಗಳ, ಅಳಬಾಡ. ಸ್ವಲ್ಪ ದಿವಸಕ್ಕೆ ಪ್ರಶಾಂತನ ಸಿಟ್ಟು ಇಳಿತಂದ್ರೆ ಎಲ್ಲ ಸರಿ ಹೋಗ್ತದೆ. ಅಳಬೇಡ
0: ಅಪ್ಪ. ಇನ್ನು ನನಗೆ ಕಷ್ಟ ದಿನಗಳ ಪ್ರಾರಂಭ ಅದು. ಕಣ್ಣೀರ್ನ ಕೈ ತೊಳೆಯೋದ ನನ್ನ ಪಾಲಿಗೆ ಬಂತಪ್ಪ.
2: ಪ್ರಶಾಂತ ಸುಶಿಕ್ಷಿತ ಇದ್ದಾನಂತ ತಿಳಿದು ಅವ ನಿನ್ ದಾರಿ ಎರೆದು ಕೊಟ್ಟಿದ್ದೆ.
0: ರಂಗಣ್ಣ ಕಾಕ, ರಂಗಣ್ಣ ಕಾಕ.
2: ಯಾ

0: ರಾಧಾ, ಶಾಂತನ್ ಗೆಳತಿ.
1: ಹಾ, ಬಾರ ಬಾ ರಾಧಾ. ಬೆಂಗಳೂರಿಂದ ಯಾವಾಗ ಬಂದಿ?
0: ಇವತ್ತು ಬೆಳಗ್ಗೆ ಬಂದಿನಿ.
1: ಹೌದಾನೆ?
0: ಶಾಂತ ಇಲ್ಲಿದ್ದಾಳ?
1: ಇಲ್ಲೇ ಕುರ್ಚಿ ಮೇಲೆ ಕಣ್ಣು ಮುಚ್ಚಿಕೊಂಡು ಕೂತಾಳ ನೋಡು. ಹಾಕಿದ್ದು ಹೆರಿಗೆ ಆಗಿ ಹತ್ತಿವು ಸಾತು.
0: ಹೌದೇನು?
1: ಹೌದು.
0: ಶಾಂತ,
1: ರಾಧಾ ಬಂದಾಳ ನೋಡು ಇಲ್ಲೇ.
2: ಬಾರ ರಾಧಾ, ಬಾ. ಅಪ್ಪ, ನಿನ್ನ ಕೈಗಿದ್ದು ಚಹಾ ರಾಧಾ ಕೊಡು.
1: ಹ್ಞೂ.
0: ಏ, ನಿನಗಂತ ಚಹಾ ತಂದಾರ, ನೀನೇ ಕುಡಿ. ಶಾಂತ,
2: ನನಗೀಗೇನು ಬೇಡಾಗಿದೆ.
1: ರಾಧಾ ತಗೋ, ಈ ಚಹಾ ಕುಡಿ. ಕುಡಿಯುವೆ
0: ಈ ಚಹಾದ ಮೇಲೆ ನನ್ನ ಹೆಸರ ಬರ್ದಿರ್ಬೇಕು ಬಿಡು. ನಾನ ಕುಡಿತೀನಿ. ಹಂಗಾರ
1: ಶಾಂತ ಗಾಂಡು ಬಂದಿದ್ದ ಅಂತ ಅವಂಗ ಚಹಾ ಮಾಡಿ ತಂದಿದ್ದೆ. ಅವ ಕುಡಿಲಿಲ್ಲ, ಅಲ್ಲಿ ನಿನ್ ಪಾಲಿಗೆ ಬಂತು.
0: ಶಾಂತ, ನಿನ್ ಯಾವ ಮಗು ಹುಟ್ಟದ?
1: ಎಷ್ಟು ಮಕ್ಳು ಹುಟ್ಟ್ಯಾವ ಅಂತ ಕೇಳ.
0: ಏನ್ ಕಾಕ, ನೀವು ಬಹಳ ಜಾಸ್ತಿ ಮಾಡ್ತೀರಿ. ಒಂದೇ ಸಲಕ್ಕ ಬಹಳ ಮಕ್ಳು ಹೆಂಗಾಗ್ತಾವ?
1: ಈಗ ಆಗ್ಯಾವ ನೋಡು. ನಿನಗೆ ಹೇಳ್ತಿ, ಈಗ ಅವಳಿ ಮಕ್ಳ ತಾಯಿ ಒಂದ್ ಹೆಣ್ಣು ಒಂದ್ ಗಂಡು.
0: ವಾರೆ ವಾ, ಒಂದ ಕಲಿಗೆ ಗಿಡದಾಗಿಂದ ಎರಡ್ ಕಾಯಿ ಬಿದ್ದಂಗ ಒಂದ ಕಾಲಕ್ಕ ಎರಡ್ ಮಕ್ಕಳು ಹಿಡ್ದಿ ಬಿಡು. ನೀ ಬಹಳ ಸದೈವಿದೀಯ. ಹೋದ ಜನ್ಮದಾಗನು ಪುಣ್ಯ ಮಾಡಿರ್ಬೇಕು. ನಿನ್ಗ ಈ ಜನ್ಮದಾಗ ಮಕ್ಕಳು ಭಾಗ್ಯ ಸಿಕ್ಕದ.
2: ದೇವ್ರು ಕೊಟ್ಟು ಬಿಟ್ಟ ನೋಡು.
0: ನಿನ್ ಮಕ್ಳಿಗೆ ಏನ್ ಹೆಸರಿಡ್ಬೇಕಂತ ಮಾಡಿದಿ?
2: ಮಗಳಿಗೆ ಸವಿತಾ.
0: ಹೌದಾ?
2: ಮಗನಿಗೆ ಪರಾಕ್ರಮ ಅಂತ ಹೆಸರಿಡೋ ವಿಚಾರ ನನ್ನ ಮನಸ್ಸಿನಾಗ
0: ಇಲ್ಲದ.
2: ಹೆಸರಿಡೋ ದಿವಸ ಈ ಮಕ್ಳ ತಂದಿ ಯಾವ ಹೆಸರಿಡ್ಬೇಕಂತಾನೋ ಅದನ್ನ ಇಡಬೇಕು. ಗಂಡನ ಮಾತಿನ ಮುಂದೆ ನನ್ನ ಮಾತಿನ ನಡೀತದ ಹೇಳು.
0: ನಿನ್ ಗಂಡ ಓದ್ಯವಿದನ, ನಿನ್ ಮಾತು ಕೇಳೇ ಕೇಳ್ತಾನ.
2: ರಾಧಾ, ಈಗ ನನ್ ಮೇಲೆ ನಮ್ಮವ್ರಿಗೆ ಬಹಳ ಸಿಟ್ಟು ಬಂದದ.
0: ಯಾಕ?
2: ಹೆಣ್ಣು ಮಗು ಹುಟ್ಟಿದ್ದಕ್ಕ.
0: ಹೌದಾ?
2: ಹೆಣ್ಣು ಮಗು ಇದು ಹುಟ್ಟಿ ನನಗ ನನ್ನ ಗಂಡಗ ಜಗಳ ಹಚ್ಚಿರ್ತ.
0: ಅಳ್ಬೇಡ ಶಬ್ದ, ಏನ್ ಜಗಳ ಆತು ಸ್ಪಷ್ಟ ಹೇಳು.
2: ಹೇಳ್ತೀನಿ, ನನ್ನ ದುಃಖ ನಿನ್ ಮುಂದರ ಹೇಳಿ ನನ್ನ ಮನಸ್ಸು ಹಗರ್ ಮಾಡ್ಕೋತೀನಿ. ರಾಧಾ, ನಮ್ಮವ್ರಿಗೆ ಹೆಣ್ಣು ಮಗು ಬೇಡಾಗ್ಯದ, ಗಂಡು ಮಗು ಒಂದ ಬೇಕಾಗ್ಯದ.
0: ಅಯ್ಯೋ, ಗಂಡ ಹೆಂಡತಿ ತಮಗ್ ಬೇಕಾದನ್ನ ತಾವ ಸೃಷ್ಟಿಸಿ ಹುಟ್ಟಿಸೋ ಹಂಗಿದ್ರ ಈ ಭೂಮಿ ಮೇಲೆ ದೇವ್ರ ಕೆಲಸನೇ ಇರ್ತಿರ್ಲಿಲ್ಲ.
2: ಇದು ಹೆಣ್ಣಾಗೋ ಬದಲಿ ಇದು ಒಂದ್ ಗಂಡ ಆಗಿದ್ರೆ ನನ್ನ ಗಂಡನ ಸಂತೋಷ ಆ ಮುಗುಳಿಗೆ ಮುಟ್ತಿತ್ತೋ ಏನು.
0: ಹೆಣ್ಣು ಗಂಡು ಎರಡೂ ಸರಿ ಸಮಾನ ಅಂತ ತಿಳ್ಕೊಬೇಕವ.
2: ನೀ ಹೇಳ್ದಂಗ ನಾ ತಿಳ್ಕೊಂಡಿನಿ, ಆದ್ರ ನಮ್ ಮನೆಯವ್ರು ತಿಳ್ಕೊಬೇಕಲ್ಲ.
0: ನಿನ್ ಗಂಡ ಅಂತಾರ ಏನು?
2: ನನ್ನ ಮಗಳ ಅನಾಥಾಶ್ರಮ ಕೊಡ್ತಾರಂತ.
0: ಇದಕ್ಕೆ ನೀವು ಒಪ್ಪದಿ?
2: ಇಲ್ಲ, ನಾವ್ ಒಪ್ಲಿಲ್ಲ. ಆಗ ಮಗಳ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡು ಅಂತ ಹೇಳಿದ್ರು.
0: ಅಳ್ಬೇಡ ಶಾಂತ, ಸಮಾಧಾನ ಮಾಡ್ಕೊ. ದೇವ್ರ, ಏನಿದು ನಿನ್ನ ಆಟ? ಮಕ್ಕಳು ಬೇಕಂದವ್ರಿಗೆ ನೀ ಮಕ್ಕಳನ್ನ ಕೊಡಂಗಿಲ್ಲ, ಬೇಡ ಅಂದವ್ರಿಗೆ ಹೆಚ್ಚು ಮಕ್ಕಳನ್ನ ಕೊಡ್ತಿ, ಹೆಣ್ಣು ಬೇಡ ಅಂದವ್ರಿಗೆ ಹೆಣ್ಣ ಕೊಡ್ತಿದಿ.
2: ರಾಧಾ, ನೀನ ಹೇಳು, ಈಗ ನಾ ಏನ್ ಮಾಡ್ಲಿ?
0: ಅಳ್ಬೇಡ,
2: ನನಗ ತಿಳ್ಕ ತೋರ್ಸ್ದಂಗಾಗೈತಿ.
0: ನಿನಗೊಂದ್ ರೀತಿ ಚಿಂತಿದ್ರ ನನಗೂ ಒಂದ್ ರೀತಿ ಚಿಂತದ.
2: ನಿನಗೆ ಯಾತ್ರ ಚಿಂತೆ?
0: ನನ್ ಲಗ್ನ ಆಗಿ 10 ವರ್ಷ ಆಗೋತು, ದೇವ್ರು ನನಗ ಮಕ್ಕಳನ್ನ ಕೊಟ್ಟಿಲ್ಲ, ನನಗ ಮಕ್ಕಳಿಲ್ಲ ಚಿಂತೆ.
2: ಅಲ್ಲ ರಾಧಾ, ಡಾಕ್ಟರ್ಗೆ ತೋರಿಸಿ ಮಕ್ಕಳಾಗಂಗ ಏನಾರ ಔಷಧ ತಗೋಬೇಕು.
0: ಎಲ್ಲಾ ಪ್ರಕಾರದ ಡಾಕ್ಟರ್ಗೆ ತೋರಿಸಿ ಅವ್ರು ಕೊಟ್ಟ ಔಷಧ ನುಂಗಿ ನುಂಗಿ ಏನು ಪರಿಣಾಮ ಆಗ್ಲಿಲ್ಲ. ಖರೆ
2: ಏನ್ ಹೇಳ್ಯಾರ ಡಾಕ್ಟ್ರು?
0: ನನ್ನಲ್ಲಿ ಯಾವ ದೋಷನೂ ಇಲ್ಲ, ನನ್ ಗಂಡಗ ದೋಷದ ಅಂತ ಹೇಳ್ಯಾರ. ಅದಕ್ಕ ನಮ್ಗ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಡಾಕ್ಟರ್ ಸ್ಪಷ್ಟ ಹೇಳ್ಯಾರ.
2: ದೇವ್ರು ನಿಮ್ಗ ಸಾಕಷ್ಟು ಐಶ್ವರ್ಯ ಕೊಟ್ಟಾನ, ಸಂತಾನ ಕೊಡದ ಮರ್ತ್ ಬಿಟ್ಟಾನ. ನಿನಗ ಮಕ್ಕಳಿಲ್ಲ ಚಿಂತೆ, ನನಗ ಮಕ್ಕಳಿದ್ದು ಚಿಂತೆ.
0: ಶಾಂತ, ನೀ ತಪ್ಪು ತಿಳ್ಕೊದಿದ್ರ ನಿನಗೊಂದ್ ಸಮಾಧಾನ ಸಂಗತಿ ಹೇಳ್ತೀನಿ, ಕೇಳ್ತೀನ?
2: ಹೇಳ್ ರಾಧಾ. ಸಂಕಟ ಸಮಯದೊಳಗ ಬಂಧು ಬಳಗದವರು ದೂರ ಸರಿದು ಹೋಗ್ತಾರ, ಉತ್ತಮ ಸ್ನೇಹಿತರು ಮಾತ್ರ ಸಹಾಯ ಮಾಡ್ತಾರ. ನೀನು ನನ್ನ ಆತ್ಮೀಯ ಗೆಳತಿ, ನನ್ನ ದುಃಖ ದೂರಾಗೋ ಉಪಾಯ ನೀನರ ಹೇಳು ರಾಧಾ, ನೀನರ ಹೇಳು.
0: ಶಾಂತ, ನಿನ್ ಮಗಳನ್ನ ದತ್ತಕ್ಕೆ ತಗೋತೀನಿ, ಕೊಡ್ತೀನಿ.
2: ನೀ ಕರೆ ಹೇಳ್ತೀಯೋ ಅಥವಾ ನನ್ನ ಕೂಡ ಏನಾರ ಚಾಸ್ಟು ಮಾಡ್ತೀಯೋ?
0: ಚೇಚೆ ಇಲ್ಲ, ದೇವ್ರ ಸಾಕ್ಷಿಯಾಗಿ ನಾನು ನಿಜಾನ ಹೇಳ್ತೀನಿ.
2: ರಾಧಾ, ನಿನ್ನ ಕರನ ನಾ ಈ ಜನ್ಮದೊಳಗ ಮರೆಯೋದಿಲ್ಲ. ನನ್ನ ಮಗಳು ಅನಾಥಾಶ್ರಮದೊಳಗೆ ಬೆಳೆಯೋ ಬದಲು ನಿನ್ನ ತೊಡಿ ಮೇಲೆ ಬೆಳೀತಾಳೆ. ದೇವ್ರು ನಿಜವಾಗ್ಲೂ ದೊಡ್ಡವ, ನಿಜವಾಗ್ಲೂ ದೊಡ್ಡವ.
1: ಹೌದಮ್ಮ,
0: ಒಮ್ಮೆಲೆ ನಿರ್ಧಾರ ತಗೋಬೇಡ, ಪೂರ್ಣ ವಿಚಾರ ಮಾಡು.
2: ಅಪ್ಪ,
1: ಏನಮ್ಮ?
2: ನಿನ್ನ ಅಳಿಯಾಗ ಬೇಡಾಗಿತ್ತು ಈ ನನ್ನ ಮುದ್ದು ಮಗಳನ್ನ ರಾಧಾ ದತ್ತಕ್ಕೆ ತಗೊಂತಾಳಂತ ಕೊಟ್ಟು ಬಿಡ್ಲೇನಪ್ಪ?
0: ಹೌದ್ ಕಾಕ.
1: ನೋಡ್ ಶಾಂತ, ನಿನ್ನ ಮಗಳ ಬಗ್ಗೆ ನೀನ ನಿರ್ಧಾರ ತಗೋ. ಈ ವ್ಯವಹಾರದಾಗ ನಾ ಕೈ ಹಾಕದಲ್ಲವ.
2: ಹೊಡೆದ ತಂದಿಗೆ ಬೇಡಾಗಿದ್ದು ನನ್ನ ಮಗಳನ್ನ ನನ್ನ ಗೆಳತಿಗೆ ನಾ ತತ್ತಿ ಕೊಟ್ಟು ಬಿಡ್ತೀನಪ್ಪ.
1: ಅಂದಂಗ ರಾಧಾ.
0: ಏನ್ ಕಾಕ?
1: ನೀನು ನಿನ್ನ ಗಂಡನ್ ಕೇಳಿ ಮುಂದಡಿ ಇಡ್ಬೇಕವ. ನಿನ್ನ ಗಂಡಗ್ ನೋಡು, ಗಂಡು ಮಗನ್ನ ದತ್ತಕ್ ತಗೋಬೇಕು ಅಂತ ಇಚ್ಛಾ ಇದ್ರ ನೀ ಈ ಹೆಣ್ಣು ಒಯ್ದೇನ್ ಮಾಡ್ತಿ? ನೋಡು, ನಿನ್ ಸಂಸಾರಕ್ಕೂ ಈ ಹೆಣ್ಣು ಮಗು ಮುಳ್ಳಾದೀತು ಅಂತ.
0: ಹೆಣ್ ಮಗನ್ನ ದತ್ತಕ್ ತಗೋಬೇಕಂತ ಹೇಳಿ ನಾವಿಬ್ರು ವಿಚಾರ ಮಾಡೇವಿ.
1: ಹೌದನ?
0: ಗಂಡ್ ಮಗನ್ ದತ್ತಕ್ ತಗೊಂಡ್ರ ಅವನ್ ಜೋಪಾನ ಮಾಡ್ಬೇಕು, ಸಾಲಿ ಕಲಿಸ್ಬೇಕು, ಮದುವೆ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಅವ ತನ್ನ ಹೆಂಡತಿ ಮಾತ್ ಕೇಳ್ಕೊಂಡು ನಮ್ಮನ್ ದೂರ ಇಟ್ಬಿಟ್ರ ನಾವ್ ಮಾಡಿದ್ದೆಲ್ಲ ಹೊಳಗ್ ಹುಣಸಿ ಅಂತ ಮನಸ್ಸಿಗೆ ದುಃಖ ಆಗ್ತದ. ಒಂದ್ ಹೆಣ್ ಮಗನ್

0: ತಗೊಂಡು ಆಕೆ ಸಾಲಿ ಕಲಿಸಿ ಒಳ್ಳೆ ಸಂಸ್ಕೃತಿ ಹೇಳ್ಕೊಟ್ಟು ಚಲೋ ವರ ನೋಡಿ ಮದುವೆ ಮಾಡಿ ಕನ್ಯಾದಾನ ಮಾಡಿದ ಫಲ ಪಡೆದು ಪಾವನರಾಗ್ತೀವಿ ನಾವು.
1: ರಾಧಾ, ಎಷ್ಟು ಚಲೋ ಭಾವನಾ ನಿನ್ನ ಮನಸ್ಸಿನಾಗ ಇದ್ರೆ ನೀ ನನ್ನ ಮೊಮ್ಮಗಳನ್ನ ದತ್ತಕ್ಕೆ ತಗೊಳ್ಳಿಕ್ಕೆ ನಂದೇನು ಅಭ್ಯಂತರ ಇಲ್ಲವ.
0: ಆದ್ರೆ ಕೆಲವೊಂದು ಕರಾರ
2: ನಿನ್ನ ಕರಾರ ಏನಿದ್ರು ಹೇಳು.
0: ನಿನ್ನ ಮಗಳನ್ನ ನೀನು ನನಗೆ ಕೊಟ್ಮೇಲೆ ನಿನ್ನ ಅಂತಃಕರ ನೂಕಿ ಬಂದು ನಿನ್ನ ಮಗಳನ್ನ ಬೇಡಲಿಕ್ಕೆ ನನ್ನ ಕಡೆ ಬರಬಾರ್ದ? ನಿನ್ನ ಮಗಳು ನನ್ನ ಹತ್ರ ಇದ್ದ ಸಂಗತಿ ನಿನ್ನ ಗಂಡಿಗೂ ಗೊತ್ತಾಗಬಾರ್ದು. ನಿನ್ನ ಮಗಳು ನನ್ನ ಮಗಳಾಗಿ ಬೆಳೆದು ಕೊನೆಯವರೆಗೂ ನನ್ನ ಮಗಳಾಗೇ ಉಳಿಬೇಕು. ಇದಕ್ಕೆ ಒಪ್ಪಿಗಿದ್ರೆ ನೀ ನನಗೆ ವಚನ ಕೊಡು.
2: ನೋಡ್ರಾಧಾ, ನಿನ್ನ ಕೈ ಮೇಲೆ ಕೈ ಹಾಕಿ ನಾನು ನಿನಗೆ ವಚನ ಕೊಡ್ತೀನಿ.
0: ಖರೇನ?
2: ಇವತ್ತ ನನ್ನ ಮಗಳನ್ನ ನಾನು ನಿನಗೆ ದತ್ತು ಕೊಟ್ಟೀನಿ. ಆಕೆ ಮೇಲೆ ನಂದೇನೂ ಹಕ್ಕಿಲ್ಲ.
0: ಹೌದಲ್ಲ?
2: ನಾನು ಮತ್ತು ನಮ್ಮಪ್ಪ ಈ ವಿಷಯ ಗುಪ್ತವಾಗಿಡ್ತೀವಿ. ಇಷ್ಟು ಸಾಕು, ಇನ್ನೇನಾರು ಹೇಳಬೇಕು?
0: ಸಾಕು ಸಾಕು, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಬೇಡ.
2: ಹಿಡಿ, ನನ್ನ ಕೈಯಾರೆ ನನ್ನ ಮಗಳನ್ನ ನಿನ್ನ ಉಡಿಯಾಗ
0: ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೇನೆ. ನಾನು ಬರ್ತೀನಿ ಕಾಕ. ನಾನು
1: ಹೋಗಮ್ಮ.

0: ಡ್ಯಾಡಿ.
1: ಅರೇ ಏನಿದು ಅಗ್ನಿಶ್ ಬಂದ್ ನೋಡು.
2: ಅಗದಿ ಬರೋಬರಿ ವೇಳಕ್ಕೆ ಬಂದಿ, ನಾಳೆ ನೀನು ಹುಟ್ಟಬಲ್ಲೇನು?
0: ಮಮ್ಮಿ ನಾಳೆ ತನಕ ನನ್ಗೆ ಇಲ್ಲಿರ್ಲಿಕ್ಕೆ ಟೈಮ್ ಇಲ್ಲ, ನಾನು ಮತ್ತೀಗ ಹೊರಡ್ಬೇಕು.
1: ಇಷ್ಟ ಅವಸರ ಇಟ್ಕೊಂಡು ಯಾಕೆ ಬಂದ್ಯೋ?
0: ಕೆಲಸದ
1: ಅಲ್ಲಪ್ಪ, ಈಗ ಮೂರ್ನಾಲ್ಕು ತಿಂಗಳಿಂದ ನಿನ್ನಿಂದ ಒಂದು ಪತ್ರ ಸಹಿತ ಇಲ್ಲ.
2: ನೋಡ್ರಿ ನೋಡ್ರಿ,
1: ಅಲ್ಲೋಡು ಹೆಂಗೋ ಬಂದಿದೆ, ಇನ್ನೊಂದು ನಾಲ್ಕು ದಿವಸ ಇದ್ದು ಹೋಗು.
0: ಡ್ಯಾಡಿ ಅಭ್ಯಾಸ ಮಾಡೋದ್ರಾಗ ಎಲ್ಲ ವೇಳೆ ಕಳೆದು ಹೋಗ್ತದ, ನಿಮಗ್ ಪತ್ರ ಬರೀಲಿಕ್ಕೆ ಟೈಮ್ ಸಿಗೋದಿಲ್ಲ.
2: ಅಗ್ನಿಶ ಮೊದಲ ದೇವ್ರ ಕೋಣೆಗೆ ಹೋಗಿ ನಮಸ್ಕಾರ ಮಾಡು, ನಿಮ್ ತಂದೆಯವ್ರಿಗೆ ನಮಸ್ಕಾರ ಮಾಡು.
0: ವಾಟ್ ಯು ಆರ್ ಸೇಯಿಂಗ್ ಮಮ್ಮಿ, ಹಳೆ ಕಾಲದ ಹಳ್ಳಿ ಗುಗ್ಗುಗಳ ತರ ದೇವ್ರ ಮೂರ್ತಿಗೆ ನಮಸ್ಕಾರ ಮಾಡೋದು ನಂಗೆ ಸೇರುವುದಿಲ್ಲ.
2: ಅಗ್ನಿಶ
0: ಓ, ಈಗ ಮಾರ್ನಿಂಗ್ 9:00. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮಮ್ಮಿ.
2: ಏನು ಏನು ಇದು, ಇದು ಏನ್ ನೀ ಕಾಲೇಜ್ನಾಗ ಕಲ್ತಿದ್ದು? ಹಿರಿಯರಿಗೆ ನಮಸ್ಕಾರ ಮಾಡೋ ಪದ್ಧತಿ, ಭಾರತೀಯ ಸಂಸ್ಕೃತಿ ಗಾಳಿ ತೂರಿ ಬಿಟ್ಟೇನೋ.
1: ಅವ ಇದೇ ಈಗರ ಬಂದಾನ, ಅವನ್ ತಲೆಯಾಗ ಪದ್ಧತಿ ಸಂಸ್ಕೃತಿ ಅಂತ ಎಲ್ಲ ಯಾಕೆ
2: ತೂರುಕ್ತಿದ್ಯಾ?
1: ನೋಡು ಒಳಗ್ ಕರ್ಕೊಂಡು ಹೋಗಿ ಚಹಾ ಮಾಡ್ಕೊಡು, ಇವತ್ತನ ಪಕ್ವಾನದ ಅಡಿಗೆನು ಮಾಡ್ಬಿಡು, ಅವನು ಹುಟ್ಟ ಹಬ್ಬ ಇವತ್ತ ಆಚರಿಸ್ಬಿಡೋಣ.
0: ಡ್ಯಾಡಿ ಚಹಾ ಕುಡ್ಕೋತ ಊಟ ಮಾಡ್ಕೋತ ಇಲ್ಲಿ ಕೂಡ್ಲಿಕ್ಕೆ ನನಗೆ ಟೈಮ್ ಇಲ್ಲ.
1: ಏನು
0: ಈಗಿಂದ ಈಗ 2,000 ರೂಪಾಯಿ ಕೊಡು.
1: ಅಲ್ಲೋ ಇಷ್ಟು ಹಣ ಈಗ ಯಾಕೆ ಬೇಕು? ಪ್ರತಿ ತಿಂಗಳ ನಿನ್ನ ಕಾಲೇಜ್ ಫೀಸ್ಗೆ ಹಾಸ್ಟೆಲ್ ಖರ್ಚಿಗೆ ಅಂತ ಹೇಳಿ ಪುಸ್ತಕ ಕೊಡ್ಲಿಕ್ಕೆ ಸಾಕಷ್ಟು ಹಣ ಕೊಟ್ಟೆನಲ್ಲ.
0: ಓ ಡ್ಯಾಡಿ ನೀವು ಕಳಿಸಿದ ಹಣ ನನಗೆ ಸಾಲುವುದಿಲ್ಲ. ಈ ಸಲ ನಾನು IAS ಪರೀಕ್ಷೆ ಕಟ್ಟಬೇಕಂತ ಮಾಡೀನಿ, ಅದ್ರ ಪರೀಕ್ಷಾ ಫಾರ್ಮ್ ತುಂಬೋದು ಇವತ್ತ ಕೊನೆ ದಿನ, ಅಭ್ಯಾಸ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪುಸ್ತಕ ಖರೀದಿ ಮಾಡ್ಬೇಕು.
1: ವಾಹ ವಾ ವಾಹ ವಾ, ಮಗ ಅಂದ್ರೆ ಹಿಂಗಿರ್ಬೇಕು. ಕೇಳ್ದೆನ ಶಾಂತ?
2: ನನ್ನ
1: ಮಗ IAS ಆಫೀಸರ್ ಆಗ್ತಾನ.
2: ಬಹಳ ಚಲೋ ಆತು, ಆದ್ರೆ ಈಗ ನೀವು ಅವ ಬೇಡದಷ್ಟು ಹಣ ಅವನ ಕೈಯಾಗ ಕೊಡ್ಬೇಡ್ರಿ. ಅವನ್ ಜೋಡಿಲಿ ನೀವು ಹೋಗಿ ಅವ್ನ್ ಬೇಕಾದ ಪುಸ್ತಕ ಕೊಂಡು ಕೊಟ್ಟು ಪರೀಕ್ಷಾ ಫಾರ್ಮ್ ನೀವ ತುಂಬಿಸ್ಬರ್ರಿ.
0: ಏನ್ ಮಮ್ಮಿ ನೀನ್, ನಾ ಇನ್ನು ಸಣ್ಣ ಎಳೆ ಮಗು ಅಂತ ತಿಳಿದೇನ?
1: ನಿನ್ ಮಮ್ಮಿ ಎಲ್ಲದಕ್ಕೂ ಬಹಳ ಬಹಳ ವಿಚಾರ ಮಾಡಿರ್ತಾಳ. ನಾ ನಿನಗೆ 2,000 ರೂಪಾಯಿ ಕೊಡ್ತೀನಿ ಅಂತ ನೀ ಯಾಕೆ ಕಳಜಿ ಮಾಡ್ತಿದ್ದಿ? ಜ್ವಾಕಿಯಿಂದ ತಗೊಂಡ್ ಹೋಗ್.
2: ಅಗ್ನಿಶ ಒಂದ್ ಕಪ್ ಹಾಲ್ ತಂದು ಕೊಡ್ತೀನಿ, ಕುಡಿದು ಹೋಗಂತೆ. ತಡಿ
1: ಇತ್ತು ಇಲ್ಲೋ 2,000 ರೂಪಾಯಿ ಅವ ತಗೋ.
0: ಥ್ಯಾಂಕ್ ಯು ಡ್ಯಾಡಿ, ನಾ ಇನ್ ಹೊರಡ್ತೀನಿ.
2: ಏ ಅಗ್ನಿಶ ಹಾಲು, ಛೇ, ಒಂದು ಗುಟಕ ಹಾಲು ಸಹ ಕುಡಿಲಾರದ ಹೋಗ್ಬಿಟ್ಟ. ಏನ್ರಿ ಇವತ್ತು ಅವನ ವಿಚಿತ್ರ ವರ್ತನ ನೋಡಿ ನನಗೆ ಯಾಕೋ ಹೆದರಿಕೆ ಆಕತ್ರಿ. ಅವ ಸಣ್ಣವಿದ್ದಾಗ ನೀವು ಅವನ ಹಾಸ್ಟೆಲ್ಗೆ ಸೇರಿಸಿದ್ರಿ, ಹಡ್ದವರಿಂದ ದೂರ ಉಳಿದವನಿಗೆ ದೇವರೊಳಗೆ ಭಕ್ತಿ, ಹಿರಿಯರೊಳಗೆ ನಯ ವಿನಯ ಸೌಜನ್ಯ ಏನೂ ಗೊತ್ತಾಗ್ಲಿಲ್ಲ.
1: ಅಭ್ಯಾಸ ಹಾಳಾಗ್ತದ ಅಂತ ಹೇಳಿ ಅವ ಗಡಿಬಿಡಿಂದ ಹೋಗ್ಯಾನ, ನೀ ಏನು ಕೆಟ್ಟ ಅನ್ಸ್ಕೋಬೇಡ.
2: ಮಗನ ಮುದ್ದು ಮಾಡಿ ಬೆಳೆಸಿ ಅವ ಬೇಡದಷ್ಟು ಹಣ ಕೊಡೋ ಪದ್ಧತಿ ಚಲೋ ಅಲ್ಲ. ಈಗ ಅವ ದೊಡ್ಡ ಮಗ್ಯಾನ, ಈ ವಯಸ್ಸಿನಾಗ ದಾರಿ ತಪ್ಪೋ ಸಂಭವ ಇರ್ತದೆ. ಇಲ್ಲೋಡ್ರಿ ಇನ್ನೊಂದೆರಡು ದಿನ ಬಿಟ್ಟು ನೀವ ಅವನ ಕಡೆಗೆ ಹೋಗಿ ಹಾಸ್ಟೆಲ್ ವಾರ್ಡನ್ ಭೇಟಿಯಾಗಿ ಅವನ ಬಗ್ಗೆ ವಿಚಾರ ಮಾಡ್ಬರ್ರಿ, ಎಷ್ಟೆಷ್ಟು ಪುಸ್ತಕ ಕೊಂಡಾನ ಏನು ನೋಡಿ ಬರ್ರಿ.
1: ಏನ್ ಹುಚ್ಚಿದ್ಯ ನೀನು, ನಿನ್ನ ಮಗನ ಮ್ಯಾಲ ನಿನಗ ವಿಶ್ವಾಸ ಇಲ್ಲ? ಅಲ್ಲ ಅವ IAS ಆಫೀಸರ್ ಆದ್ಮ್ಯಾಲ ಅವನ ಬಗ್ಗೆ ನಿನಗೆ ಹೆಮ್ಮೆ ಅನಿಸ್ತದ ನೋಡು ಅಂತ.
2: ಏನಾಗ್ತಾನೋ ಏನು, ಮ್ಯಾಟ್ರಿಕ್ ಪರೀಕ್ಷೆದೊಳಗ 2 ಸಲ, PUC 2ನೇ ವರ್ಷದಾಗ 2 ಸಲ ಫೇಲ್ ಆದವ IAS ಪರೀಕ್ಷೆ ಪಾಸ್ ಆಗ್ತಾನ, ಹೆಂಗಾಗ್ತಾನೋ ಏನು.
3: ಅಮ್ಮ, ಏ ಅಮ್ಮ, ನಾ ಸ್ಟೇಷನ್ಗೆ ಹೋಗ್ತೀನಿ.
4: ಸವಿತಾ ಊಟಕ್ಕೆ ಎಷ್ಟು ಗಂಟೆಗೆ ಮನೆಗೆ ಬರ್ತೀಯ?
3: ಅಂದಂಗ ಇವತ್ತು ನಾನು ಊಟದ ಹಾದಿ ನೋಡ್ಬೇಡ ನೀನು, ನೀವು ಉಂಡ್ಬಿಡು. ಕೆಲವು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾನು ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗದ, ತಿರುಗಿ ಬರ್ಲಿಕ್ಕೆ ರಾತ್ರಿ ಆದ್ರೂ ಆಗ್ಬಹುದು.
4: ಹಗಲು ಹೊತ್ನಾಗ ನೀನು ಬೇಕಾದಷ್ಟು ಹೆಚ್ಚಿಗೆ ಕೆಲಸ ಮಾಡು, ಆದ್ರೆ ಹೊತ್ತು ಮುಳುಗೋದ್ರೊಳಗ ಮನಿ ಸೇರವ.
3: ಏನು
4: ಹುಡುಗಿ, ರಾತ್ರಿ ವೇಳೆದಾಗ ಪರೂರಾಗ ವಸ್ತಿ ಇರ್ಬೇಡವ, ನಿನ್ನ ಸಲುವಾಗಿ ನನಗೆ ಕಾಳಜಿ ಆಗ್ತದವ.
3: ಅಮ್ಮ ಅಮ್ಮ ನೀ ಬಾ.

0: ಅಂದ್ಬಿಡ್ಕಿದ್ದಿ ನೋಡು, ಈ ಖಾಕಿ ಬಟ್ಟಿ ನನ್ನ ಮೈ ಮೇಲಿದ್ರ ನನ್ನಲ್ಲಿ ಧೈರ್ಯ ಸಾಹಸ ಉತ್ಸಾಹ ಉಕ್ಕೇರ್ತದ.
1: ಆದ್ರೂ ಎಷ್ಟಾದ್ರೂ ನೀ ಹೆಣ್ಣು, ನಿನ್ಗೊಂದು ಒಳ್ಳೆಯ ವರ ನೋಡಿ ಈ ವರ್ಷ ನಿನ್ ಮದ್ವೆ ಮಾಡ್ಲಿಕ್ಕೆ ನಿಮ್ಮ ಅಪ್ಪ ಹೇಳ್ತೀನಿ.
0: ಪೊಲೀಸ್ ಅಧಿಕಾರಿ ಅದನ್ನ ನೋಡಿ ವರಗಳೆಲ್ಲ ಹೆದರು ಓಡೇ ಹೋಗ್ತಾರ. ನನಗ್ ಸರಿ ಸಮ ಇರುವಂತ ವರ ನಿಮ್ಗೆಲ್ ಸಿಗ್ಬೇಕು.
1: ಬಹಳಷ್ಟು ವರದಕ್ಷಿಣೆ ಕೊಟ್ರ ವರಗಳು ನಮ್ಮನಿ ಮುಂದ್ ಸಾಲುಗಟ್ಟಿ ನಿಲ್ತಾರ.
0: ಹಾ ಹಾ ಹಾ ಅಮ್ಮ, ವರದಕ್ಷಿಣೆ ತಗೊಳ್ಳೋದು ಅಪರಾಧ, ಹಂಗ ವರದಕ್ಷಿಣೆ ಕೊಡೋದು ಮಹಾ ಅಪರಾಧ. ನಾನು ವರದಕ್ಷಿಣೆ ವಿರೋಧಿ.
1: ಆತ್ ಬಿಡು, ನಿನ್ ಇಚ್ಛೆ ಅಂತೆ ಆಗ್ಲಿ, ಲಘೂನ ನಿನಗ ಬಾಸಿಂಗ್ ಬಲ ಕೂಡ ಬರ್ಲಿ.
0: ಅದಿಲ್ಲಮ್ಮ, ನಂಗೀಗ ಟೈಮ್ ಆತು, ನಾ ಸ್ಟೇಷನ್ಗೆ ಹೋಗಿ ಬರ್ತೀನಿ.
1: ಹೋಗ್ ಬಾ. ನನ್ನ ಹೊಟ್ಟೆಗೆ ಹುಟ್ಟದಿದ್ರು ನನ್ನ ಉಡ್ಯಾಗ ಬೆಳೆದ ನನ್ನ ಮಗಳು ಸವಿತಾ ಆದರ್ಶ ಮಹಿಳೆ ಆಗೋದ್ರಾಗ ಸಂದೇಹನೇ ಇಲ್ಲ.
2: ಏನದ ಪೇಪರ್ನಾಗ, ಅತಿವೃಷ್ಟಿಯಿಂದ ಬೆಳೆಗೆ ಹಾನಿ.
0: ಬೆಳಗ್ಗೆ ಪೇಪರ್ ಹಿಡ್ಕೊಂಡು ಕೂತ್ರ ನಿಮ್ ಕೆಲಸ ಮುಗಿಲಿಲ್ಲ.
2: ಅತಿವೃಷ್ಟಿಯಿಂದ ಬರಗಾಲ, ಛಚ, ಏನ್ ಸುದ್ದಿಪ್ಪ ಇವು. ಎಲ್ಲ ಕಡೆ ಸರಿಯಾಗಿ ಮಳೆ ಅಂತೂ ಸುರಿಸೂದ ಇಲ್ಲ ಬೇಡ
0: ರೀ.
2: ಇದೇನು ಆರೋಪಿಯ ಬಂಧನ. ಯಾವ ಆರೋಪಿ ಅಮ್ಮ, ಇದೆಷ್ಟು ಸುದ್ದಿ, ಓದ್ಬಿಡ್ತೀನಿ ತಡಿಯ. ಯಾಕೆ ಓದ್ಲಿಕ್ಕತ್ತಿದಿ, ಇಲ್ಲಿ ನೋಡ್ಲಿ,
0: ಲಗುಲಗ ಓದಿ ಮುಗಿಸ್ರಿ.
2: ಬಂದ್ರೆ ಬಾರಿ ಕೇಳು.
0: ಏನದು
2: ನೋಡು, ಬೆಂಗಳೂರು ಹಾಸ್ಟೆಲ್ದಲ್ಲಿ ವಾಸವಾಗಿದ್ದ ಅಗ್ನಿಶನ್ ಎಂಬ ವಿದ್ಯಾರ್ಥಿಯು ಸಹಪಾಠಿಯೊಬ್ಬಳನ್ನು ಕೊಲೆಗೈದು ಪರಾರಿ ಆಗಿದ್ದನು.
0: ಅಗ್ನಿ
2: ತನ್ನನ್ನು ಲಗ್ನವಾಗಲು ಸಹಪಾಠಿಗೆ ಒತ್ತಾಯಿಸುತ್ತಿದ್ದನು. ಅವಳು ಒಪ್ಪದ ಕಾರಣ ಕುಡಿದ ಅಮಲಿನಲ್ಲಿ ಅವಳ ಕುತ್ತಿಗೆ ಹಿಚ್ಚಿಕ್ಕಿ ಕೊಂದು ತಲೆ ಮರೆಸಿಕೊಂಡಿದ್ದನು. ನಿನ್ನೆ ಮಹಿಳಾ ಪೊಲೀಸ್ ಅಧಿಕಾರಿಯ ಕೈಗೆ ಸಿಕ್ಕು ಬಂಧಿತನಾಗಿದ್ದಾನೆ. ತನ್ನ ತಂದೆಯ ಹೆಸರು ಪ್ರಶಾಂತ ಎಂದು ಆರೋಪಿ ಹೇಳುತ್ತಿದ್ದಾನೆ. ಏನದು,
0: ನಿನ್ನೆ ನಮ್ಮ ಅಗ್ನಿಶೈಲಿಗೆ ಬಂದಿದ್ದ ಸುದ್ದಿ ಅವಂಗ ಸಂಬಂಧ ಇರ್ಬೇಕನ್ರಿ?
2: ಅಲ್ಲ, ನನ್ನ ಮಗ ಹಿಂಗ್ ಮಾಡ್ತಾನಂತ ನನಗನ್ಸಿದ್ದಿಲ್ಲ. ಅವ ಹೋದ ಜನ್ಮದ ನನ್ನ ವೈರಿ, ಹೆತ್ತವರಿಗೆ ಹಾಸ್ಟೆಲಿಗೆ ಕಾಲೇಜಿಗೆ ಕಳಂಕ ತಂದ.
0: ಅವಾಗ ಬಹಳ ಸಲಿಗೆ ಕೊಡಬೇಡ್ರಿ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳಿದೆ, ಕೇಳಲಿಲ್ಲ.
2: ಇಲ್ಲಡ, ನಾವಿಬ್ರು ಲಡ್ಕೋತ ಕೊಡೋದು ಬೇಡ.
0: ಏನ್ ಮಾಡೋದ್ರ ಮುಂದೆ,
2: ಈಗಿಂದೀಗ ಬೆಂಗಳೂರಿಗೆ ಹೋಗಿ ಮಹಿಳಾ ಪೊಲೀಸ್ ಅಧಿಕಾರಿಗೆ ಭೇಟಿಯಾಗೋಣ. ನಡಿಯ, ಅವ್ರು ಬೇಡದಷ್ಟು ಲಂಚ ಕೊಟ್ಟು ನಮ್ಮ ಮಗನ ಬಂಧನದಿಂದ ಬಿಡಿಸ್ಕೊಂಡು ಬರೋಣ.
0: ಈಗ ಸದ್ಯ ಯಾವ ಕಡೆ ಸಿಗ್ತದನೋ ಅದಕ್ಕೆ ಹೋಗ್ಬಿಡೋಣ.
2: ನಮಸ್ಕಾರ ರೀ.
0: ನಮಸ್ಕಾರ, ಯಾರು ನೀವು?
2: ಈಕೆ ನನ್ನ ಮಿಸ್ಸಸ್ಸು.
3: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ನಮ್ಮ ಮಗ ಅಗ್ನಿಶನ್ನ ಕೊಲೆ ಆರೋಪದ ಮೇಲೆ ನೀವು ಬಂಧನ ಮಾಡಿದ್ದ ಸುದ್ದಿ ಪತ್ರಿಕೆ ಒಳಗೆ ಓದೇನಿ, ಅದಕ್ಕೆ ಬಂದೆ.
0: ಓಹೋ, ನೀವು ಆರೋಪಿ ಅಗ್ನಿಶನ್ ತಂದೆ ತಾಯೇನು? ಏನ್ ಕೆಲಸ?
2: ನಮ್ಮ ಮಗ ಸುಶಿಕ್ಷ ಇದ್ದಾನ, ಅವ ನಿರುಪರಾಧಿ ರೀ. ನಿಮಗೆ ಕೈ ಮುಗಿದು ಹೇಳ್ತೀನಿ, ಅವನು ಬಿಟ್ಟು ಬಿಡ್ರಿ,
0: ಬಿಟ್ಟು ಬಿಡ್ರಿ. ನಿಮ್ಮ ಮಗ ಅಪರಾಧಿನೋ ನಿರಪರಾಧಿನೋ ಅನ್ನೋದನ್ನ ಕೋರ್ಟ್ನೊಳಗ ನ್ಯಾಯಾಧೀಶರು ನಿರ್ಣಯ ಮಾಡ್ತಾರ. ಆರೋಪಿಗಳನ್ನ ಹಿಡಿದು ಹಾಕೋದು ನನ್ನ ಕರ್ತವ್ಯ, ನನ್ನ ಕೆಲಸ ನಾ ಮಾಡಿನಿ.
3: ನನ್ನ ಮಗನ ಕೋರ್ಟಿಗೆ ಕಳಿಸ್ಬೇಡ್ರಿ, ಕೋರ್ಟಿಗೆ ಕಳಿಸ್ಬೇಡ್ರಿ. ನಿಮ್ ಕಾಲಿಗೆ
0: ಬೀಳ್ತೀನಿ. ದೂರ್ ದೂರ್ ಸರ್ದಿ, ನೀವು ನನ್ನ ಕಾಲಿಗೆ ಬೀಳ್ಬೇಡ. ವಯಸ್ಸಿನಾಗ ನನಗಿಂತ ನೀ ಹಿರಿಯಾಕಿದ್ದಿ, ನನ್ನ ತಾಯಿ ಸಮಾನಿದ್ದಿ.
3: ಬೇರೆ ಯಾರೋ ಕೊಲೆ ಮಾಡಿ ನನ್ನ ಮಗನ ಮೇಲೆ ಹಾಕಿರ್ಬೇಕು, ನನ್ನ ಮಗ ಅಂಥವಲ್ರಿ.
0: ನಿಮ್ ಮಗ ಎಂಥವ ಅನ್ನೋದು ಈ ಭಾಗದ ಎಲ್ಲಾ ಜನರಿಗೂ ಗೊತ್ತದ. ಇಷ್ಟ ದಿವಸ ಅವನ್ ಕಳತನ ಸುಳ್ತನ ಗುಂಡಾಗಿರಿ ಎಲ್ಲಾ ಮುಚ್ಚೋಗಿತ್ತು. ಅವ ತನ್ನ ಸಹಪಾಠಿ ಹುಡುಗಿನ ಕೊಲೆ ಮಾಡಿದ್ದಕ್ಕ ಸಾಕಷ್ಟು ಸಾಕ್ಷಿ ಸಿಕ್ಕಾವ. ನನ್ ಮುಂದ ಅವನ ತನ್ ತಪ್ಪು ಒಪ್ಕೊಂಡನ. ನಿಮ್ ಮಗನ್ ಬಗ್ಗೆ ನನ್ ಮುಂದ ನೀವ್ ಏನು ಹೇಳ್ಬೇಡ್ರಿ. ಕೋರ್ಟಿ ನಿರ್ಣಯ ಆಗೋವರೆಗೂ ಅವ ಜೈಲಿನೊಳಗ ಬಿದ್ದಿರ್ತಾನ.
2: ಬಾಯಿ ಸಾಹೇಬ್ರ, ನಾ ನಿಮ್ ಕೈ ಬೆಚ್ಚಗ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವನ್ ತಗೊಳ್ರಿ. ಇನ್ನು ಬೇಕಂದ್ರೆ ನೀವು ಬೇಡದಷ್ಟು ಹಣ ಕೊಡ್ತೀನಿ, ನನ್ನ ಮಗನ್ ಬಿಟ್ಬಿಡ್ರಿ.
0: ಹಣ ತಗೊಂಡು ಒಬ್ಬ ಅಪರಾಧಿನ ನಿರಪರಾಧಿ ಅಂತ ಜೈಲಿನಿಂದ ಹೊರಗ್ ಬಿಟ್ಟು ನನ್ ಮೈ ಮೇಲಿರೋ ಈ ಖಾಕಿ ಬಟ್ಟಿಗೆ, ನನ್ನ ಕರ್ತವ್ಯಕ್ಕ, ನನ್ನ ದೇಶಕ್ಕ ನಾನು ದ್ರೋಹ ಮಾಡ್ಲಿನ? ಲಂಚ ಸ್ವೀಕರಿಸೋದು ಅಪರಾಧ, ಕೊಡೋದು ಮಹಾ ಅಪರಾಧ ಅಲ್ರಿ. ಮಕ್ಕಳು ಹಡಿಯೋದ್ ಮಾತ್ರ ನಿಮ್ ಗೊತ್ತು, ಹೆಂಗ್ ಬೆಳೆಸ್ಬೇಕು ಅನ್ನೋದ್ರ ಅರಿವ ಇಲ್ಲಲ್ಲ ನಿಮ್ಗೆ.
2: ಬಾಯಿ ಸಾಹೇಬ್ರ, ನೀವು ನಮ್ಗೆ ಏನ್ ಬೇಕಾತನ್ರಿ, ನಮಗ್ ತಪ್ಪಾಗಿದ್ರಿ ಮೇಡಮ್, ಕ್ಷಮ ಮಾಡ್ರಿ, ನನ್ನ ಮಗನ್ ಬಿಟ್ಟು ಬಿಟ್ಟು ಬೇಡ.
0: ನೋಡ್ರಿ, ಈಗ ನೀವು ಏನ್ ಹೇಳಿದ್ರು ನಿಮ್ ಮಗನ್ ಬಿಡುದಿಲ್ಲ, ನನಗ ಬ್ಯಾರೆ ಕೆಲ್ಸ. ಈಗ ನೀವು ಹೋಗ್ಬಹುದು.
2: ಹೋಗೇ ಬಿಟ್ರಲ್ಲ, ಅಲ್ಲ ಈ ಪೊಲೀಸ್ ಅಧಿಕಾರಿ ಬಹಳ ಖಡಕ್ ಇದ್ದಂಗ ಕಾಣಿಸ್ತದೆ. ಹೊರಟ ಹೋಗ್ಬಿಟ್ರು,
3: ಹೋಗಿ ಬಿಟ್ರಲ್ರಿ.
2: ಇನ್ ನಮ್ ಮಗ ನಮ್ ಕೈ ಸಿಗೋದಿಲ್ಲ, ಒಳ್ಳೆ ಊರ್ಗ ಹೋಗಿ ನಡಿ.
3: ಇಲ್ಲ ನೋಡ್ರಿ, ಈಗ ನಂಗೆ ನೆನಪಾತು.
2: ಏನ
3: ಈ ಊರಾಗ ನನಗೆ ಕೇಳ್ತಿದ್ದಾಳ, ಆಕಿ ಗಂಡ ಒಳ್ಳೆ ಪ್ರಸಿದ್ಧ ವಕೀಲ ಅದಾನ, ಅವ್ರ ಮನೆಗೆ ಹೋಗಿ ಸಹಾಯ ಕೇಳೋಣ್ರಿ.
2: ಅಲ್ಲ, ಅವ್ರ ಮನೆ ಅಡ್ರೆಸ್ ನಿನ್ ಗೊತ್ತದೆ?
3: ಗೊತ್ತದೆ.
2: ಹಂಗಾರೆ ಹೋಗಿಬಿಡೋ ನಡಿ.
0: ರಾಧಾ.
3: ಏ ರಾಧಾ,
0: ಯಾರು?

0: ಓ ಶಾಂತ ಬಾರ ಶಾಂತ.
1: ಪ್ರಶಾಂತ್, ಈಕೆ ನನ್ನ ಗೆಳತಿ ರಾಧಾ.
2: ಓ ನಮಸ್ಕಾರ.
0: ನಮಸ್ಕಾರ, ಬರ್ರಿ ಪ್ರಶಾಂತ್.
1: ರಾಧಾ, ನಿನ್ನ ಹತ್ರ ಒಂದು ಮಹತ್ವದ ವಿಷಯ ಹೇಳೋದದ.
0: ನೀನು ನಾನು ಕೊಟ್ಟ ವಚನ ಮರ್ತಿನ?
1: ಇಲ್ಲಿಲ್ಲ, ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಾ ಬಂದಿಲ್ಲ, ನನ್ನ ಮಗನ ವಿಷಯ ಮಾತಾಡ್ಲಿಕ್ಕೆ ಬಂದೀನಿ.
2: ಕೋಲಿಗಾರ ಅಂತ ಹೇಳಿ ನನ್ನ ಮಗನ ಹಿಡಿದು ಜೈಲಿಗೆ ಹಾಕ್ಯಾರ. ನಿಮ್ಮ ಪತಿ ಪ್ರಸಿದ್ಧ ವಕೀಲರಿದ್ದಾರಂತ ಶಾಂತ ನನಗೆ ಹೇಳಿದ್ಲು, ಅದಕ್ಕಂತ ನಾವು ನಿಮ್ಮ ಕಡೆನೇ ಬಂದ್ವಿ. ದಯಮಾಡಿ
1: ರಾಧಾ, ಹಿಂದೊಮ್ಮೆ ನನ್ನ ಕಷ್ಟ ಕಾಲದಾಗ ನೀ ನನಗೆ ಸಹಾಯ ಮಾಡಿ ಪುಣ್ಯ ಕಟ್ಕೊಂಡಿದ್ದಿ. ಈಗ ನನ್ನ ಮಗನಿಂದ ನಮಗೆ ಬಂದ ದುಃಖ ದೂರ ಮಾಡಿ ಇನ್ನಷ್ಟು ಪುಣ್ಯ ಗಳಿಸು. ನಿನ್ನ ಕಂಡು ಹೇಳಿ ನನ್ನ ಮಗ ನಿರಪರಾಧಿ ಆಗುವಂಗೆ ಮಾಡು.
0: ಇಷ್ಟೇ ಹೋದಲ್ಲೋ, ಅದಕ್ಕೆ ಯಾಕೆ ಕಾಳಜಿ ಮಾಡ್ತೀರಿ? ಇವರು ಕೋರ್ಟ್ನಿಂದ ಮನೆಗೆ ಬರಲಿ, ನಿಮ್ಮ ಮಗನ ಕೇಸ್ ತಗೊಳಕ್ ಹೇಳ್ತೀನಿ.
1: ಹೌದಾ?
2: ವಕೀಲರು ಕೇಳಿದಷ್ಟು ಫೀ ನಾ ಕೊಡ್ತೇನೆ.
0: ನಿಮ್ಮ ಕಡೆಯಿಂದ ಫೀ ತಗೊಂಡು ನಾ ಯಾವ ನರ್ಕಕ್ಕೆ ಹೋಗ್ಲಿ? ನಿಮ್ ಹೆಂಡತಿ ಶಾಂತ ನನಗೊಂದು ದೊಡ್ಡ ಕಾಣಿಕೆ ಎಂದೋ ಸಲ್ಲಿಸ್ಬಿಟ್ಟಾಳ. ಶಾಂತಾಳ ಉಪಕಾರದ ಭಾರ ನನ್ನ ತಲೆ ಮೇಲದ. ಇವತ್ತ ಆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋ ವೇಳೆ ಬಂತಷ್ಟ.
2: ಶಾಂತಾಳಿಂದ ನಿಮಗೇನು ಉಪಕಾರ ಆಗಿದೆ?
1: ಪ್ರಶಾಂತ್, ಆ ವಿಷಯ ಕೇಳ್ಬೇಡ್ರಿ, ಆ ವಿಷಯ ಗುಪ್ತವಾಗಿಡ್ತೀನಿ ಅಂತ ನಾನು ರಾಧಾಗ ವಚನ ಕೊಟ್ಟೀನಿ.
2: ಹಿಂಗೇನು ಗೆಳತಿಯರ ವಿಷಯದಾಗ ನಾ ಯಾಕೆ ಹಾಕ್ಲಿ? ನಾ ಅದ್ರ ಬಗ್ಗೆ ಏನು ಕೇಳೋದಿಲ್ಲ.
0: ನೀವಿಬ್ರು ನಿಶ್ಚಿಂತಿಂದ ಒಂದೆರಡು ದಿನ ನಮ್ಮ ಮನ್ಯಾಗ ಇರ್ರಿ.
2: ರಾಧಾಬಾಯಿ, ನಿಮಗೆಷ್ಟು ಮಕ್ಕಳವ?
0: ನಮಗ ಒಬ್ಬಾಕಿನ ಮಗಳಿದ್ದಾಳ.
2: ಓ,
0: ಇವತ್ತ ಆಕಿದ ಹುಟ್ಟಿದ ಹಬ್ಬದ.
2: ನಮ್ಮ ಅಗ್ನಿಶಂದನು ಇವತ್ತಿನ ಹುಟ್ಟಿದ ಹಬ್ಬದ. ಇವತ್ತು ಜೈಲಿನ ಕಂಬಿ ಎಣಿಸ್ಕೋತ ಕೂಡುದಾಗ್ಯದ.
0: ನಿಮ್ ಹಿರಿಯ ಮಗ ಎಲ್ಲಿದ್ದಾನ?
2: ಅವ ಅಮೇರಿಕಾದಾಗ ಇದ್ದಾನ.
0: ಅವನ್ ಮದ್ವೆ ಮಾಡಿರೇನು?
2: ಅಮೇರಿಕಾಕ್ ಹೋಗಿ ಉಚ್ಚ ಶಿಕ್ಷಣ ಪಡೆದು ಬರಲಿ ಅಂತ ಹೇಳಿ ಅವನ್ನ ಪರದೇಶಕ್ಕೆ ಕಳಿಸಿದೆ. ಅವ ಅಲ್ಲೇ ಒಂದು ಹುಡುಗಿನ ಕೂಡ ರಜಿಸ್ಟರ್ ಲಗ್ನನೂ ಆಗ್ಯಾನಂತೆ. ಇನ್ನು ಸ್ವದೇಶಕ್ಕೂ ಬರೋದಿಲ್ಲ ಅಂತ ಪತ್ರ ಬರ ತಿಳಿಸ್ಯಾನ. ಒಬ್ಬ ಮಗ ಪರದೇಶದಾಗ ಕೂತ, ಇನ್ನೊಬ್ಬ ಮಗ ಜೈಲಿನ ಕೂತು ನಮ್ಮನ್ನು ಪರದೇಶನ ಮಾಡಿದ. ಗಂಡಸ್ ಮಕ್ಕಳಿಂದ ಸುಖ ಸಿಗ್ತದ ಅನ್ನೋ ನನ್ನ ವಿಚಾರ ಸುಳ್ಳಾತು.
1: ಎಲ್ಲವರವ್ರ ಹಣೆ ಬರಹ.
0: ಹಣೆ ಬರಹ ಅನ್ನೋದಕ್ಕಿಂತ ಮಕ್ಕಳನ್ನ ಬೆಳೆಸೋದ್ರಾಗ ನೀವಿಬ್ರು ತಪ್ಪಿರಿ ಅಂತ ನನಗನ್ನಿಸ್ತದ.
1: ಹಾ, ಹಂಗೂ ಅನ್ನು.
0: ನೀವಿಬ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ರಿ.
1: ಆಯ್ತು.
3: ಅಮ್ಮ, ಏ ಅಮ್ಮ. ಹಾ
0: ಹಾ,
3: ನಾ ಬಂದೆ. ಲಗೂನ ಊಟಕ್ಕೆ ತಯಾರು ಮಾಡು.
0: ಬಾರವಾ,
3: ನಾ ಮತ್ತೆ ಲಗೂನ ಸ್ಟೇಷನ್ಗೆ ಹೋಗ್ಬೇಕು.
0: ಸವಿತಾ, ನಾ ಕುಡಿತವ, ಊಟಕ್ಕೆ ಇಷ್ಟೇ ತಡ ಮಾಡ್ದಿ.
3: ಪ್ಯಾಟ್ಯಾಗ ಕೋಮ ಗಲ್ಭೆ ನಡೆದಿತ್ತು, ಅದನ್ನ ಶಾಂತ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ಹಿಂಗಾಗಿ ಊಟಕ್ಕೆ ಬರ್ಲಿಕ್ಕೆ ತಡ ಆತ್ ನೋಡಮ್ಮ.
0: ಗದ್ಲಿದ್ದಲ್ಲೇ ನೀ ಸ್ವತಃ ಹೋಗ್ಬಾಡವ, ಕುಡಿ ಜನ ಪೊಲೀಸರ ಮೇಲೆ ಕಲ್ ತೂರ್ತಾರ.
3: ಅಯ್ಯೋ,
0: ಕಲ್ ಬಿಡಬಹುದು.
3: ಅಲ್ಲಮ್ಮ, ನಂಗೆ ಕಲ್ ಹೋಗಿಯೋ ಧೈರ್ಯ ಯಾರಿಗದ ಹೇಳು? ನಾ ಅಲ್ಲಿ ಹೋಗಿ ಒಂದಿಬ್ರು ಲಾಠಿಯಿಂದ ಕಟ್ಟಿದ್ಬಿಟ್ಟೆ, ಉಳಿದವರು ದಿಕ್ಕ ಪಾಲಾಗಿ ಓಡೋದ್ರು. ಸ್ವಲ್ಪ ವೇಳೆದಾಗ ಎಲ್ಲಾ ಶಾಂತ ಕೂತು.
2: ಶಾಬಾಶ್ ಶಾಬಾಶ್ ಶಾಬಾಶ್. ನೋಡವ, ಹುಟ್ಟಿದ್ರೆ ನಿನ್ನಂತ ಶೂರ್ ಮಕ್ಳು ಹುಟ್ಟಬೇಕು. ರಾಧಾ, ಪೂರ್ವ ಜನ್ಮದೊಳಗ ನೀವು ಬಹಳ ಪುಣ್ಯ ಮಾಡಿರಿ, ಅದಕ್ಕಂತ ನಿಮ್ಮ ಹೊಟ್ಟೆಯಿಂದ ಇಂಥ ಶ್ರೇಷ್ಠ ಪುತ್ರಿ ಹುಟ್ಟಾಳ.
1: ರಾಧಾ, ನಿನ್ನ ಮಗಳ ನೋಡಿ ನನಗ್ ಬಹಳ ಸಂತೋಷ ಆತು.
3: ಅಮ್ಮ, ಇವರಿಬ್ರು ಇಲ್ಲಾಗ ಬಂದಾರ? ಇವರ ಪೊಲೀಸ್ ಸ್ಟೇಷನ್ಗೂ ಬಂದಿದ್ರು. ಈಗ ನಿಮ್ ಮಶೀಲಿ ಹಚ್ಚಲಿಕ್ಕೆ ಇಲ್ಲಿ ಬಂದಾರೇನು? ಲಂಚ ವಶೀಲಿಗೆ ಮನಸೋಲೋ ಹೆಣ್ಣು ನಾ ಅಲ್ಲ. ಇವ್ರನ್ನ ಇಲ್ಲಿಂದ ಹೊರಗೆ ಹಾಕು.
0: ಅವರು ನಮ್ಮನೆಗೆ ಅತಿಥಿಗಳಾಗಿ ಬಂದಾರ.
3: ಸದ್ಗುಣಿಗಳು ಅತಿಥಿಗಳಾಗಿ ಬಂದ್ರ ಅವ್ರಿಗೆ ಆದ್ರ ಆತಿಥ್ಯ ಮಾಡ್ಬೇಕು. ಒಬ್ಬ ಕೈದಿ ತಂದೆ ತಾಯಿ ಮನೆಗ್ ಬಂದ್ರ ಆಶ್ರಯ ಕೊಡ್ಬಾರ್ದಮ್ಮ. ಇವ್ರನ್ನ ಮನಿ ಬಿಟ್ಟು ನೀನ ಹೊರಗ ಹಾಕ್ತೀಯೋ, ಏ ನಾನೇ ಇವ್ರಿಗೆ ನನ್ನ ಕೈಯಾಗಿನ ಲಾಠಿ ರುಚಿ ತೋರಿಸ್ದ.
0: ಸವಿತಾ, ಮನೆಗ್ ಬಂದ ಅತಿಥಿಗಳಿಗೆ ಅವಮಾನ ಮಾಡ್ತೀಯ, ನೀ ಅವ್ರಿಗೆ ಲಾಠಿ ತೋರಿಸ್ತೀಯ. ಮೊದ್ಲು ನೀನು ಅವ್ರಿಬ್ರೊಳಗೋ ಕ್ಷಮೆ ಕೇಳು.
3: ಅಮ್ಮ, ನಾ ಇವ್ರಿಗೆ ಕ್ಷಮೆ ಕೇಳ್ಬೇಕ? ನಿನ್ ಬುದ್ಧಿ ಇದ್ ಕೆಟ್ಟಿಲ್ ಹೌದಿಲ್ಲ.
0: ನನ್ ಬುದ್ಧಿ ಸರಿಯಾಗಿ ಅದ. ಮೊದ್ಲು ನೀ ಅವ್ರೆಲ್ಲ ಕ್ಷಮೆ ಕೇಳು.
3: ನನ್ ಕ್ಷಮಸ್ರಿ.
2: ಅಯ್ಯೋ, ಇದೇನಮ್ಮ?
0: ಅಯ್ಯೋ, ಬೆಳೆದ್ ನಿಂತ ನನ್ ಮಗಳ ಕಪಾಳಕ್ ನನ್ ಕೈಯಾರೆ ಹೊಡೆದ್ಬಿಟ್ನಿ. ಸವಿತಾ, ನಿನ್ಗಲ್ಲಕ್ ನೋವು ಮಾತೇನವ?
3: ಅಮ್ಮ, ನೀ ನನ್ ಹೆತ್ತ ತಾಯಿ, ನನ್ ಬಡಿಯೋ ಹಕ್ಕು ನಿನ್ಗದ. ಆದ್ರೆ ಇವತ್ ನಿನ್ಗ ಆರಾಮಿಲ್ಲ ಅಂತ ಕಾಣಿಸ್ತದ. ನಡಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ.
0: ನನಗೇನು ಆಗಿಲ್ಲ. ಅಗ್ನಿಶ ಯಾರು ಅಂತ ನಿನಗೆ ಗೊತ್ತದೇನು?
3: ಅಮ್ಮ, ಇವರಿಬ್ರು ಮಗ.
0: ಅಮ್ಮ, ನಿನ್ ಜೊತೆ ಕೂಡಿ ನಿನ್ ಬೆನ್ ಹಿಂದನ ಹುಟ್ಟು ಬಂದ್ ನಿನ್ ಖಾಸ್ ತಮ್ಮ.
3: ಅಮ್ಮ, ಸುಳ್ಳು ಹೇಳಲಿಕ್ಕೆ ನೀ ಎಲ್ಲಿಂದ ಕಲ್ತಮ್ಮ? ಡ್ಯಾಡಿ ಕೋರ್ಟ್ನಾಗ ಅಷ್ಟ ಸುಳ್ಳು ಹೇಳ್ತಾರ, ಆದ್ರೆ ನೀನು ನಿನ್ ಮಗಳ ಮುಂದೆ ಸುಳ್ಳು ಹೇಳಿಕತಿಯಲ್ಲ.
0: ದೇವ್ರ ಸಾಕ್ಷಿಯಾಗಿ ಖರೆ ಹೇಳಿಕತೀನಿ, ಅಗ್ನಿಶ ನಿನ್ ರಕ್ತ ಸಂಬಂಧಿ.
1: ಓ ರಾಧಾ,
3: ನೀನ್ ಒಬ್ಬಾಕೆ ನಮ್ ಮಗಳು, ಗಂಡ್ ಮಕ್ಳಿಲ್ಲ. ನೀನ ನಮ್ಮೆರಡೂ ಕಣ್ಣು, ನಮ್ಮ ಮನೆತನದ ಕೀರ್ತಿ ಗೌರವ ನಿನ್ನಿಂದನ ಬೆಳಿಬೇಕು ಅಂತೆಲ್ಲ ನೀನು ಮತ್ತೆ ಡ್ಯಾಡಿ ಎಷ್ಟೋ ಸಲ ನನ್ಗೆ ಹೇಳಿರಿ. ಈಗ ಅಗ್ನಿಶ ನನ್ ಖಾಸ್ ತಮ್ಮ ಅಂತ ನೀ ಹೇಳ್ತಿ, ಅಗ್ನಿಶ ತಮ್ಮಗ ಅಂತ ಇವ್ರು ಹೇಳಾರ. ಯಾವ್ದು ಸತ್ಯ, ಯಾವ್ದು ನಾನ್ ನಂಬ್ಲಮ್ಮ?
0: ನಾ ಹೇಳಿದ್ದನ್ನ ನೀ ನಂಬು.

0: ಮತ್ತೆ ಯಾಕೆ ಹೇಳ್ವಲ್ಲಿ? ನಾವಿಬ್ರು ಕೂಡೆ ಹುಟ್ಟಿದ್ರ ಅವ ಒಂದ್ ಕಡೆ ನಾ ಒಂದ್ ಕಡೆ ಬೆಳೆಯೋ ಕಾರಣ ಆದ್ರೆ ಏನಿತ್ತು?
1: ಕಾರಣ ಹೇಳ್ತೀನಿ ಕೇಳು. ನಮ್ಗ ಮಕ್ಕಳಾಗಂಗೆ ಇಲ್ಲ ಅಂಥೇಳಿ ಡಾಕ್ಟರ್ ರಿಪೋರ್ಟ್ ನಿಂದ ತಿಳಿದು ಬಂತು. ನನ್ನ ತವರೂರಿನೊಳಗ ಅನಾಥಾಶ್ರಮದಿಂದ ಒಂದ್ ಮಗುನ್ ದತ್ತಕ್ ಪಡಿಲಿಕ್ಕೆ ನಾನು ಅಲ್ಲಿಗೆ ಹೋದೆ. ಅದ ಊರಾಗ ನನ್ ಗೆಳತಿ ಈ ಶಾಂತ ಇದ್ಲು. ಅವಳು ಭೇಟಿ ಹೋದೆ. ಅವಳಿಗೆ ಅವಳಿ ಜವಳಿ ಹುಟ್ಟಿದ್ವು. ಎರಡೂ ಜೋಪಾನ್ ಮಾಡೋದು ಅವಳಿಗೆ ಕಷ್ಟ ಆಗಿತ್ತು. ತನ್ನ ಕಷ್ಟ ನನ್ನನ್ನು ತೋಡ್ಕೊಂಡ್ಳು. ಅದ್ರಾಗ ನಾನು ನಿನ್ ದತ್ತಕ್ ತಗೊಂಡೆ. ಆಗ ನೀನು 10 ದಿವಸ ಹಸುಗೂಸಿದ್ದಿ.
0: ಅಂದ್ರ ಇವರು ನನ್ನ ಅವ್ವ ಅಪ್ಪ ಏನು?
1: ಹೌದು. 9 ತಿಂಗಳು ನಿನ್ ಹೊತ್ತು ಹೆತ್ತು ಹೆರಿಗಿನೋ ಸಹಿಸಿ ನಿನ್ನ ಜನ್ಮ ಕೊಟ್ಟ ಈ ಶಾಂತಾನೇ ನಿನ್ ತಾಯಿ. ಗಂಡ ಈ ಪ್ರಶಾಂತ ನಿನ್ ತಂದಿ. ನೀನು ಇವ್ರ ಕುಲಪುತ್ರಿ.
2: ರಾಧಾ, ಇದುವರೆಗೂ ನಾ ಬಚ್ಚಿಟ್ಟದನ್ನ ನೀ ಬಹಿರಂಗ ಮಾಡಿಬಿಟ್ಟಿ. ಹಡ ತಂದೆ ತಾಯಿಗಿಂತ ಪಡ ತಾಯಿ ಶ್ರೇಷ್ಠ ಅನ್ನೋದನ್ನ ನೀ ತೋರಿಸ್ಕೊಟ್ಟಿ. ಸವಿತಾಗ ನಾ ಕೇವಲ ಜನ್ಮ ಕೊಟ್ಟೆ, ನೀನಕಿಗೆ ಸುಖದ ಜೀವನ ಕೊಟ್ಟಿ. ನಾನು ಮಾಡಬೇಕಾದ ಕರ್ತವ್ಯ ನೀನ್ ಮಾಡಿದೆ ರಾಧಾ. ಉತ್ತಮ ಸಂಸ್ಕೃತಿ ನೀಡಿ ಆಕಿನ ಒಬ್ಬ ಆದರ್ಶ ಮಾನವನನ್ನಾಗಿ ಮಾಡಿದೆ. ಸವಿತಾ ಎಂದೆಂದಿಗೂ ನಿನ್ ಮಗಳಾಗಿ ಉಳಿತಾಳ, ನಿನ್ ಮಗಳಾಗಿ ಉಳಿತಾಳ.
3: ಶಾಂತ ಇದೆಯಲ್ಲ ಏನು ಸವಿತಾ, ನಮ್ಮ ಮಗಳೇನು?
2: ಹೌದ್ರಿ,
3: ಇಷ್ಟು ದಿವಸ ಈ ವಿಷಯ ನನ್ನ ಮುಂದೆ ಹೇಳಿಲ್ಲ. ಯಾಕೆ ನೀನು
2: ಅವಳಿ ಮಕ್ಕಳೊಳಗ ಹೆಣ್ಣನ್ನ ನೀವ್ ಅವತ್ತು ತಿರಸ್ಕಾರ ಮಾಡಿದ್ರಿ. ನಿಮಗ ಗಂಡು ಮಗು ಒಂದ ಬೇಕಾಗಿತ್ತು ನೋಡ್ರಿ. ಮಗಳ ಮುಖ ಸಹ ನೋಡ್ಲಾರ್ದು ಹೊರಟು ಹೋಗ್ಬಿಟ್ರಿ. ನಿಮಗ್ ಬೇಡಾಗಿದ್ದ ನನ್ನ ಮಗಳನ್ನ ನನ್ನ ಕೈಯಾರೆ ನನ್ನ ಗೆಳತಿ ರಾಧಾಳು ಹುಡುಗ ಹಾಕಿದೆ.
3: ಸವಿತಾ,
2: ರಾಧಾಗ ವಚನ ಕೊಟ್ಟಂಗ ಈ ವಿಷಯ ಗುಪ್ತವಾಗಿಟ್ಟೆ. ಗುಪ್ತವಾಗಿ
3: ಪಾಪಿ, ಹೆಣ್ಣು ಮಗು ಹುಟ್ಟುದನ ಬೇಡ ಅಂದ್ಬಿಟ್ಟೆ. ಹುಟ್ಟಿದ ಮಗಳನ್ನ ತಿರಸ್ಕಾರ ಮಾಡಿಬಿಟ್ಟೆ. ಮಗಳನ್ನ ಅಗಲಿಸಿದ ಪಾಪ ನನ್ನ ಬೆನ್ನು ಬಿಡುವುದಿಲ್ಲ. ಗಂಗಾ ನದಿ ಒಳಗೆ 1000 ಸಲ ಮುಳುಗ ಹಾಕಿದ್ರು ಬೆಟ್ಟದಂತ ನನ್ನ ಈ ಪಾಪ ಕೃತ್ಯ ನನ್ನ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ.
1: ನೋಡ್ರಿ ನಿಮ್ಮ ಮಗಳು
3: ಸವಿತಾ, ನನ್ನ ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡು.
0: ಹಂಗೆಲ್ಲ ಹೇಳ್ಬಾರ್ದು, ನೀವು ದೊಡ್ಡವರು, ಸಣ್ಣವ್ರ ಹತ್ರ ಹಂಗೆಲ್ಲ ಕ್ಷಮೆ ಕೇಳ್ಬಾರ್ದು.
1: ಪ್ರಶಾಂತ್,
3: ಸವಿತಾ
1: ನಿಮ್ ಕುಲಪುತ್ರಿ ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾಳ?
3: ಸವಿತಾ ರೂಪದೊಳಗ ಲಕ್ಷ್ಮಿ ಹಂಗ, ವಿದ್ಯಾದೊಳಗ ಸರಸ್ವತಿ ಹಂಗ, ಬುದ್ಧಿಯೊಳಗ ದೇವ ಗುರು ಬೃಹಸ್ಪತಿ ಹಂಗ ಕಾಣಿಸ್ತಾಳ ನನ್ನ ಮಗಳು. ಖರೇ ಕುಲಪುತ್ರಿ.
2: ಹೌದು ಪ್ರಶಾಂತ್, ಖರೇ ಖರೇ ಕುಲಪುತ್ರಿ ಈಕಿನ.
4: ಕುಲಪುತ್ರಿ ನಾಟಕ ಕೇಳಿದಿರಿ. ಬರೆದವರು ಶ್ರೀಮತಿ ಕುಸುಮಾ ಬೆಟಗೇರಿ. ಪಾತ್ರ ವಿವರ ಪ್ರಶಾಂತ್ ಮನೋಹರ್ ಕುಲಕರ್ಣಿ, ಶಾಂತ ಪರಿಮಳ ಕಲಾವಂತ್, ಮಾವ ಗೋಪಾಲ್ ಪಾಟೀಲ್, ರಾಧ ಸವಿತಾ ಪುಣೇಕರ್, ಡಾಕ್ಟರ್ ಪದ್ಮಾ ದೇವಶಿಖಮಣಿ, ಅಗ್ನೀಶ್ ಮುಕುಂದ್ ಕುಲಕರ್ಣಿ,
5: ವಿದ್ವಾನ್ ಶ್ರೀ ಎಂ ಎಸ್ ಎನ್
4: ಮಾಯಾ ಚಿಕ್ಕೇರೂರ್,
5: ಕರ್ನಾಟಕ ಶೈಲಿ ಮೇ ವಯಲಿನ್ ವಾದನ್. ದಿಸ್ ಇಸ್ ಆಕಾಶವಾಣಿ. ಗುಡ್ ಈವ್ನಿಂಗ್ ಲಿಸನರ್ಸ್, ವೆಲ್ಕಮ್ ಟು ರವಿವಾಸರಿಯ ಅಖಿಲ್ ಭಾರತೀಯ ಸಂಗೀತ ಸಭಾ. ಟುನೈಟ್ ವಿ ಪ್ರೆಸೆಂಟ್ ಅ ವಯಲಿನ್ ರಿಸೈಟಲ್ ಇನ್ ಕರ್ನಾಟಕ ಸ್ಟೈಲ್ ಬೈ ವಿದ್ವಾನ್ ಶ್ರೀ ಎಂ ಎಸ್ ಎನ್ ಮೂರ್ತಿ. ಶ್ರೀ ಎಂ ವಿ ಸುಬ್ಬಾರಾಯಡು ಔರ್ ಶ್ರೀಮತಿ ಎಂ ಜಲಜಾಕ್ಷಿ ಕೆ ಪುತ್ರ ಶ್ರೀ ಎಂ ಎಸ್ ಎನ್ ಮೂರ್ತಿ ಸಂಗೀತ ಕೆ ಪರಿವೇಶ ಮೇ ಹಿ ಪಲೇ ಬಡೆ ಹೈ. ಆಪ್ಕಿ ಮಾತಾ ಶ್ರೀಮತಿ ಎಂ ಜಲಜಾಕ್ಷಿ ಸ್ವಯಂ ಏಕ್ ಸಂಗೀತ ಕಲಾಕಾರ ರಹಿ ಹೈ. ಆಪ್ನೆ ಸಂಗೀತ ಕಿ ಶಿಕ್ಷಾ ಸಂಗೀತ ಸಾಹಿತ್ಯ ಕಲಾ ನಿಧಿ ಗುರು ಶ್ರೀ ಎನ್ ಸಿ ಎಚ್ ಕೃಷ್ಣಮಾಚಾರ್ಯುಲು ಕೆ ಪಾಸ್ ಪ್ರಾಪ್ತ ಕಿ. ಬಾಲ್ ಕಲಾಕಾರ ಕೆ ರೂಪ ಮೇ ಹಿ ಆಪ್ನೆ ಅನೇಕ ಮಂಚೋ ಪರ್ ಅಪ್ನೆ ಪ್ರತಿಭಾ ಕಾ ಪರಿಚಯ ದಿಯಾ. ವಿದ್ವಾನ್ ಶ್ರೀ ಎಂ ಎಸ್ ಎನ್ ಮೂರ್ತಿ ನೇ ಕೈ ಪ್ರತಿಷ್ಠಿತ ಸಂಗೀತಜ್ಞೋ ಕೆ ಸಾಥ್ ವಿಭಿನ್ನ ಮಂಚೋ ಪರ್ ವಯೋಲಿನ್ ಸಂಗತ ಕಿಯಾ. ಇತ್ನಾ ಹಿ ನಹಿ, ಆಪ್ಕೆ ವಯೋಲಿನ್ ಏಕಲ್ ಪ್ರದರ್ಶನ್ ಕೆ ಲಿಯೆ ಆಪ್ಕೋ ಸಮಾಲೋಚಕ್ ಪ್ರಶಂಸಾ ಭಿ ಪ್ರಾಪ್ತ ಹೈ. ಆಪ್ನೆ ರಾಷ್ಟ್ರೀಯ ಏಕತಾ ಸಂಗೀತ ಕಾರ್ಯಕ್ರಮೋ ಕೆ ತಹತ್ ಹಿಂದೂಸ್ತಾನಿ ಸಂಗೀತ ಕಲಾಕಾರೋ ಕೆ ಸಾಥ್ ಜುಗಲ್ಬಂದಿ ಕಾರ್ಯಕ್ರಮ ಮೇ ಭಿ ಅಪ್ನಿ ಪ್ರತಿಭಾ ಕಾ ಪ್ರದರ್ಶನ್ ಕಿಯಾ ಹೈ. ಕೈ ಪ್ರತಿಷ್ಠಾತ್ಮಕ ಸಂಸ್ಥಾನೋ ನೇ ಆಪ್ಕಿ ಕಲಾ ಕೋ ನಿದರ್ಶನಾತ್ಮಕ ಪ್ರತಿಭಾ ಕಾ ಪ್ರದರ್ಶನ್ ಮಾನಾ ಹೈ. ಆಪ್ ಭಾರತೀಯ ಸಾಂಸ್ಕೃತಿಕ ಸಂಬಂಧ ಪರಿಷತ್ ICCR ಕೆ ಪ್ಯಾನಲ್ ಬದ್ಧ ಕಲಾಕಾರ ಭಿ ಹೈ. ಆಪ್ನೆ ಕೈ ರಾಷ್ಟ್ರೀಯ ಔರ್ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಮಂಚೋ ಪರ್ ಅಪ್ನಿ ಕಲಾ ಕಾ ಪ್ರದರ್ಶನ್ ಕಿಯಾ ಹೈ. ಆಕಾಶವಾಣಿ ಕೆ ಸ್ಟಾಫ್ ಕಲಾಕಾರ ರಹ ಚುಕೆ ಶ್ರೀ ಎಂ ಎಸ್ ಎನ್ ಮೂರ್ತಿ ಕೋ ವಯೋಲಿನ್ ಮೇ ಟಾಪ್ ಗ್ರೇಡ್, ಕರ್ನಾಟಕ ಗಾಯನ್ ಔರ್ ವಯೋಲಾ ವಾದನ್ ಮೇ ಎ ಗ್ರೇಡ್ ಪ್ರಾಪ್ತ ಹೈ. ಆಪ್ಕೋ ಕೈ ಪ್ರತಿಷ್ಠಿತ ಮಂಚೋ ದ್ವಾರಾ ಕೈ ಪುರಸ್ಕಾರೋ ಸೆ ಸಮ್ಮಾನಿತ ಕಿಯಾ ಜಾ ಚುಕಾ ಹೈ. ಆಜ್ ಕೆ ಕಾರ್ಯಕ್ರಮ ಮೇ ಶ್ರೀ ಎಂ ಎಸ್ ಎನ್ ಮೂರ್ತಿ ಕಿ ಸಂಗತ್ ಕರ್ ರಹೇ ಹೈ ಮೃದಂಗಂ ಪರ್ ವಿದ್ವಾನ್ ಡಾಕ್ಟರ್ ವಂಕಾಯಲ ವೆಂಕಟರಮಣ ಮೂರ್ತಿ,

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದರೆ ಈಗ ಸಮಯ 11 ಗಂಟೆ. ಇಲ್ಲಿಗೆ ನಿಲಯದ ಇಂದಿನ ಕಾರ್ಯ ಪ್ರಸಾರ ಮುಕ್ತಾಯವಾಯಿತು. ನಾಳೆಯ ಪ್ರಸಾರ ಕಾರ್ಯವನ್ನು ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭಿಸುತ್ತೇವೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.